0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು

0: ನಿಮಗೆ ಅವ್ರು ಏನು ಕುಂದಾಪುರದ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾವಿವತ್ತು ಎಲ್ಲಿತ್ತಕೇಂದ್ರೆ ಹೊಸ ಬದುಕು, ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಸೇವಾ ಟ್ರಸ್ಟ್ ನ ಆಶ್ರಮ ಇದು. ಸೇವೆ ಹೋರಾಟ ಜ್ಞಾನ ಅನ್ನೋದ್ರಲ್ಲಿ ಅನಾಥರಿಗಿರುವಂತಹ ಆಶ್ರಮ ಹೊಸ ಬದುಕು. ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ, ಅಂದ್ರೆ ನಾಡಿದ್ದು June 21ಕ್ಕೆ ಏನು ಯೋಗ ದಿನಾಚರಣೆ ಆಗ್ತಾ ಇದೆ, ಅದರ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ತಾಲೂಕು ಆಯುಷ್ ಇಲಾಖೆ ಕುಂದಾಪುರ ಮತ್ತು ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಇವರ ಅಡಿಯಲ್ಲಿ ಈ ಕಾರ್ಯಕ್ರಮ ಆತಿಪದ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡುವ ಅಂತೇಳಿ ರೇಡಿಯೋ ಕುಂದಾಪುರದ ನಾವೆಲ್ಲ ಇವತ್ತು ಹೊಸ ಬದುಕಿನ ಈ ಆಶ್ರಮದಲ್ಲಿ ಸೇರಿತ. ಈ ಆಶ್ರಮದಲ್ಲಿ ಹೆಚ್ಚು ಕಮ್ಮಿ 55 ಜನ ಇದ್ರೆ ಇದನ್ನ ನಡೆಸ್ತಾ ಇರೋದು ವಿನಯ್ ಚಂದ್ರ ಸಾಸ್ತಾನ ಮತ್ತು ಅವರ ಹೆಂಡತಿ ರಾಜಶ್ರೀ ಅವರು. ಸೊ ತುಂಬಾ ಖುಷಿ ಅಂತ ಕೇಂದ್ರೆ ಎಲ್ಲೆಲ್ಲೋ ಇವರಿಗೆ ಬದುಕನ್ನ ಕಟ್ಟಿಕೊಳ್ಳಲಾಗದೆ ಅಲ್ಲೆಲ್ಲೋ ಇದ್ದವರನ್ನ ಕರ್ಕೊಂಡು ಬಂದು ಒಂದು ಸೂರಿನಡಿಯಲ್ಲಿ ಇವರು ತುಂಬಾ ಚಂದ ಕನ್ಕಂತಿದ್ರೆ ಅವರಿಗೆ ಇವತ್ತು ಸಪೋರ್ಟ್ ಆಗಿ ತಮ್ಗೆ ಆದಷ್ಟು ರೀತಿಯಲ್ಲಿ ಇವರಿಗೊಂದು ಹೆಲ್ಪ್ ಮಾಡುವ ಅಂತ ಹೇಳಿ ನಮ್ಮ ಕುಂದಾಪುರದ ವಿಶಿಷ್ಟವಾಗಿರುವ ಲಯನ್ಸ್ ಕ್ಲಬ್, ಲೇಡೀಸೇ ಇರುವಂತಹ ಲಯನ್ಸ್ ಕ್ಲಬ್ ಅಮೃತಧಾರದವರು ಇಲ್ಲೆಲ್ಲ ಒಟ್ಟಾ ಇದ. ಸೊ ಇಲ್ಲಿ ವಿಶೇಷವಾಗಿ ಯೋಗ ಮಾಡೋದು ಹೇಳ್ಕೊಟ್ರು. ಯೋಗ ಮಾಡೋದಂದ್ರೆ ತುಂಬಾ ದೊಡ್ಡದಾಗೆಲ್ಲ, ಸಣ್ಣ ಮಟ್ಟದಲ್ಲಿ ಹೆಂಗೆ ದಿನಚರಿಯಲ್ಲಿ ಯೋಗ ಮಾಡ್ಲಕ್ಕ ಎಂಬುದನ್ನ ಹೇಳ್ಕೊಟ್ರು. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿ. ಅವರೊಟ್ಟಿಗೆ ನಮ್ಮ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು ಇದ್ರು, ತಪೋವನದ ವಾಣಿಶ್ರೀ ಐತಾಳ್ ಅವರು. ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅಮೃತಧಾರೆಯ ಕಲ್ಪನಕ ಇದ್ರು, ಜೊತೆಗೆ ಮುಂದಿನ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಇರುವಂತಹ ಚಂದ್ರಿಕಾ ಧನ್ಯ ಅವರು ಇದ್ರು. ಸೊ ಕಲ್ಪನಾ ಅವರನ್ನ ಮೇಡಮ್ ಮಂಚರು ಬನ್ನಿ. ಈ ಕಾರ್ಯಕ್ರಮ ಇವತ್ತೇನ್ ನೀವು ಆಯೋಜನೆ ಮಾಡ್ಕೊಂಡಿರಿ, ಇವತ್ತು 21 June ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕ್ಕಾಗಿ ಯೋಗ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನೊಂದು ಥೀಮ್ ಇಟ್ಕೊಂಡಿರಲ್ಲ, ಈಗ ಯೋಗ ಈಗ ಹೇಳಿಕೊಟ್ಟಾಯ್ತು, ಅದ್ರ ಒಟ್ಟಿಗೆ ನೀವು ಅವರಿಗೆಲ್ಲ ತಪಾಸಣೆಯನ್ನ ನೀವು ಇಟ್ಕೊಂಡಿರಿ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಒಂಚೂರು ಹೇಳಿಬಿಡಿ.
3: ನಾವು ಆರೋಗ್ಯದ ಬಗ್ಗೆ ಬಹಳ, ಅಂದ್ರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ, ಹಾಗಾಗಿ ನಮ್ಮ ಕ್ಲಬ್ನ ಸದಸ್ಯರಾದಂತಹ ಡಾಕ್ಟರ್ ಶಿಲ್ಪಾ ಮತ್ತು ಡಾಕ್ಟರ್ ವಾಣಿಶ್ರೀ ಅವರ ಮುಖಾಂತರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿದವಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ಆರೋಗ್ಯ ಎಲ್ಲರಿಗೂ ಬೇಕು, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಎಲ್ಲರಿಗೂ. ಆದ್ರೆ ವೃದ್ಧಾಪ್ಯದವರು ಇರುವವರಿಗೆ ತುಂಬಾ ಜಾಸ್ತಿ ಸಮಸ್ಯೆಗಳಿರುವಂತದ್ದು. ಹಾಗಾಗಿ ಈ ಆಶ್ರಮ ನಾವು ಗಮನಿಸಿದಾಗ ಇಲ್ಲಿ ಎಲ್ಲ ತುಂಬಾ ವೃದ್ಧರೇ ಇರುವಂತದ್ದು. ಹಾಗಾಗಿ ಇಲ್ಲಿ ನಾವು ಇವತ್ತಿನ ಒಂದು ನಮ್ಮ ಕ್ಯಾಂಪ್ ಅನ್ನು ಮಾಡುವ ಅಂತೇಳಿ ಬಂದಿದ್ದು. ಯಾಕಂತ ಹೇಳಿದ್ರೆ ಅವರಿಗೊಂದು ಅನುಕೂಲ ಆಗ್ಲಿ ಅಂತೇಳಿ ಒಂದಿಷ್ಟು ಔಷಧಗಳನ್ನು ಹಾಗೆ ಎಲ್ಲ ಚೆಕಪ್ ಮಾಡಿ ಅದಕ್ಕೆ ಬೇಕಾದಂತ ಔಷಧಗಳನ್ನೆಲ್ಲ ಕೊಡ್ಲಿಕ್ಕೆ ಒಂದು ನಾವೆಲ್ಲ ನಮ್ಮ ಇಡೀ ಕ್ಲಬ್ನವರು ಸೇರ್ಕೊಂಡು ಒಂದು ಚಿಂತನೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು.
2: ಒಂದು ಒಳ್ಳೆ ಕಾರ್ಯಕ್ರಮ. ಆಕ್ಚುಲಿ ಈ ಸಲದ ಯೋಗದ್ದು ಏನು ಥೀಮ್ ಇದೆ ಅದು ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಯೋಗ ಎಷ್ಟು ಹೆಲ್ಪ್ ಆಗ್ತ, ಯೋಗ ಅನ್ನೋದು ಯಾವ ಏಜ್ ಗ್ರೂಪ್ ಅವರು ಮಾಡ್ಲಕ್ಕ, ಅಂದ್ರೆ ನಮ್ಮ ಡಾಕ್ಟರ್ ಶಿಲ್ಪ ಅವರು ಹೇಳುವಂಗೆ 8-10 ವರ್ಷಗಳನ್ನ ಶುರು ಮಾಡ್ಲಕ್ಕ ಅಲ್ಲ ಡಾಕ್ಟರ್, ಶುರು ಮಾಡಿ ನೀವು ನೆಕ್ಸ್ಟ್ ನಿಮ್ಮ ಲಾಸ್ಟ್ ಬ್ರೇಕ್ ತನಕ ಯೋಗ ಮಾಡ್ಲಕ್ಕ, ಆಗ ಗಟ್ಟಿ ಮುಟ್ಟಾಗಿ ಇರ್ಲಕ್ ಅಂತೇಳಿ ಅಂತದೊಂದು ಥೀಮ್ ಅಲ್ಲಿ ನೀವು ಇದೊಂದು ಸ್ಥಳ ಆಯ್ಕೆ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ ಹೊಸ ಬದುಕಿನ ಬಗ್ಗೆ ನೀವ್ ಎಂತ ಹೇಳ್ತೀರಿ ಅನಾಥಾಶ್ರಮದ ಬಗ್ಗೆ?
3: ಹೊಸ ಬದುಕು ಒಂದು ನಮಗೊಂದು 6 ತಿಂಗಳ ಹಿಂದೆ ಇದ್ರ ಬಗ್ಗೆ ಗೊತ್ತಾಯ್ತು ವಾಣಿಶ್ರೀ ಅವರಿಂದ. ಇಲ್ಲ ಮೊದ್ಲಿಗೆ ನಾವು ನಮ್ಮ ಕ್ಲಬ್ ಇಂದ ಒಂದು 4-5 ಜನ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಬಂತು. ನೋಡ್ಕೊಂಡು ಹೋದಾಗ ನೋಡಕ್ ಬಂದವಾಗ ನಮ್ ತುಂಬಾ ಫೀಲಿಂಗ್ ಆಯ್ತು. ಅಂತ ಹೇಳಿದ್ರೆ ನಮ್ಮ ಅಣ್ಣ ತಮ್ಮಂದಿರು ಈ ಪರಿಸ್ಥಿತಿಯಲ್ಲಿ ಇದ್ರೆ ಹೇಗೆ ಅಂತೇಳಿ ಅನಿಸಿದವಾಗ ನಾವೇನಾದ್ರೂ ಮಾಡೋದಿದ್ರೆ ನಿಜವಾಗ್ಲೂ ನೀಡಿ ಇಲ್ಲಿದೆ. ಮತ್ತೆ ಅವರು ವಿನಯ ಚಂದ್ರ ಅವರು ಒಬ್ಬರು ಬಹಳ ಕಷ್ಟಪಟ್ಟು ಅವ್ರ ಗಂಡ ಹೆಂಡತಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕಾಗ್ತದೆ ನಾವು ಇಲ್ಲೇ ಮಾಡುವ ಅಂತೇಳಿ ನಾವು ಒಂದು 3-4 ಕಾರ್ಯಕ್ರಮ ಇಲ್ಲೇ ಹಮ್ಮಿಕೊಂಡು ಇಲ್ಲೇ ಮಾಡ್ತಾ ಇದ್ದೇವೆ. ಇದನ್ನ ನಮ್ಗೆ ತೃಪ್ತಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಿಜವಾಗ ಅವಶ್ಯಕತೆ ಇರುವಂತದ್ದು ಅವರಿಗೆ. ನಾವು ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಎಲ್ಲೆಲ್ಲೂ ಹಮ್ಮಿಕೊಳ್ಳೋಕ್ಕಿಂತ ಅವಶ್ಯಕತೆ ಇದ್ದಲ್ಲಿ ನಮ್ದು ಒಂದು ಕೊಟ್ಟವಾಗ ನಮ್ಗದು ಖುಷಿ ಕೊಡ್ತದೆ. ಹಾಗಾಗಿ ನಾವೆಲ್ಲ ಕ್ಲಬ್ ಸದಸ್ಯರು ಹೆಚ್ಚಿನವರು ಬಂದಿರಿ ಇವತ್ತು ಖುಷಿಯಿಂದ, ಅವರು ಅವರೆಲ್ಲರೂ ಸಹ ಮುಂದಿನಿಂದ ಮುಂದೆ ಅವರವರ ಪರ್ಸನಲ್ ಸಹ ಇಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ.
2: ತುಂಬಾ ಲೈಕ್ ಹೇಳ್ರಿ ಕಲ್ಪನಾ ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕೇಳುಗರೆ, ನಾವಿಪುದೀಗ ಹೊಸ ಬದುಕು ಆಶ್ರಮ ಸೇವೆ ಹೋರಾಟ ಜ್ಞಾನ ಇದೆಲ್ಲಂತ ಕೇಂದ್ರ ಸಾಲಿಗ್ ಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಒಂದು ಕಾಲದಲ್ಲಿ ಶಾಲೆಯಾಗಿದ್ದ ಶಾಲೆ ಮುಚ್ಚದ ಮೇಲೆ ಇವತ್ತು ಹೊಸ ಬದುಕನ್ನ ಕೊಡಲಿಕ್ಕೆ ಒಂದು ದಾರಿಯಾಗಿರುವ ಸೂರ್ ಆಗಿದೆ. ಸೊ ಅದರಲ್ಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರ್ಬೋದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ ಕಡೆಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ. ಇನ್ನಷ್ಟು ಮಾಹಿತಿ ಬತ್ತಕ್ಕೆ ತಾಯಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ದಿಮೋಟಿಗೆ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಹೊಸ ಬದುಕು ಆಶ್ರಮದಲ್ಲಿ ನಾವಿತ್ತು. ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಈ ಆಶ್ರಮದಲ್ಲಿ ನಾವು ಇವತ್ತು ಯಾಕಿತ್ತಂದ್ರೆ, ನಮ್ಮ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯಕರ ಇರಬೇಕು ಅಂದ್ರೆ ಅದಕ್ಕಾಗಿ ಯೋಗ ಅಂತ ಒಂದು ಕಾನ್ಸೆಪ್ಟ್ ಥೀಮ್ ಅಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು ನಮ್ಮೊಟ್ಟಿಗಿದ್ರೆ. ಇವರು ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳು. ಸೊ ಡಾಕ್ಟರ್ ಹೇಳಿ, ಈ ಕಾರ್ಯಕ್ರಮ ನೀವೆಲ್ಲ ಹಮ್ಮಿಕೊಂಡಿದೆ, ಆಕ್ಚುಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶಕ್ಕಾಗಿ ಇದನ್ನ ಹಮ್ಮಿಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಒಂಚೂರು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಕ್ಕ?
4: ಖಂಡಿತವಾಗಿ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಜೂನ್ 21ನೇ ತಾರೀಕು ಏನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಯೋಜನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದರ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಆ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಈ ಹೊಸ ಬದುಕು ಆಶ್ರಮದಲ್ಲಿ ಹೆಚ್ಚಾಗಿ ನಮಗೆ ಇಲ್ಲಿ 50 ವರ್ಷ ದಾಟಿದವರೇ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವಿಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ಇರುವಂತದ್ದು ಅಥವಾ ಹೆಲ್ತ್ ಕ್ಯಾಂಪ್ ಇರುವಂತದ್ದನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಅವರ ಸಹಯೋಗದೊಂದಿಗೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಬಹುಮುಖ್ಯವಾಗಿ ವೃದ್ಧರಿಗೆ ಅವರಿಗೆ ಮಾಡುವಂತಹ ಸರಳ ಸುಲಭ ಯೋಗಗಳ ಅಭ್ಯಾಸ ಇರಬಹುದು ಅಥವಾ ಪ್ರಾಣಾಯಾಮ ಇರಬಹುದು, ಅವರು ತಮ್ಮ ದೈನಂದಿನ ಆರೋಗ್ಯವನ್ನ ಹೇಗೆ ಸುಧಾರಿಸಿಕೊಳ್ಬಹುದು ಅದನ್ನು ನಾವಿಲ್ಲಿ ನಾವು ಸರಳವಾಗಿ ಹೇಳ್ಕೊಟ್ಟಿದ್ದೇವೆ. ಒಂದು ಇನ್ನೊಂದೇನಂದ್ರೆ ಎಲ್ಲರೂ ಕೂಡ 50 ವರ್ಷ ದಾಟಿದವರೇ ಇದ್ದಾರೆ. ಈಗ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು 50 ವರ್ಷಕ್ಕೆ ಬರುವ ಕಾಯಿಲೆಗಳು ಸಾಧಾರಣ 20-25 ವರ್ಷದಿಂದನೇ ಶುರುವಾಗ್ತದೆ. ಹಾಗಾಗಿ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಕಾಣುವಂತಹ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ಅಧಿಕ ರಕ್ತದೊತ್ತಡ ಇರಬಹುದು ಅಥವಾ ಹೆಚ್ಚಾಗಿ ಬರುವಂತಹ ಮೂಳೆ ಮಾಂಸಖಂಡಗಳ ಸಂಬಂಧಿತ ಆರ್ಥರೈಟಿಸ್ ಕಾಯಿಲೆಗಳು, ಈ ಎಲ್ಲ ಕಾಯಿಲೆಗಳನ್ನ ಈಗ ನಾವು ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆಗಳು ಅಂತಾನು ಹೇಳ್ತೇವೆ. ಮತ್ತೆ ವೃದ್ಧಾಪ್ಯದಲ್ಲಿಯೂ ಕೂಡ ಈ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತವೆ. ತತ್ ಸಂಬಂಧ ನಾವು ಹೆಚ್ಚಾಗಿ ದೈನಂದಿನ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸರಳ ಸುಲಭ ಯೋಗ ಪ್ರಾಣಾಯಾಮವನ್ನ ನಾವು ಮಾಡ್ಕೊಳ್ಬಹುದು. ಅದನ್ನೇ ಇವತ್ತು ನಾವು ತರಬೇತಿಯಾಗಿ ಇವರಿಗೆ ನೀಡಿದ್ದೇವೆ. ಇದು ಇವರಿಗೆ ಸಹಕಾರಿಯಾಗುತ್ತೆ ಅಂತ ಕೂಡ ನಾನು ಭಾವಿಸಿದ್ದೇನೆ.
5: ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅಮೃತಧಾರದ ಸ್ಪೆಷಾಲಿಟಿ ಏನಂದ್ರೆ ಹೆಣ್ಮಕ್ಳು ಇರುವಂತದ್ದು ಮತ್ತು ಹೆಣ್ಮಕ್ಳು ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತ.
4: ಹೌದು, ಖಂಡಿತವಾಗಿ ಅದು ಕೂಡ ಈ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರದ ಒಂದು ಧ್ಯೇಯವಾಗಿದೆ. ನಮ್ಮ ಈ ಕ್ಲಬ್ನಲ್ಲಿ ಬಹುಮುಖ್ಯವಾಗಿ ಸದಸ್ಯರೆಲ್ಲರೂ ಮಹಿಳೆಯರೇ ಇರೋದ್ರಿಂದ ಹೆಚ್ಚಾಗಿ ನಾವು ಇಂತಹ ಒಂದು ಚಟುವಟಿಕೆಗಳನ್ನ, ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡೋದ್ರಲ್ಲಿ ನಾವು ತೊಡಗಿಕೊಂಡಿದ್ದೇವೆ.
5: ಸೂಪರ್, ಥ್ಯಾಂಕ್ ಯು. ಸೊ ಕೇಳುಗ್ರೆ, ನಾವು ಇಷ್ಟದಲ್ಲಿ ಮಾತಾಡಿದ್ದು ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳೊಂದಿಗೆ. ಕೇಂತಾರಿ ರೇಡಿಯೋ ಕುಂದಾಪುರ, ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಚಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಟ್ಟಿಗೆ ನಾನು ಆರ್ಜೆ ಜ್ಯೋತಿ, ನಮ್ಮೊಟ್ಟಿಗಿದ್ರೆ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ತಪೋವನದ ಚೀಫ್ ಕನ್ಸಲ್ಟೆಂಟ್. ನಮ್ಮೊಟ್ಟಿಗೆ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಅನ್ನ 1 ವಾರ 7 ದಿನಗಳ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಟ್ಟವರು ಇವರು. ಸೊ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ, ನೀವು ತುಂಬಾ ಅಮೃತಧಾರದಲ್ಲಿ ತುಂಬಾ ಆಕ್ಟಿವ್ ಮೆಂಬರ್, ನೀವು ಲಯನ್ಸ್ ಕ್ಲಬ್ ಕುಂದಾಪುರದ ಮಹಿಳೆಯರೇ ಇರುವಂತಹ ಅಮೃತಧಾರದಲ್ಲಿ. ಸೊ ಪ್ರತಿ ವರ್ಷ ಇಂಥದ್ದು ಒಂದೊಂದು ನೀವು ಇಟ್ಕೊಂಡೇ ಇಟ್ಕಂತ್ರಿ. ಯೋಗಕ್ಕೂ ಮತ್ತು ಈ ಹೊಸ ಬದುಕಿಗೂ ಏನ್ ಸಂಬಂಧ, ಯಾಕೆ ಇದನ್ನ ಕನೆಕ್ಟ್ ಮಾಡಿದ್ರಿ, ಏನ್ ಕಾರಣ ಹೇಳಕ್ಕ?
4: ಈ ಸರಿಯ ಇಂಟರ್ನ್ಯಾಷನಲ್ ಯೋಗ ಡೇ ದ ಥೀಮ್ ಹೆಲ್ದಿ ಏಜಿಂಗ್ ಅಂತ. ಅಂದ್ರೆ ಹಳೆಯವರೇ ಯೋಗ ಮಾಡ್ಕಂತಲ್ಲ, ಯೋಗ ಈಗ ವೃದ್ಧಾಪ್ಯ ಬೇಗ ಬರ್ತಾ ಇದೆ. ಈಗ 70 ವರ್ಷಕ್ಕೆ ಮೊದಲೆಲ್ಲ ಹಳೆಯವರು ಆಗ್ತಿದ್ದೀರಾ, ಈಗ 50 ವರ್ಷಕ್ಕೆ ವೃದ್ಧಾಪ್ಯದ ಲಕ್ಷಣ ಎಲ್ಲ ಬರ್ತಾ ಇತ್ತು. ಇದು ಮೇನ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಲೈಫ್ ಸ್ಟೈಲ್ ಅಥವಾ ನಮ್ಮ ಜೀವನ ಶೈಲಿ ಅಲ್ಲಿ ಆಗುವಂತ ಬದಲಾವಣೆಗಳಿಂದ ಈ ತರ ಆಗ್ತಾ ಇದೆ. ಅದಕ್ಕೆ ಯೋಗ ಇಂಟರ್ನ್ಯಾಷನಲ್

0: ಆರೋಗ್ಯಕ್ಕೆ. ಸೊ ಏಜ್ ಗ್ರೇಸ್ಫುಲಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಸೂಟ್ ಆಗುವ ಹಾಗೆ. ನಾವ್ ಯಾಕೆ ಈ ಆಶ್ರಮ ಅಂತ ಹೇಳಿದ್ವಿ ಅಂದ್ರೆ, ಆಶ್ರಮದಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಬಟ್ ಯೋಗ ಹೇಳಿಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳು, ಮಲಬದ್ಧತೆ ಇರ್ಬೋದು, ಅವರಲ್ಲಿ ನಿದ್ರಾಹೀನತೆ ಇರ್ಬೋದು, ಅಥವಾ ಬಾಡಿ ಗಂಟು ನೋವು, ಬಾಡಿ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿರುತ್ತೆ. ಸೊ ಅದನ್ನ ನಾವು ಗುರುತಿಸಿಕೊಂಡು ಈಗ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡ್ತಾರೆ, ಬಟ್ ಇಂಥ ಒಂದು ಆರ್ಫನೇಜ್ ಅಲ್ಲಿ ಅಥವಾ ಇಂಥ ಆಶ್ರಮಗಳಲ್ಲಿ ಸಾಧಾರಣವಾಗಿ ಯಾರು ಅಷ್ಟೊಂದು ಗಮನ ಕೊಡೋದಿಲ್ಲ. ಅದನ್ನ ನೆನ್ಪಿಟ್ಕೊಂಡು ಅದನ್ನ ಅರ್ಥ ಮಾಡಿಸೋದಕ್ಕೆ ನಮ್ಮ ಇಡೀ ಟೀಮ್, ನೈನ್ ಸಮೃದ್ಧಧಾರ ಟೀಮ್, ನಮ್ಮ 20 ಜನರ ಒಂದು ಲೇಡೀಸ್ ಕ್ಲಬ್ ಏನಿದೆ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ಸೊ ಅದನ್ನ ನಾವು ಇಲ್ಲಿ ಪ್ರಚಾರ ಮಾಡುವ ಅಂತ.
1: ವೆರಿ ನೈಸ್, ಬ್ಯೂಟಿಫುಲ್. ಥ್ಯಾಂಕ್ ಯು ಡಾಕ್ಟರ್ ವಾಣಿಶ್ರೀ ಐತಾಲ್ ಅವರೇ. ನಿಮ್ಮ ಈ ಜೋಶ್ ಇತ್ತಲ್ಲ, ನಿಮ್ಮ ಹೆಣ್ಮಕ್ಳದ್ದು ಈ ಜೋಶ್, ಭಾರಿ ಖುಷಿ ಆಯ್ತು. ನಮ್ಮ ಹೊಸ ಬದುಕು ಆಶ್ರಮದಲ್ಲಿ ಒಂದು ಹೊಸದಾದ ಕರೆಂಟೆ ಪಾಸ್ ಆಯ್ತು ಈಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಿಯ ಕೇಳುಗರೇ, ನೀವು ಕೇಂತಿಪ್ಪದ ರೇಡಿಯೋ ಕುಂದಾಪುರ 89.6 FM. ಸ್ಟೇ ಟ್ಯೂನ್, ನಾನು ಆರ್ಜೆ ಜ್ಯೋತಿ. ನೀವು ಕೇಂತಿದ್ರೆ ಈ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಸ್ಟುಡಿಯೋದಲ್ಲ, ಹೊಸ ಬದುಕು ಆಶ್ರಮದಲ್ಲಿ, ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಇರುವಂತಹ ಈ ಆಶ್ರಮ ಇಲ್ಲಿ ಎಂತ ತಿತ್ತು ಕೇಂದ್ರ, ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ 12ನೇ ವರ್ಷದ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಹಾಗಾಗಿ ಇಲ್ಲಿ ಎಲ್ರಿಗೂ ಯೋಗ ಹೇಳ್ಕೊಡೋಣ ಅಂತ ಬಂದಿದ್ದಾರೆ. ನಮ್ಮೊಟ್ಟಿಗೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಹೆಣ್ಮಕ್ಳೆ ಇರುವಂತಹ ಸ್ಪೆಷಲ್ ಲಯನ್ಸ್ ಕ್ಲಬ್ ನ ಚಂದ್ರಿಕಾ ಧನ್ಯ ಅವರಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ನೀವು?
2: ಅಂದ್ರೆ ನಾವು ಈಗ ಒಂದು 5 ವರ್ಷದಿಂದ ನಾವು ಲಯನ್ಸ್ ಕ್ಲಬ್ ನ ಒಂದು ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗೆ ವರ್ಷಕ್ಕೂ ನಮ್ದು ಮೇನ್ ಇರೋದೇ ನಮ್ಮ ಏನಾದ್ರೂ ಒಂದು ನಮ್ಮ ಕೈಲಾಗಿದ್ದು ನಮ್ಮ ಒಂದು ಸೇವೆಯನ್ನ ಅಥವಾ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ವೇದಿಕೆಯಾಗಿ ನಮಗೆ ಲಯನ್ಸ್ ಕ್ಲಬ್ ಇದೆ. ಹಾಗಾಗಿ ಈ ಒಂದು ಯೋಗ ಅಂತ ಹೇಳಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಆಚರಣೆ ಮಾಡ್ಬೇಕಾದ್ರೆ ನಾವು ಇದರಲ್ಲಿ ಆಚರಣೆ ಮಾಡುವ ಅನ್ನೋ ಉದ್ದೇಶದಿಂದನೇ ನಾವು ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಇವತ್ತು ಹೊಸ ಬದುಕಿಗೆ ಬಂದಿದ್ದೀವಿ ಅಂದ್ರೆ, ಯಾಕಂದ್ರೆ ಇಲ್ಲಿ ಬಂದ ಮುಗ್ಧ ಜೀವಿಗಳನ್ನ ನೋಡಿದ ತಕ್ಷಣ ನಾವು ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಬಂದು ನೋಡಿದ್ರೆ ತಿಳ್ಕೊಳ್ಬಹುದು. ಹಾಗೆ ಇದು ಸಹ ನಮ್ಗೆ ಬಹಳ ಒಂದು ಹೊಸ ವಾತಾವರಣವೂ ಹೌದು, ಮತ್ತೆ ಸಮಾಜಕ್ಕೆ ಇದು ಎಲ್ರಿಗೂ ಗೊತ್ತಾಗಬೇಕು ಈ ಒಂದು ವಿಷಯ. ಇಷ್ಟು ಒಂದು ಕೆಲಸ ಈ ಶ್ರೀ ವಿನಯ್ ಚಂದ್ರ ಅವರು ಅವ್ರ ಗಂಡ ಹೆಂಡತಿ ಸೇರಿ ಮಾಡ್ತಾ ಇರುವಾಗ ನಮ್ಗೆ ಇಷ್ಟು ಆದ್ರೂ ಒಂದು ವಿಚಾರವನ್ನ ನಾವು ಒಂದು ಬಿಂದುವಿನಂತೆ ಸಮುದ್ರದಲ್ಲಿ ಒಂದು ನೀರಿನ ಬಿಂದುವಿನಂತೆ ನಾವೊಂದು ಸ್ವಲ್ಪ ಆದ್ರೂ ಸಮಾಜಕ್ಕೆ ಏನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಬಂದ್ ಮಾಡಿ ಇದರಿಂದ ನಿಮ್ಮಂತವ್ರನ್ನ ನಾವು ಕರೆದಿರೋದೇ ಅದಕ್ಕೆ ತುಂಬಾ ಪಬ್ಲಿಸಿಟಿ ಆಗ್ಬೇಕು, ವಿಚಾರ ತಿಳ್ಕೊಳ್ಬೇಕು, ಜೀವನ ಅಂದ್ರೆ ಏನು ಅನ್ನೋದು ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವ ಉದ್ದೇಶದಲ್ಲಿ ಈ ಒಂದು ಜಾಗವನ್ನ ಸೆಲೆಕ್ಟ್ ಮಾಡಿದೀವಿ. ಅದರಲ್ಲೂ ನಮ್ಮ ಕ್ಲಬ್ ಅಲ್ಲಿ 3 ಜನ ಡಾಕ್ಟರ್ಸ್ ಇದಾರೆ, ನಾವ್ಯಾಕೆ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು ಈ ಒಂದು ವಿಚಾರದಲ್ಲಿ. ಹಾಗೆ ಅವರು ಸಹ ಅದೇ ತುಡಿತದಲ್ಲೇ ಇರುವಂತಹ ಒಂದಿಷ್ಟು ಮಹಿಳೆಯ ಸಮಾನ ಆಸಕ್ತ ಮಹಿಳೆಯರಿದ್ದೇವೆ, ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಕೆಲಸ ಮಾಡುವ ಅನ್ಕೊಂಡು ಇಲ್ಲ.
1: ಸೊ ಆರೋಗ್ಯ ತಪಾಸಣೆ ಕೂಡ ನೀವು ಇವತ್ತು ಆಯೋಜನೆ ಮಾಡಿದ್ದೀರಿ.
2: ಹೌದು,
1: ಒಳ್ಳೆ ಕೆಲಸ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿದ್ರೆ ನೀವು ಕೇಂದ್ರದ ನಮ್ಮ ಚಂದ್ರಿಕಾ ಧನ್ಯರ್ ಅವರ ಮಾತನ್ನ, ನಾನು ಜ್ಯೋತಿ, ನೀವು ಕೇಂತಿಪದ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಹಾಂಗೆ ಕೇಂತಾ ಇರಿ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಎಲ್ಲಿ ಕೇಂದ್ರ, ಸಾಲಿಗ್ರಾಮದ ಪಾರಂಪಳ್ಳಿಯ ಹೊಸ ಬದುಕು ಆಶ್ರಮದಲ್ಲಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಯೋಗ ದಿನಾಚರಣೆ ಅಂಗವಾಗಿ ಆಯ್ದುಕೊಂಡಿದ್ದಾರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ನಮ್ಮೊಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಆಶಕ ಇದ್ದಾರೆ. ಆಶಕ ನಮಸ್ಕಾರ.
3: ನಮಸ್ಕಾರ.
1: ಆಶಕರ ಮನೆಯಲ್ಲ ಅಂಕಲಕಟ್ಟೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಕೋಶಾಧಿಕಾರಿ ಇವರ. ಆಶಕ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವಯಸ್ಸು ಎಷ್ಟು?
3: 65.
1: 65 ಅಂದ್ರೆ ನಂಬಿಕೆ ಆಗ್ತಿಲ್ಲ, ಯಾಕಂದ್ರೆ 66 ನಡೀತೈತೆ, ನಡುದಲ್ಲ ಅದು ಓಡುದ. ಸೊ ಆಸಕ್ಕ ಮಾತ್ರ ಹಂಗೆ ಓಡ್ತಾನೆ ಇರ್ತಾರೆ, ಯಾಕಂದ್ರೆ ಪ್ರತಿದಿನ ನೀವು ಯೋಗ ಮಾಡ್ತೀರಿ ಅಲ್ದ? ಈ ಸಲದ ಯೋಗ ದಿನಾಚರಣೆಯ ಥೀಮ್ ಇಪ್ಪದೇ ಅದೇ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ನೀವು ಎಷ್ಟು ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿರಿ?
3: 2008
1: 2008 ಅಂದ್ರೆ ನಮ್ದು ಆಲ್ಮೋಸ್ಟ್ 18 ವರ್ಷ. ಕರೆಕ್ಟ್.
3: ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಪ್ರಿಟಿಟಿಸ್ ಕೋರ್ಸ್ ಎಲ್ಲ ಮಾಡಿದೆ. ನಾನು ತುಂಬಾ ಅಸ್ತಮಿಂದ ಆಫ್ಟರ್ ಡೆಲಿವರಿ ನಾನು ತುಂಬಾ ಅಸ್ತಮದಿಂದ ಬಳಸ್ತಿದ್ದೆ. ಆದ್ಮೇಲೆ ನಾನು ತುಂಬಾ ಯೋಗ ಕ್ಲಾಸ್ಗೆಲ್ಲ ಹೋದ ಮಾಡ್ತಾ ಇದ್ದೆ, ಬಿಡ್ತಾ ಇದ್ದೆ. ಹಂಗೆ ಆಯ್ತು. 2008 ಇಂದ ಸುದರ್ಶನ ಕ್ರಿಯೆ ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಮಾಡಿ ಅದ್ರಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿ ಅದ್ರಲ್ಲಿ ಪ್ರಿಟಿಟಿಸಿ ಮಾಡಿ ನಮ್ಮ ಮನೆಯಲ್ಲೂ ಕೆಲವು ಕೋರ್ಸ್ ಮಾಡಿದ್ವಿ ಹೆಡ್ ಟೀಚರ್ ಅವ್ರ ಮುಖಾಂತರ. ಅದಂದಾಗ ನಾನೇನ್ ಹೇಳುದಂದ್ರೆ ವೃದ್ಧಾಪ್ಯ ಅದೊಂದು ಇದಲ್ಲ ನಮ್ಗೆ. ನಾವು ನಮ್ಮನ್ನ ನಾವು ಹೇಗ ಯೋಗದಿಂದ ನಾವು ಅದನ್ನ ವೃದ್ಧಾಪ್ಯನ ಹೇಗ ಮುಚ್ಚಿಕೊಳ್ಬೇಕು ಅದು ನಮ್ಗೆ ಬೇಕು. ಯಾಕಂದ್ರೆ ನಾನೀಗ ಎಲ್ಲ 65 ವರ್ಷ ಆದ್ರೂ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡುದು, ಆಯ್ತಾ? ಯಾಕಂದ್ರೆ ಯೋಗದಿಂದ ನಮ್ಗೆ ಶಕ್ತಿ ಬರುತ್ತೆ, ಮತ್ತೆ

0: ಒಂದು ಆತ್ಮತೃಪ್ತಿ ಬರುತ್ತೆ ನಮ್ಗೆ. ಯೋಗ ನಮ್ಗೆ ಎಲ್ಲದು ಫಿಸಿಕಲಿ ಮೆಂಟಲಿ ಫೈನಾನ್ಸಿಯಲಿ ಎಲ್ಲದರಲ್ಲೂ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಆದ್ರಿಂದ ಇವರಿಗೆಲ್ಲ ಇದು ಮೇನ್ ಬೇಕು. ಯಾಕಂದ್ರೆ ವಿನಯ್ ಚಂದ್ರದ್ ಇದು ಈ ಹೊಸ ಬದುಕು ನೋಡಿಯೇ ನಮ್ಗೆ ಒಂಥರ ಅಳುವೆ ಬರುವಷ್ಟು ಆಯ್ತು ನಮ್ಗೆ. ಬಸ್ ವಾಣಿಶ್ರೀ ಅವರಿಂದ ನಮ್ಗೆ ಪರಿಚಯ ಆಯ್ತು. ಆಯ್ತಾ, ಇವರಿಗೆ ಇದು ಬೇಕು. ಯಾಕಂದ್ರೆ ಈ ಏಜ್ ನಲ್ಲಿ ಅವರಿಗೆ ಕಾಲ್ ನೋವು, ಸೊಂಟ ನೋವು, ಕೈ ನೋವು, ಕುತ್ತಿಗೆ ನೋವು ಎಲ್ಲ ಮಾಮೂಲು ಅದು ಬಂದೇ ಬರುತ್ತೆ ಪ್ರಾಯದ ಬಂದಿದ್ರ ಮೇಲೆ. ಅದನ್ನ ಈ ಯೋಗದಿಂದ ನಾವು ಅದನ್ನ ಸರಿ ಮಾಡ್ಕೊಳ್ಳೋದು.
1: ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಯೋಗ ಮಾಡ್ತೀರಿ?
0: ನಾನು 5 ಕಾಲದಿಂದ ವಾಕಿಂಗ್ ಹೋಗುತ್ತೆ. ವಾಕಿಂಗ್ ಹೋಗಿ 6:30 ಬತ್ತೆ, 6:30 to 7:30 ತನಕ ನಂದು ಮಾಡ್ತೇನೆ.
1: ಸೂಪರ್ ಸೂಪರ್ ಅಕ್ಕ, ನಂಗೆ ಖುಷಿ ಅದು ಎಂತಕ್ಕೆ ಅಂದ್ರೆ ನೀವು ಅಷ್ಟು ಅಷ್ಟು ಜೋಶ್ಫುಲ್ಲಿ ಕಾನ್ಫಿಡೆಂಟ್ ಆಗಿ ಖುಷಿಯಲ್ಲಿ ಬದುಕನ್ನು ಲೀಡ್ ಮಾಡ್ತಾ ಇದ್ರೆ ಅದೆಲ್ಲ ಕಾರಣ ಯೋಗ ಅನ್ಸುತ್ತೆ.
0: ಯೋಗ 100% ಯೋಗ
1: ಅಲ್ಲ
0: 100%
1: ಮತ್ತೆ ಆಗ್ತಾಳ. ಶುರು ಮಾಡಿ ನೀವು ಯೋಗ, ಯೋಗ ಮಾಡುವುದೇ ಒಂದು ಯೋಗ. ಥ್ಯಾಂಕ್ ಯು ಅಶೋಕ, ಥ್ಯಾಂಕ್ ಯು ಸೋ ಮಚ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರ. ಇವತ್ತು ನಾವು ಹೊಸ ಬದುಕು ಆಶ್ರಮದಲ್ಲಿತ್ತು. ನಮ್ಮೊಟ್ಟಿಕಾಣಿ ರಾಜಶ್ರೀ ಇದ್ದಾರೆ. ರಾಜಶ್ರೀ ಯಾರನ್ ಕೇಂದ್ರೆ, ಈ ಹೊಸ ಬದುಕು ಆಶ್ರಮ ಪಾರಂಪಳ್ಳಿಯಲ್ಲಿ ಅಂದ್ರೆ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಏನ್ ಶುರುವಾಯ್ತು ಅದಕ್ಕೆ ರಾಜಶ್ರೀ ಮತ್ತೆ ವಿನಯ ಚಂದ್ರ ಸಾಸ್ತಾನ ಇವರೇ ಕಾರಣ. ಇವರಿಬ್ರು ದಂಪತಿಗಳು, ಇವರಿಬ್ರು ಆತ್ಮ ಸಂಗಾತಿಗಳನ್ಬಹುದೇನ. ಯಾಕಂದ್ರೆ ಎಲ್ಲೊಟ್ಟಾದ್ರು ಒಂದೇ ಸರ್ವಿಸ್ಗೆ ಗಂಡ ಹೆಂಡತಿ ಇಬ್ರು ಓಕೆ ಓಕೆ ಅಂತ ಹೇಳಿ ಒಟ್ಟಾಗಿ ಮಾಡ್ಬೇಕಲ್ಲ, ಅಂತದೊಂದು ಒಳ್ಳೆ ಉದ್ದೇಶ. ಸೊ ರಾಜೇಶ್ ಅವರು ಈ ಹೊಸ ಬದುಕು ಶುರು ಮಾಡೋಕೆ ಕಾರಣ ಎಂತ?
2: ಕಾರಣ ಅಂದ್ರೆ ಅವ್ರು ಮುಂಚೆಂದ ಮಾಡ್ಕೊಂಬಂದಿದ್ದದ್ದು ಸೋಷಿಯಲ್ ಮಾಡ್ಕೊಂಬಂದ್ರು. ಮತ್ತೆ ಹೇಳಿದ್ ಹೀಗೆ ಮಾಡುವ ನಡೆಸುವ ಹೇಳಿದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ರು ತುಂಬಾ ಇದ್ರು ಬೇಡ ನಾವೆಲ್ಲ
1: ವರ್ಕ್ ಹೇಳಿದ್ ನೀವ ಶುರು ಮಾಡುವಂತ
2: ಅವ್ರು ಹೇಳಿದ್ರು ಮಾಡುವ ಅಂತ. ಅದಕ್ಕೆ ನಾ ಹೇಳಿದ್ರೆ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಕಷ್ಟ ಬೇಡ ಅಂತ. ಫ್ಯಾಮಿಲಿ ಎಲ್ಲ ಮನೇಲೆಲ್ಲ ಸ್ವಲ್ಪ ಇದ್ ಮಾಡ್ತಿದ್ರು, ಈಗ ಅಡ್ಡಿಲ್ಲ ಈಗ ಮಾಡುವ ಹಾಗೀಗೆ ಅಂತೆಲ್ಲ ಹೇಳಿ.
1: ಈಗ ನೀವು ಪ್ರೆಗ್ನೆಂಟ್ ಬೇರೆ, ಆದ್ರೂ ನೀವಿಬ್ರೆ 55 ಜನ ಯಾರಿದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಅಡುಗೆ ಅದು ಇದು ಎಲ್ಲ ನೀವೇ ಮಾಡ್ಕಂತ್ರಿ, ಬೇರೆ ಕೆಲ್ಸಕ್ಕೆ ಯಾರು ಇಲ್ಲ, ಹ್ಯಾಂಗ್ ಮ್ಯಾನೇಜ್ ಮಾಡ್ತ್ರಿ?
2: ಆಗುತ್ತೆ ತೊಂದ್ರೆ, ದೇವ್ರ ದೇವರ ಆರೋಗ್ಯ ಕೊಡ್ತಾರೆ
1: ಆತಂತ ಆ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೊಂದು ಇದೊಂದು ಉದ್ದೇಶ ಇದೆಯಲ್ಲ, ಸರ್ವ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು. ಅದ್ರಲ್ಲಿ ವಿಶೇಷ ಅಂತಂದ್ರೆ ಇವ್ರಿಲ್ಲ ಆಶ್ರಮ ಮಾಡ್ಕೊಂಡು ಅಲ್ಲೆಲ್ಲೋ ಇಲ್ಲ, ಈ ಆಶ್ರಮದಲ್ಲೇ ಒಂದ್ ಪರ್ದಿ ಕಟ್ಕೊಂಡು ಒಂದ್ ಚಂದ್ ಬೆಡ್ ಇಟ್ಕೊಂಡು ಅಲ್ಲೇ ಅವ್ರ ಮನೆ, ಅವ್ರ ವಾಸನು ಇಲ್ಲ. ಅವ್ರೇನ್ ತಿಂತಾರ ಅದನ್ನ ಇವರು ತಿಂತಾರ, ಇವ್ರೇನ್ ತಿಂತಾರ ಅದನ್ನ ಅವರು ತಿಂತಾರ.
2: ಅಡಿಗೆ ನಾವೇ ಮಾಡುದಲ್ಲ, ನಾವು ಅಡಿಗೆ ಮಾಡಿದಲ್ಲಿ ನಾವು ಅದೇ ತಿನ್ನೋದು, ಅವ್ರಿಗೆ ಅದೇ ಹಾಕುದು,
1: ಅವರೊಟ್ಟಿಗೆ ಐಕಮ್.
2: ಹೌದು ಅದೇ.
1: ಈಗ ಹೆರಿಗೆ ಎಲ್ಲ ನೆಕ್ಸ್ಟ್ ಇಲ್ಲೇ
2: ಇಲ್ಲ ಇಲ್ಲ ಇಲ್ಲ
1: ಮತ್ತೆ ಇಲ್ಲ
2: ಎಲ್ಲಿಲ್ಲ,
1: ಇದೇ ನಿಮ್ಮ ಮನೆ, ಇದೇ ನಿಮ್ಮ ಬದುಕು,
2: ಇದೇ ಬದುಕು, ಹೊಸ ಬದುಕು,
1: ಹೊಸ ಬದುಕು ಶುರುವಾದದ್ದು. ಶುರುವಾದದ್ದು ಬಾರಿ ಒಳ್ಳೆ ಆಯ್ತು, ಎಷ್ಟೋ ಜನಕ್ಕೆ ಇದೊಂದು ಹೊಸ ಬದುಕೇ ಆಯ್ತು ಅಲ್ದಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಂಗೆ ನಡೀತಾ ಇರ್ಲಿ. ಹಂಗೆ ನಮ್ಮನ್ ಕಾಂತಿಪ್ಪರ್ ನೀವ್ ಯಾರೇ ಇರಿ, ನಿಮ್ಗೇನಾದ್ರೂ ಇಲ್ಲ ನನ್ನ ಒಂಚೂರು ಕಾಂಟ್ರಿಬ್ಯೂಟ್ ಮಾಡಕ್ ಅಥವಾ ನನ್ನೊಂದ್ಸಲ ಬಂದು ಹೊಸ ಬದುಕನ್ನ ಕಾಣಕ್ ಅಂತ ಇದ್ರೆ ಡೆಫಿನೆಟ್ಲಿ ಬನ್ನಿ ಸಾಲಿಗ್ರಾಮಕ್ಕೆ ಬನ್ನಿ. ಅಲ್ಲಿ ಪಾರಂಪಳ್ಳಿ ಗ್ರಾಮ ರಿಕ್ಷಾದಲ್ಲಿ ಕೂಕೊಂಡ್ರು ಕಾರಂಗ್ ಬಂದ್ರು ಅಲ್ಲಿ ಹೊಸ ಬದುಕು ಆಶ್ರಮ ಎಲ್ಲಿ ಅಂತ ಕೇಂದ್ರ ಹೇಳಿದ್ರ ಗೂಗಲ್ ಅಂಗ್
2: ಸಿಕ್ಕಿತ್ತು,
1: ಗೂಗಲ್ ಅಂಗಿತ್ತು ಡೈರೆಕ್ಷನ್ ಹಾಕೊಂಡ್ ಬನ್ನಿ ಅಕ್ಕ. ಥ್ಯಾಂಕ್ ಯು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ. ಎಂತ ವಿಶೇಷ ಕೇಂದ್ರ, ಇವತ್ತು ಹೊಸ ಬದುಕು ಆಶ್ರಮದಲ್ಲಿ ಇದ್ವಿ ನಾವು. ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಇಪ್ಪದ ಇದೆಲ್ಲ ಹೇಳ್ತಾ ಇತ್ತಲ್ಲ, ಇದನ್ನ ಶುರು ಮಾಡಿದವ್ರು ಇವರೇ ಕಣ. ಎಷ್ಟು ಹೆಂಗಿದ್ದಾರೆ, ಏನ್ ಹಳತ್ತಾಯಿ ಓಕೆ, ಮತ್ತೆ ನಾನು ಈಗ ಜಗತ್ತಿಗೆ ಏನಾದ್ರೂ ಕೊಡಬೇಕು ಅಂತ ಡಿಸೈಡ್ ಮಾಡಿದಲ್ಲ, ತುಂಬಾ ಹೆಂಗ್ ಇಪ್ಪತ್ತಿಗೆ ವಿನಯ್ ಚಂದ್ರ ನಂಗೆ ಸಾಸ್ತಾಂದಾರ ಮೊದಲೇ ಗೊತ್ತಿದ್ದಿತ್ತು. ನಮ್ಮ ಸಾಸ್ತಾನ ಅಥವಾ ನಮ್ಮ ಈ ಹೆದ್ದಾರಿ ಇದೆಯಲ್ಲ, ಹೆದ್ದಾರಿ ಇಕ್ಕೆಲೆಗಳಲ್ಲಿ ಗಿಡ ನೆಟ್ಟು ಅದನ್ನ ಮರ ಮಾಡ್ಕಂತೇಳಿ ಹೊರಟಾರ. ಬಟ್ ಎಲ್ಲ ಮರ ಗಿಡನ್ನೆಲ್ಲ ಕೊಡ್ದು ಕೊಡ್ದು ಹಾಕುದು ಕಂಡ ಇದಾಪದಲ್ಲ ಮರೆ, ಮನ್ಸನ್ನಾರು ಎಂತರು ಮಾಡೋಕತ್ತ ಅಂತ ಈ ಹೊಸ ಬದುಕಿಗೆ ಬಂದದ ವಿನಯ್ ಅವ್ರೆ.
3: ಹೌದು, ಕರೆಕ್ಟ್
1: ಕರೆಕ್ಟ್
3: ಕರೆಕ್ಟ್.
1: ಸೊ ಯಾಕೆ ಅಂದ್ರೆ ಧೈರ್ಯ ಬೇಕಿದಕ್ಕೆ ನಮ್ಗೆ. ಮನೆಗೆ ಒಬ್ರು ಹಳೇರಿದ್ರೆ ಸೊತ್ತೆ ಕೊಂಡು ಕಮ್ಕಾತಿಲ್ಲ. ಅಂತದ್ರಲ್ಲಿ ಇಲ್ಲಿ 55 ಜನನ ಹಾಕೊಂಡಿದ್ದೀರಿ ನೀವು. ಅದ್ರಲ್ಲಿ ಎಲ್ಲಾ ಕ್ಯಾಟಗರಿಯವರು ಇದ್ದಾರೆ, ಅಂದ್ರೆ ಹೇಳಿದ ಅರ್ಥ ಇದ್ದವರು, ಕೆಮಿಕ್ ಎಂದಿದ್ದವ್ರು, ಎಲ್ಲಾ ತರದವ್ರು ಇದ್ದಾರೆ ಇಲ್ಲಿ ಅಲ್ದಾ?
3: ಎಲ್ಲ ಇದ್ದಾರೆ,
1: ಪ್ರತಿಯೊಬ್ರು ಇದ್ದಾರೆ,
3: ಏಜ್ಡ್ ಇದ್ದಾರೆ, ಬೆಡ್ ರೀಡನ್ ಇದ್ದಾರೆ. ಒಬ್ರು ನೀವಿನ್ನು ನೋಡ್ಲಿಲ್ಲ, ಅವರದ್ದು ತುಂಬಾ ಬ್ಯಾಡ್ ಇದೆ, ಲಾಸ್ಟ್ ರೂಮ್ ಅಲ್ಲಿ ಇದ್ದಾರೆ. ಇವತ್ತಿಲ್ಲ ನಾಳೆ ಆತರ ಸಿಚುವೇಶನ್ ಇದೆ. ಅಜ್ಜರ ಕಡೆ ಹಾಕಿದ್ವಿ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಿ ಅಂತೇಳಿ, ಯಾಕಂದ್ರೆ ಹೇಳಲಿಕ್ಕೆ ಆಗಲ್ಲ. ಹಾಗೆ ಇರುವಷ್ಟು ದಿನ ಈಗ ಲಿಕ್ವಿಡ್ ಐಟಮ್ ಅನ್ನ ತಗೊಳ್ತಾರೆ, ಗ್ಲೂಕೋಸ್ ಕುಡಿತಾರೆ.
1: ನಾ ಕೇಂಬುದ ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು, ಇದನ್ನು ಸಾಮಾನ್ಯ ಅಲ್ಲ. ನೀವಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆತಿತ್ತು, ಅದಕ್ಕೆ ಹಿಡ್ದಿಡ್ದು ನಿಲ್ಲಿಸಿ ಅವನ್ನ ಕರೆದು ಕೂರಿಸಿ ಅಂತ ತಾಳ್ಮೆ ಇದು ಬೇಕಪ್ಪ ಅಂತ ಅನ್ಸೋದು. ಅಂತದ್ರಲ್ಲಿ ನೀವು ಹೆಂಗ್ ಈ ಡಿಸಿಷನ್, ರಾಜಶ್ರೀ ಅವರು ಇವ್ರು ಸಪೋರ್ಟ್ ಆಗಿ ಪಕ್ಕದಾಗೆ ನಿಂತ್ಕೊಂಡಿದ್ರು, ಸಪೋರ್ಟ್ ಆಗಿರೋರು ಗಂಡನಿಗೆ ಇದೆಲ್ಲ ಕೆಲಸಗಳಲ್ಲೂ, ಸೊ ಹೆಂಗ್ ಈ ಡಿಸಿಷನ್?
3: ಸಪೋರ್ಟ್ ಅಲ್ಲ, ನನ್ಕಿಂತ ಹೆಚ್ಚವಳೆ ಜಾಸ್ತಿ ಕೆಲಸ ಮಾಡುದು. ನಾನೆಲ್ಲಾರು ನಿದ್ರೆ ಮಾಡಿದ್ರು ಮಧ್ಯೆ ಪಟ್ಟ 3 ಗಂಟೆಗೆ ಟೀಗ್ ಅಂತ ಹೆಪ್ಸ್ತಾ ಇರ್ತಾರೆ. ನಾನು ಹೇಳಿದ್ಕೆಲ್ಲ ಸರಿ 10 ಸರಿ ಎಬ್ಸ್ಬೇಕು ಅಂದ್ರೆ ಅಷ್ಟು ಮೈಂಡ್ ಸ್ಟ್ರೆಸ್ ಅಲ್ಲಿರುತ್ತೆ. ಅಷ್ಟು ಕೆಲಸ ಇರುತ್ತೆ. ಮಧ್ಯಾಹ್ನ ಇಲ್ಲ ರಾತ್ರಿ ಒಂದ್ ಸ್ವಲ್ಪ ರೆಸ್ಟಿಗೆ ಬಿದ್ರೆ ಅದು ಹೇಗೆ ನಿದ್ದೆ ಬರುತ್ತೆ ಹೇಳಿಕ್ಕಾಗಲ್ಲ, ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಆಗುತ್ತೆ. ಕೆಲವು ಸಾರಿ ಹಾಸ್ಪಿಟ್ಲಿಗೆ ಹೋದ್ರೆ ರಾತ್ರಿ ಒಂದ್ಸರಿ ವಿಸಿಟ್ ಮಾಡಿ ಬರ್ಬೇಕಾಗತ್ತೆ. ಒಂದಿಬ್ರು ಈಗ ಇದ್ದಾರೆ ಅಜ್ಜರ್ಕಾಡಲ್ಲಿ, ತುಂಬಾ ಬ್ಯಾಡ್. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ತಿಂಡಿಗೆ ರೆಡಿ ಮಾಡಬೇಕು. ಯಾರಾದ್ರು ತಿಂಡಿ ಇದ್ರೆ ನಮ್ಗೆ ಬೋರ್ ಆಗುತ್ತೆ, ಯಾಕಂದ್ರೆ ತಿಂಡಿ ಮಾಡಿ ಮಾಡಿ ಅದೊಂದು ಅಭ್ಯಾಸ ಆಗಿದೆ. ಕೆಲವು ಸಾರಿ ಇವಳು ಕೇಳ್ತಾಳೆ ನಿಮ್ಗೆ ತಿಂಡಿ ಮಾಡಿ ಬೇಜಾರಾಗೋದಿಲ್ವಾ ಡೈಲಿ ಅಂತೇಳಿ, ಅದೊಂದು ರುಟೀನ್ ಆಗಿದೆ. ಮತ್ತೆ ಇಲ್ಲಿ ಇದುವರೆಗೂ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗಂಜಿ ಹಾಕಿದ್ದೇ ಇಲ್ಲ, ವೆರೈಟಿ ತಿಂಡಿ ಮಾಡ್ತೀವಿ. ಅವಲಕ್ಕಿಯಲ್ಲಿ ಒಂದು 7-8 ಬಗೆ ಮಾಡ್ತೀವಿ, ಹುಳಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಮತ್ತೆ ಕೆಂಪು ಅವಲಕ್ಕಿ, ಯೆಲ್ಲೋ ಅವಲಕ್ಕಿ, ವೆರೈಟಿ ವೆರೈಟಿ ಮಾಡ್ತೀವಿ. ಮತ್ತೆ ತಿಂಡಿಯಲ್ಲಿ ಇಡ್ಲಿ, ಬನ್ಸು, ಪೂರಿ ಎಲ್ಲ ನಾವೇ ಮಾಡೋದು, ಇಲ್ಲಿ ಕೆಲಸದವ್ರು ಯಾರಿಲ್ಲ. ಮತ್ತೆ ಪೊಂಗಲ್ಲು, ರೈಸ್ ಬಾತ್ ಅಲ್ಲಿ ಪುದೀನ ರೈಸ್, ಪಾಲಕ್ ರೈಸ್, ಟೊಮೆಟೊ ರೈಸ್, ಪಲಾವ್ ಇದೆಲ್ಲ ನಾವು ವೆರೈಟಿ ವೆರೈಟಿ ಮಾಡ್ತೀವಿ.
1: ನೀವಿಬ್ರೆ ಎಲ್ಲದು ಸರ್ವವು ಈ ಕ್ಲೀನಿಂಗ್ ಎಲ್ಲ ಮಾಡಿದ್ರು? ಮತ್ತೆ
3: ಕ್ಲೀನಿಂಗ್ ನಾವೇ ಮಾಡ್ತೀವಿ. ಮತ್ತೆ ಇಲ್ಲಿ ಟೈಮ್ ಟೇಬಲ್ ಇದೆ, ಆಶ್ರಮದವರು ಅವರ ಟೈಮ್ ಟೇಬಲ್ ಗೆ ಅವರು ಮಾಡ್ತಾರೆ. ಅವರ ತಟ್ಟೆ ತೊಳೆಯುವಂತದ್ದಿರ್ಬೋದು, ಮತ್ತೆ ಗುಡ್ಸಿ ಕ್ಲೀನ್ ಮಾಡುವಂತದ್ದಿರ್ಬೋದು, ಅದೆಲ್ಲ ಮಾಡ್ತಾರೆ.
1: ಅವರ ಚಿಕಿತ್ಸೆ ಅದು ಇದು ಅದ್ರ ಖರ್ಚು ಎಲ್ಲ ಹೆಂಗ್ ನೀವು ನಿಭಾಯಿಸ್ತೀರಿ?
3: ಅದು ನಾವೇ ಇದು ಮಾಡುವಂತದ್ದು
1: ಎಲ್ಲದು ಇವರೇ, ಕೆಂಬುಕಾರ ಎಲ್ಲದು ಪ್ರತಿಯೊಂದು ಇವರೇ. ಹಂಗಾಗಿ ಖರ್ಚುನ ಹೆಂಗೆ ನೀವು ಈಗ ದುಡ್ಡು ಬೇಕಲ್ಲ ಮಾರ್ರೆ, ಎಂತ ಮಾಡ್ಕೊರೋ 55 ಜನ ಇದ್ದಾರೆ. ಸೊ ಅವರದ್ದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅದರೊಟ್ಟಿಗೆ ಉಳಿದ ಎಲ್ಲ ಖರ್ಚುಗಳು, ಕ್ಲೀನಿಂಗ್, ಮೇಂಟೆನೆನ್ಸ್, ಎವ್ರಿಥಿಂಗ್ ಎಲ್ಲ ಇದೆಯಲ್ಲ, ಹೆಂಗ್ ಮಾಡ್ತೀರಿ?
3: ಖರ್ಚು ಅಂದ್ರೆ ಕನ್ಸ್ಟ್ರಕ್ಷನ್ ಇದು ಮಾಡ್ತೀವಿ ನಾನು.
1: ಈ ಎಡ್ಕಂಗದು ಇತ್ತ? ಮತ್ತೆ
3: ಅದು ಇತ್ತ. ಮತ್ತೆ ಮೋಷನ್ ಗ್ರಾಫಿಕ್ ಡಿಸೈನರ್ ವರ್ಕ್ ಮಾಡ್ತೆ, ಇಲ್ಲೇ ವರ್ಕ್ ಮಾಡ್ತೆ. ನಂದು ಹಳೆ ಕ್ಲೈಂಟ್ಸ್ ಮಾತ್ರ, ಹೊಸದು ಯಾವ್ದು ಕ್ಲೈಂಟ್ಸ್ ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನಂಗೆ ತುಂಬಾ ಹೆವಿ ಆಗುತ್ತೆ. ಮತ್ತೆ ಯಾರಾದ್ರೂ ಡೋನರ್ ಬರ್ತಾರೆ, ನಿಮ್ಮಂತ ಡೋನರ್ ಬಂದ್ರೆ ಒಂದಿಷ್ಟು ಕೊಡ್ತಾರೆ. ಕೆಲವರು ಬೆಳಿಗ್ಗೆ ಡೋರ್ ತೆಗಿಬೇಕಾದ್ರೆ ಗ್ರೋಸರಿ ಇದೆಲ್ಲ ಇಟ್ಟೋಗ್ತಾರೆ. ನಿನ್ನೆ ನಾವೊಂದು ಗ್ರೋಸರಿ ತಗೊಂಡ್ ಬಂತು, ಸಾಧಾರಣ ಇಲ್ಲೆಲ್ಲ ಇರಬೇಕು, 14,000-15,000 ಏನೋ ಆಯ್ತು, ಬರೀ 1 ತಿಂಗಳಿದ್ದು. ಅದು ನಮ್ಗೆ ಬೇಕಾಗಿರೋ ಐಟಮ್ ರೈಸ್ ಅದು ಇದೆಲ್ಲ ಬಿಟ್ಟು, ಅಂದ್ರೆ ಕೆಲವೊಂದು ಇದಕ್ಕೆ ನಮ್ಗೆ ಕಾಸ್ಟ್ಲಿ ಆಗುತ್ತೆ, ಕೆಲವು ಸುಮಾರು ಕೆಲಸ ಇರುತ್ತೆ, ಅದಕ್ಕೆಲ್ಲ ಕೆಲವೆಲ್ಲ ನಾವು ತರಲೇಬೇಕಾಗತ್ತೆ. ಮತ್ತೆ ಮೆಡಿಸಿನ್ ಬೇಕಾಗುತ್ತೆ, ಮೆಡಿಸಿನ್ ಇದೆ, ಒಂದು 17,000 ಸಾಲ ಇದೆ ಈಗ,
1: ಸಾಲ ಕೂಡ ಇದೆ. ಓಕೆ, ಈಗ ಅಮೃತ ಧಾರೆ ಲಯನ್ಸ್ ಕ್ಲಬ್ ಕುಂದಾಪುರದವರು ಎಲ್ಲರೂ ಬಂದ್ರು, ಆಯುಷ್ ಇಲಾಖೆ ಕುಂದಾಪುರ ಇವರೆಲ್ಲ ಸೇರಿ ವಿಶ್ವ ಯೋಗ ದಿನಾಚರಣೆನ ನಿಮ್ಮ ಹೊಸ ಬದುಕುವಲ್ಲೇ ಮಾಡ್ತಾ ಇದ್ರು. ಅವ್ರಿಗೆ ಯೋಗ ಹೇಳ್ಕೊಡೋದು ಒಂದು ದಿನನಿತ್ಯಕ್ಕೆ ಆಪದು ಸಣ್ಣ ಪುಟ್ಟದ್ದು, ಯಾಕಂದ್ರೆ ಅವ್ರ ಹತ್ರ ಯೋಗ ಮಾಡಿಸೋದು ಕಷ್ಟವೇ ಇದೆ. ಇವನ್ ಕೈ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕಾಲು ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕೈ ತಿರ್ಸಿ ಅಂದ್ರೆ ಗೊತ್ತಾತಿಲ್ಲ, ಕೆಲವರಿಗೆ ಭಾಷೆಯೂ ಗೊತ್ತಿಲ್ಲ, ಎಲ್ಲೆಲ್ಲಿಯವರೆಲ್ಲ ಇದ್ದಾರೆ?
3: ಸಾಧಾರಣ ನಾವು ಭಾರತ ಸುತ್ತಿದ್ರೆ ಭಾರತ ನೋಡಬಹುದು, ಇಲ್ಲಿ ಎಲ್ಲ ಸ್ಟೇಟ್ ಅವರು ಇದ್ದಾರೆ, ಇಲ್ಲೇ ನೋಡಬಹುದು ಭಾರತವನ್ನ.
1: ಹೊಸ ಬದುಕಲ್ಲೇ
3: ಯಾಕಂದ್ರೆ ತಮಿಳ್ ಇದ್ದಾರೆ, ಮಲಯಾಳಿ ಇದ್ದಾರೆ, ಬೆಂಗಾಲ್ ಇದ್ದಾರೆ, ಪಂಜಾಬ್ ಇದ್ದಾರೆ, ಯುಪಿ, ಮಧ್ಯಪ್ರದೇಶ, ಕೆಲವರು ಒಂದ್ ಇಬ್ರು ಆದಿವಾಸಿ ಇದ್ದಾರೆ.
1: ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಹೇಗೆ ಅಂತ
3: ಅಂದ್ರೆ, ಕೆಲವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಕೆಲವೊಂದು ದೇವಸ್ಥಾನದಲ್ಲಿ, ಅಂದ್ರೆ ಇದು ಹೇಳೋದು ಕಷ್ಟ ನನಗೆ.
1: ಅಲ್ಲ, ನೀವೇ ಹೋಗಿ ಕರ್ಕ ಬತ್ತೀರಿಯಾ ಅಥವಾ ಅವರೇ ಯಾರು ಹುಡ್ಕೊಂಡ್ ಬಂದ್ ಇಲ್ಲಿ ಬಿಡ್ತಾರ ಹೆಂಗೆ?
3: ನನ್ಗೆ ತಂದೆ ನೋಡ್ಲಿಕ್ಕೆ ಆಗಿಲ್ಲ, ಇಲ್ಲಿ ಬಿಡೋದು ಆತರ ಆಪ್ಷನ್ ಇಲ್ಲ. ಬಿಗ್ ಮಾಡ್ತಾ ಇದ್ದವರನ್ನ ಇದನ್ ಹೇಳೋದು ಕಷ್ಟ, ಯಾಕಂದ್ರೆ ನಾನು ಅದ್ ಹೇಳಲ್ಲ ಇದುವರೆಗೆ, ಆ ವರ್ಡ್ಸ್ ಅನ್ನ ಹೇಳಲ್ಲ.
1: ಸರಿ ಸರಿ.
3: ಅವರನ್ನ ಪೊಲೀಸ್ ಇಲ್ಲ ಅಲ್ಲಿ ಸೋಷಿಯಲ್ ವರ್ಕರು ಇಲ್ಲ ಯಾರೋ ಹತ್ರದವ್ರು ಈ ತರ ಇದ್ದಾರಂತ ಹೇಳ್ತಾರೆ, ವಿಡಿಯೋ ಕಳಿಸ್ತಾರೆ, ಮತ್ತೆ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಕೆಲವು ಸಾರಿ ಪೆಟ್ ತಿಂದಿದೆ ಅವ್ರು ಹೊಡಿತಾರೆ, ಕಲ್ಲಲ್ಲಿ ಹೊಡಿಯಕ್ ಬರ್ತಾರೆ, ನಮ್ಮ ಕಾರ್ ಇದ್ ಗ್ಲಾಸ್ ಎಲ್ಲ ಹೊಡಿಯಕ್ ಇದ್ ಮಾಡ್ತಾರೆ. ಹೇಗೋ ಇದ್ ಮಾಡ್ಕೊಂಡು ಇದ್ ನಿಭಾಯಿಸ್ತೀವಿ. ಮತ್ತೆ ವಿಶ್ವ ಯೋಗ ದಿನಕ್ಕೆ ಅಮೃತಧಾರತವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಮೃತಧಾರದವರು ನಮ್ಮ ಆಶ್ರಮಕ್ಕೆ ಅವರ ಮನೋರಂಜನೆಗೆ ದೊಡ್ಡ ಟಿವಿ ಕೊಟ್ಟಿದ್ರು. ಮತ್ತೆ ನಮಗೆ ಕಮರ್ಷಿಯಲ್ ಮಿಕ್ಸಿ ಬೇಕಿತ್ತು, ಅದನ್ನ ನೋಡಿ ನಮ್ಮ ಅಮೃತಧಾರ ಅವರು ವಾಣಿಶ್ರೇಖ ಅವರು ದೊಡ್ಡ ಮಿಕ್ಸಿ ಕೊಟ್ಟಿದ್ರು. ಮತ್ತೆ ವಾಣಿಶ್ರೇಖ ಅವರು ನಮ್ಮ ಆಶ್ರಮದಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ, ಮತ್ತೆ ಡೆತ್ ಆದ್ರೆ ಇಮಿಡಿಯೇಟ್ ಬಂದು ಸರ್ಟಿಫಿಕೇಟ್ ಅನೌನ್ಸ್ ಮಾಡ್ತಾರೆ ಡೆತ್ ಆಗಿ. ಮತ್ತೆ ತುಂಬಾನೇ ಅವರು ಅಮೃತಧಾರದವರು ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ನ ಪ್ರಕಾರ ಒಂದು ಆಂಬುಲೆನ್ಸ್ ಕೂಡ ಅವರು ಕೊಡ್ಬೇಕಂತೇಳಿ ಯೋಚನೆ ಹಾಕಿದ್ದಾರೆ ಅಮೃತದ ದಾರದವರು, ಹೇಳ್ಬಾರ್ದಂತ ಹೇಳಿದ್ದಾರೆ ಅವರು. ಹಾಗೆ ಇದು ಹಾಕಿ ತೊಂದ್ರೆ ಇಲ್ಲ, ಅವರು ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಕೊಡುವ ಯೋಚನೆಯನ್ನು ಹಾಕಿದ್ದಾರೆ.
1: ಸರ್, ನಿಮ್ದು ತುಂಬಾ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಅಡುಗೆ ಮಾಡೋ ಒಲೆ ಬೇಕು, ಆಶ್ರಮ ವಾಸಿಗಳಿಗೆ ಬಟ್ಟೆ ಬೇಕು, ಬೆಡ್ ಶೀಟ್ಸ್ ಬೇಕು, ಆಂಬುಲೆನ್ಸ್ ಬೇಕು, ಸ್ವತಃ ಕಟ್ಟಡಕ್ಕಾಗಿ 1 ಎಕರೆ ಏನಾದ್ರೂ ಜಾಗ ಬೇಕು. ಸೊ ಇದೆಲ್ಲ ಇದೆ. ಸೊ ರೇಡಿಯೋ ಕುಂದಾಪುರ ಕೇಂಬರ್ ನೀವೆಲ್ಲಾದ್ರೂ ಚೂರು ಮನಸ್ಸು ಮಾಡ್ತೀರಿ ಅಂತ ಆದ್ರೆ ಅದ್ರ ಒಟ್ಟಿಗೆ ನೀವು ಹೊಸ ಬದುಕು ಆಶ್ರಮ ಒಂದ್ಸಲ ಕಾಂಬಕ್ ಬನ್ನಿ. ಎಲ್ಲಿ ಬರ್ಕ ಹೇಳಿ?
3: ಸಾಲಿಗ್ರಾಮ ಪಾರಂಪಳ್ಳಿಯಲ್ಲಿ ಇದೆ, ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಪಕ್ಕದ್ದಿದ್ರಲ್ಲಿ,
1: ಪಕ್ಕದ ರೋಡ್ ಅಲ್ಲಿ,
3: ಪಕ್ಕದ ರೋಡ್ ಅಲ್ಲಿ ಬರಬೇಕು. ಹಾಗೆ ಇನ್ನೊಂದೇನಂದ್ರೆ ನಿಮ್ಗೆ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಹೊಸ ಬದುಕು ಆಶ್ರಮ ಹಾಕಿದ್ರೆ ಬರುತ್ತೆ, ಗೂಗಲ್ ಅಲ್ಲಿ ಹಾಕಿದ್ರು ಬರುತ್ತೆ, ಮತ್ತೆ ಹೊಸ ಬದುಕು .com ಅಂತೇಳಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ತುಂಬಾ ಬ್ಯಾಡ್ ಇದ್ದವರು. ಅವರಿಗೆ ಹೇಗಿದ್ದಾರೆ ಅಂದ್ರೆ ನಾವು ಒಂದು ಕುಟುಂಬದವ್ರ ತರ ಇದ್ದೀವಿ, ತುಂಬಾ ಕಾಮಿಡಿ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಇಲ್ಲಿರ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ಕೊಂಡು ಒಂದ್ 5 ನಿಮಿಷ ಅವ್ರ ಜೊತೆ ಒಂದ್ ಹಾಡು ಕೇಳಿದ್ರೆ ನಮ್ಮ ವರ್ಕ್ ಇದ್ದು ಪ್ರೆಷರ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸಿಂಗರ್ ಇದ್ದಾರೆ, ಕೊರೋಕೆ ಸಿಂಗರ್ ಇದ್ದಾರೆ, ಭಜನೆ ಹೇಳುವರು ಇದ್ದಾರೆ, ಡೈಲಿ ಭಜನೆ ಆಗತ್ತೆ. ಮತ್ತೆ ಇಲ್ಲಿ ಇಸ್ಕಾನ್ ಅವರು ಸತ್ಸಂಗ ಮಾಡಿದ್ರು, ಒಂದು 3-4 ಸಾರಿ ಸತ್ಸಂಗ ಮಾಡಿದ್ರು. ಲಾಸ್ಟ್ ಕೃಷ್ಣ ಬಲರಾಮ ಮೂರ್ತಿ ತಂದಾಗ ಆಶ್ರಮದವರೇ ಅದಕ್ಕೆ ಅಲಂಕಾರ ಮಾಡಿದ್ರು. ಅಂದ್ರೆ ಯೋಗ ಮಾಡಿಸ್ತಾ ಇದ್ದೆ ಮೊದಲು, ಮತ್ತೆ ನನಗೆ ಸ್ವಲ್ಪ ಟೈಮ್ ಇದಾಗ್ತಿತ್ತು. ಹಾಗೆ ಕೆಲವರು ಅವರೇ ಯೋಗ ಅದಲ್ಲ ಅವ್ರಿಗೆ ಗೊತ್ತಿರೋದು ಮಾಡ್ತಾರೆ, ಕೆಲವರು ಭಜನೆ ಮಾಡ್ಲಿಕ್ಕೆ ಬರಲ್ಲ, ಆ ನಾಮಸ್ಮರಣೆಯನ್ನ ಕೇಳಿದ್ರೆ ಸಾಕು ಅದರಲ್ಲೇ ಒಂದಿಷ್ಟು ಜನ ಬದಲಾಗ್ತಾರೆ. ಯಾಕಂದ್ರೆ ಮಾತು ಬರದೇ ಇದ್ದವನು ಇಲ್ಲಿ ನನ್ನ ವೈಫಿಗೆ ಅಮ್ಮ ಅಂತ ಹಾಕಿದ್ರೆ
1: ಸಂತೃಪ್ತಿ
3: ಹೇಳಿಕೆ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ಲೋಕಲ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಶ್ರಮ ಅಂದ್ರೆ ಜನರಿಗೆ ಬೇರೆ ತರ ಯೋಚನೆ ಇತ್ತು, ಅಂದ್ರೆ ಯಾರೋ ಸಾಯಿಯವರನ್ನ ಕರ್ಕೊಂಡು ಬಂದು ಬೇರೆ ತರ ನೋಡ್ತಾರೆ ಅಂತೇಳಿ. ಬಟ್ ಇಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಲೆವೆಲ್ ಬೆಸ್ಟ್ ನಾವು ಅವರಿಗೆ ಸೇವೆಯನ್ನು. ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಲೋಕಲ್ ಹೇಳ್ತಾರೆ ನಮ್ಗೆ ಈ ತರ ಆಶ್ರಮ ಅಂತೇಳಿ, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಬರ್ತಾರೆ ದಿನಕ್ಕೆ ಇಲ್ಲಿ ಹತ್ರದವರು ಒಂದು 1/2 ಗಂಟೆ ಎಲ್ಲ ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ನಾನು ಹೇಳೋದು ತುಂಬಾ ಕೆಲವರು ಬಡವರು ಇರ್ತಾರೆ, ನಮ್ಗೆ ಊಟ ಕೊಡಬೇಕು ಅಂತೇಳಿ ಯೋಚನೆ ಇರುತ್ತೆ, ನೀವು ಊಟ ಕೊಡಬೇಕಾಗಿಲ್ಲ, ಇಲ್ಲಿ ಬಂದು ಅವ್ರ ಜೊತೆ ಮಾತಾಡಿ ಒಂದು ಬೊಗಸೆ ಪ್ರೀತಿಯನ್ನ ಕೊಟ್ರೆ ಅದು ಊಟಕ್ಕಿಂತ ದೊಡ್ಡ ಒಂದು ಅನ್ನದಾನ ಮಾಡಿದ ಸೇವೆ ಇದಾಗುತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ಎಲ್ಲಾ ರೀತಿಯ ಒಂದು ಕೆಲವೊಂದು ಕಾಯಿಲೆ ಇದ್ದವರು ಇದ್ದಾರೆ, ಅವರದೆಲ್ಲ ಸೇವೆಯನ್ನ ನಾವು ಖುಷಿಯಿಂದ ಮಾಡ್ತೀವಿ. ನಮ್ಮ ಲೈಫ್ ತುಂಬಾ ಶಾರ್ಟ್ ಇರುತ್ತೆ, ಯಾಕಂದ್ರೆ ಕೆಲವೊಂದು ಅವರ ಟ್ರೀಟ್ಮೆಂಟ್ ಮಾಡುವಾಗ ಕೆಲವೊಂದು ನಮಗೂ ಬರಬಹುದು, ಹೇಳಲಿಕ್ಕೆ ಆಗಲ್ಲ. ಕೋವಿಡ್ ಸಮಯದಲ್ಲಿ ನಾನು ಕೆಲವೊಂದು ಬಾಡಿ ಇದೆಲ್ಲ ಕ್ರಿಮೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆಗ ನನಗೆ ಕೋವಿಡ್ 2 ಟೈಮ್ಸ್ ಅಟ್ಯಾಕ್ ಆಗಿತ್ತು, ಬೂಸ್ಟರ್ ತಗೊಂಡ್ರು ಕೋವಿಡ್ ಬಂದಿತ್ತು. ಬಟ್ ನಾನು ಈ ತರ ಸೇವೆ ಮಾಡ್ಲಿಕ್ಕೆ ಹೋಗಿ ನಾನು ಉಳಿದಿದ್ದೇನೆ. ಇವತ್ತು ಈ ತರ ನಾನು ಸೇವೆ ಮಾಡ್ಲಿಕ್ಕೆ ಅವರೇ ನಮ್ಮ ಆಶ್ರಮದವರೇ ಸ್ಫೂರ್ತಿ ಅಂತೇಳಿ ಹೇಳಿ.
1: ವೆರಿ ನೈಸ್. ಸೊ ಈ ಹೊಸ ಬದುಕು ಒಟ್ಟಿಗೆ ನಮ್ಮ ವಿನಯ್ ಚಂದ್ರ ಅವರ ಹೊಸ ಬದುಕು ಇನ್ನೊಂದು ಶುರುವಾತಿತ್ತ. ಸೊ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್.
3: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಂದೇನಂದ್ರೆ ನನ್ನ ವೈಫ್ ಆಕ್ಚುಲಿ ಈಗ 6 ಮಂತ್ ಪ್ರೆಗ್ನೆಂಟ್, ಅವಳು ನೆಕ್ಸ್ಟ್ ಮನೆಗೆ ಹೋಗಲ್ಲ ಅಂತೇಳಿ ಹೇಳ್ತಾಳೆ. ಯಾಕಂದ್ರೆ ಒಂದು 5 ನಿಮಿಷ ನಾವು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನಮಗೂ ಮನ್ಸಾಗಲ್ಲ, ನಾವು ಅಷ್ಟು ಖುಷಿಯಲ್ಲಿ ಇಲ್ಲಿ ಇರ್ತೀವಿ. ಯಾರಾದ್ರೂ ಮದುವೆ, ನಮ್ಮ ರಿಲೇಷನ್ ಮದುವೆ, ಮತ್ತೆ ಗೃಹ ಪ್ರವೇಶ, ನಮ್ಮ ಅಕ್ಕಂದ ಗೃಹ ಪ್ರವೇಶ ಆಯ್ತು, ಅದಕ್ಕೂ ಕೂಡ ನಮ್ಗೆ ಹೋಗ್ಲಿಲ್ಲ. ಹೋದ್ವಿ, ಊಟ ಮಾಡಿ 1 ಗಂಟೆಗೆ ಹೋಗಿ ಇಮಿಡಿಯೇಟ್ 1:30 ಇಲ್ಲಿ ಇದ್ವಿ. ಯಾಕಂದ್ರೆ ಇಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅಜ್ಜಿ ನಿಧಾನ, ಇಲ್ಲಿ ಕೆಲವರು ಅಜ್ಜಿ ಅವರಿದ್ದಾರೆ. ಅಜ್ಜಿ ನಿಧಾನ, ನಿಧಾನ. ಅಜ್ಜಿಯವರು ಇದ್ದಾರೆ, ಶುಗರ್ ಕಾಯಿಲೆ ಅವರು ಇದ್ದಾರೆ, ಬಿಪಿ ಇದ್ದಾರೆ, ಕೆಲವರು ಶಿಫಿಲಿಯಸ್ ಇದ್ದವರಿದ್ದಾರೆ, ಆನೆಕಾಲ್ ಇದ್ದವರಿದ್ದಾರೆ. ಸ್ಟಾರ್ಟಿಂಗ್ ಬರಬೇಕಾದ್ರೆ ಗ್ಯಾಂಗ್ರೀನ್ ಆಗಿ ಹುಳಲಾಗಿ ಕೆಲವರು ದಷ್ಟು ರಿಕವರಿ ಮಾಡಿ ಇದ್ ಮಾಡಿ, ಕೆಲವರು ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ನೇಕೆಡ್ ಆಗಿದ್ದವರಿದ್ರು, ಅವರನ್ನ ಸರಿಪಡಿಸಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಇನ್ನು ಕೆಲವರು ಹೇಗಿದ್ದಾರೆ ಅಂದ್ರೆ, ಇನ್ನೊಂದು ಇದಿದೆ ಉಡುಪಿ ನಮ್ಮ ಕುಂದಾಪುರದಲ್ಲೇ ಬ್ರಿಡ್ಜ್ ಮೇಲೆ ಹೊಳೆಗಾಗ್ಲಿಕ್ಕೆ ಹೋದವರು, ಅಲ್ಲಿ ಸೋಷಿಯಲ್ ವರ್ಕರ್ ಯಾರೋ ಅವರನ್ನ ಹಿಡ್ಕೊಂಡು 112 ಫೋನ್ ಮಾಡಿ ಅಲ್ಲಿಂದ ಮತ್ತೆ ನಮ್ಗೆ ಹೇಳಿ ನಾವು ಹೋಗಿ ಅವರನ್ನ ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇದ್ದಾರೆ. ಅವರಿಗೆ ಹೇಗಂತ ಹೇಳಿದ್ರೆ ತುಂಬಾ ಡಿಪ್ರೆಷನ್, ಅವರ ಮಗಳೆಲ್ಲ ಡೆತ್ ಆಗಿ ಇದಾಗಿದ್ದವ್ರಿ. ಮತ್ತೆ ವಾಸು ಮಲ್ಪೆ ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ, ತುಳು ಫಿಲ್ಮ್ ಆಕ್ಟಿಂಗ್ ಮಾಡದಂತ ವ್ಯಕ್ತಿ. ಅವರಿಗೆ ಹೇಗಂತ ಹೇಳಿದ್ರೆ ಸಾರ್ವಜನಿಕರು ಅವರನ್ನ ತುಂಬಾ ಇದ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಡ್ರಿಂಕ್ಸ್ ಕೊಡುದು, ರೀಲ್ಸ್ ಮಾಡ, ಇನ್ಯಾರಿಗೋ ವ್ಯೂಸ್ ಆಗ್ತಿತ್ತು, ಆದ್ರೆ ಅವ್ರ ಬದುಕು ತುಂಬಾ ಕಷ್ಟದಲ್ಲಿತ್ತು. ಆ ವ್ಯಕ್ತಿ ಸ್ಟ್ರೋಕ್ ಆಗಿ ಅವರ ಪರಿಸ್ಥಿತಿ ಬ್ಯಾಡ್ ಇದ್ದಾಗ ಯಾರು ಕೂಡ ಅವರಿಗೆ ಸಹಕಾರ ನೀಡಲಿಲ್ಲ. ಇವತ್ತು ನಮ್ಮಲ್ಲಿದ್ದಾರೆ, ಈಗ ತುಂಬಾ ರಿಕವರಿ ಆಗಿದ್ದಾರೆ, ಇವಾಗ್ಲೂ ಮಾತಾಡ್ತಾರೆ. ಅವರು ಊಟ ಮಾಡಿಸ್ಬೇಕಾದ್ರೆ ಹೇಳ್ತಾರೆ, ಹತ್ಕೊಂಡು ಹೇಳ್ತಾರೆ, ಮುಯ್ಯ ನನ್ನ ಮಗನೇ ಇರಬೇಕು, ಇದರಲ್ಲಿ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಒಂದು ಬೇರೆ ಎನ್ ಜಿ ಒದಲ್ಲಿ ಇದ್ದಿದ್ದೆ, ಅದು ಬಿಟ್ಟಾಗ ನಾನು ಜಾಬ್ ಸೇರಿದ್ದೆ, ಮತ್ತೆ ಪುನಃ ಈ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ವಿ. ನಾನು ಜಾಬ್ ಅಲ್ಲಿ ಸ್ಯಾಲ್ರಿ ತಗೋಬಹುದಿತ್ತು, ಆದ್ರೆ ಈ ಪ್ರೀತಿ ಇದು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಇಷ್ಟೇ ಹೇಳೋದು, ಯಾರಾದ್ರೂ ನಿಮ್ಗೆ ಸಮಯ ಸಿಕ್ಕಾಗ ನಮ್ಮ ಆಶ್ರಮಕ್ಕೆ ಬನ್ನಿ, ಯಾಕಂದ್ರೆ ನೀವು ಕೊಡಿ ಅಂತೇಳಿ ನಾವು ಯಾರ ಹತ್ರನು ಕೇಳಲ್ಲ, ಎಲ್ಲೂ ಯಾರ ಮನೆ ಬಾಗಿಲಿಗೆ ಹೋಗಲ್ಲ. ನೀವು ಬಂದು ಇಲ್ಲಿ ಆಶ್ರಮದವರನ್ನ ಮಾತಾಡಿಸಿ ಅವರಿಗೆ ನಮ್ಮವ್ರು ಯಾರೋ ಬಂದ್ರು ಅಂತೇಳಿ ಖುಷಿಯಾಗತ್ತೆ. ನಮ್ಮ ಕುಟುಂಬದವರು, ನನ್ನ ಮಗ, ನನ್ನ ಮೊಮ್ಮಗಳು ಯಾರೋ ಬಂದ್ರು ಅಂತೇಳಿ ಖುಷಿಯಾಗತ್ತೆ. ಆ ಭಾವನೆಯಲ್ಲಿ ಅವರನ್ನ ಖುಷಿ ಪಡಿಸಿ ಅಂತೇಳಿ ಹೇಳ್ತೀನಿ. ಬರುವಾಗ ಬೇರೆ ಏನು ತರಬೇಕಾಗಿಲ್ಲ, ತರಬೇಕಾದದ್ದು ಒಂದು ಬಗಸೆ ಪ್ರೀತಿ ಮಾತ್ರ. ಅವರಿಗೆ ಪ್ರೀತಿ ಇದೊಂದು ಅವರು ಕಳ್ಕೊಂಡಿದ್ರು, ಆ ಪ್ರೀತಿಯನ್ನು ಕೊಡ್ಲಿಕ್ಕೆ ನೀವು ಬನ್ನಿ ಅಂತೇಳಿ ಹೇಳ್ತೀನಿ. ಹಾಗೆ ಬೇರೇನು ತರಬೇಕಾಗಿಲ್ಲ, ನಾನು ಹೇಳೋದು ಒಂದೇ ಒಂದು.
1: ಮತ್ತೆ ಅದನ್ನೇ ಹೇಳ್ತೇನೆ, ನೀವು ಬೇರೆ ಅಂತ ತರ್ಕತ್ತನ್ ಬರ್ದೇ ಇಡ್ಬೇಡಿ, ನೀವು ತರಬೇಕಾಗಿರೋದು ಬೊಗಸೆ ಪ್ರೀತಿ ಮಾತ್ರ, ಬೊಗಸೆ ಪ್ರೀತಿ ಮಾತ್ರ ಅಂತ.
3: ಹಾಗೆ ನಮ್ಮ ಒಂದು ಸ್ಲೋಗನ್ ಅಲ್ಲಿ ನೀವು ನೋಡಬಹುದು, ಸೇವೆ ಹೋರಾಟ ಜ್ಞಾನ ಅಂತೇಳಿ. ಅದು ಯಾಕೆ ಅಂತೇಳಿ ಹೇಳಿದ್ರೆ, ಸೇವೆ ಮಾಡಬೇಕಾದ್ರೆ ಹೋರಾಟ ಮಾಡಲೇಬೇಕು. ತುಂಬಾ ಜನ ಬೇರೆ ತರ ಮಾತಾಡ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ನಾವು ಅದೇ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ನಾವು ದೇವರ ಕಾಲ್ ಬುಡಕ್ಕೆ ಇಟ್ಟು ಸೇವೆಯನ್ನು ಮಾಡ್ತಾ ಇರೋರು. ಯಾಕಂದ್ರೆ ನಾನು ಮನುಷ್ಯ, ನನ್ನ ನಾಲಿಗೆಯೂ ಕೂಡ ಎಲುವಿಲ್ಲ, ನಾನು ಏನು ಬೇಕಾದ್ರೂ ಮಾತಾಡಬಹುದು. ಹಾಗಾಗಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಅದನ್ನ ಬಿಟ್ಟು ಬಿಡ್ತೀವಿ. ಹಾಗೆ ಇದು ಹೋರಾಟ. ಹೋರಾಟ ಅಂದ್ರೆ ಕಷ್ಟದವರಿಗೆ ನಾವು ಸಹಾಯ ಮಾಡುವಂತದ್ದು ಅದೊಂದು ದೊಡ್ಡ ಹೋರಾಟ, ಅದೊಂದು ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲಾ ರೀತಿ ಅದನ್ನ ನಾವು ಫೇಸ್ ಮಾಡಬೇಕು. ಆ ಹೋರಾಟದಲ್ಲಿ ಒಂದು ಜ್ಞಾನವನ್ನ ಪಡಿಬೇಕು. ನಾನು ಇನ್ನೂ ತುಂಬಾ ಚಿಕ್ಕವನು, ಜ್ಞಾನವನ್ನ ಪಡಿಬೇಕು. ಆ ಜ್ಞಾನದಿಂದ ಅಹಂಕಾರ ಬರಬಾರ್ದು, ಆ ಸೇವೆಯನ್ನ ಮಾಡ್ತಾ ಅಹಂಕಾರ ಬರಬಾರ್ದು, ಹೋರಾಟ ಮಾಡ್ತಾ ಅಹಂಕಾರ ಬರಬಾರ್ದು. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಅಹಂಕಾರ ಇಲ್ಲದೆ ನಾವು ಹೀಗೇನೆ ಇರಬೇಕು, ಸಿಂಪಲ್ ಆಗಿ. ನಾನು ನಿನ್ನೆ ಕೂಡ ಬರ್ಮರ ಟೀ ಶರ್ಟ್ ಅಲ್ಲಿ, ಇವತ್ತು ಕೂಡ ಅದೇ ತರ, ನಾಳೆನು ಕೂಡ ಅದೇ ತರನೇ ಇರುವಂತದ್ದು. ಕೆಲವರು ಹೇಳ್ತಾರೆ ಸ್ವಲ್ಪ ಚೇಂಜ್ ಆಗು, ಪ್ಯಾಂಟ್ ಹಾಕು, ಇಲ್ಲಲ್ಲ ಅಂತೇಳಿ. ಯಾಕಂದ್ರೆ ಅದು ಹಾಕಿದ್ರೆ ನಮ್ಗೆ ಸೇವ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಕೆಲವೊಂದು ಬೆಡ್ ರೀಡನ್ ಅವರನ್ನ ಸಡನ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ, ಆಗ ನಾನು ಫಸ್ಟ್ ಏಡ್ ಮಾಡ್ಲೇಬೇಕಾಗತ್ತೆ. ಫಸ್ಟ್ ಏಡ್ ಮಾಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಅವರು ಕೊಲಾಪ್ಸ್ ಆಗಿ ಡೆತ್ ಆಗುವಂತದಿರುತ್ತೆ. ಹಾಗೆ ಫಸ್ಟ್ ಏಡ್ ಮಾಡಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೇನೆ. ಕೆಲವೊಂದು ನಾನು ಇಲ್ಲೇ ಕಲ್ತಿದ್ದೇನೆ, ಕೆಲವೊಂದು ವೈದ್ಯರ ಹತ್ರ ನಾನು ಅದನ್ನ ಹೇಗೆ ಮಾಡ್ಬೇಕಂತ ಕಲ್ತ್ಕೊಂಡು. ನಾನು ಯಾವ್ದೇ ರೀತಿ ಎಂ ಎಸ್ ಡಬ್ಲ್ಯೂ ಮಾಡ್ಲಿಲ್ಲ, ಯಾಕಂದ್ರೆ ಕೆಲವರು ಹೇಳ್ತಾರೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ ಎಂ ಎಸ್ ಡಬ್ಲ್ಯೂ ಆಗ್ಬೇಕಂತ ಹೇಳಿ. ಯಾವ್ದೇ ರೀತಿ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸು ಇರಬೇಕು, ನಿಮ್ಗೆ ಮಾಡ್ಬೇಕೆನ್ನೋ ಮನಸ್ಸು ಇರಬೇಕು. ಹಾಗೆ ಪ್ರತಿಯೊಬ್ಬರಲ್ಲಿ ಹೇಳೋದು, ಒಂದ್ ರೂಪಾಯಿ ಸಮಾಜಕ್ಕೆ ಹಾಕಿ. ತಿಂಗಳಿಗೆ ಒಂದು 10,000 15,000 100,000 ದುಡಿತೀರಿ, ಒಂದ್ ರೂಪಾಯಿ ಸಮಾಜಕ್ಕೆ ಇಟ್ಕೊಳ್ಳಿ, ಅದನ್ನ ಸಮಾಜಕ್ಕೆ ಹಾಕಿ. ಆ ಸಮಾಜಕ್ಕೆ ಹಾಕಿದ್ದನ್ನ ನೀವು ಪಡಿಬಹುದು. ಹೇಗೆ ಅಂತ ಹೇಳಿದ್ರೆ, ನಾವು ಸತ್ತಾಗ ನಮ್ಗೆ ಈ ಪುಣ್ಯದ ಒಂದು ಸೂಟ್ ಕೇಸ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು. ಆ ಸೂಟ್ ಕೇಸ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ಒಂದು ಪುಣ್ಯದ ಫಲದ ಒಂದು ಅದರಲ್ಲಿ ಸೂಟ್ ಕೇಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕಂತ. ಯಾಕಂದ್ರೆ ಚಿತ್ರಗುಪ್ತ ಅಲ್ಲಿ ಒಂದು ಪ್ರೊಜೆಕ್ಟರ್ ಅಲ್ಲಿ ಹಾಕಿ ತೋರಿಸ್ತಾನೆ, ನೀನೇನು ಪಾಪ ಕರ್ಮಗಳನ್ನ ಮಾಡಿದ್ದೆ ಅಂತೇಳಿ. ಹಾಗೆ ನಾವು ನರಕ ಸ್ವರ್ಗ ಅಲ್ಲಿ ನೋಡಿದೆವೋ ಗೊತ್ತಿಲ್ಲ, ಇಲ್ಲೇ ನಾವು ಸ್ವರ್ಗ ನೋಡಬೇಕು, ಇಲ್ಲೇ ಖುಷಿಯಲ್ಲಿ ನೋಡಬೇಕು. ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಸಿಖ್ ಕೂಡ ಇದ್ದಾರೆ, ಹಿಂದೂ ಇದ್ದಾರೆ, ಎಲ್ಲರಿಗೂ ಒಂದೇ ಒಂದು ಇಲ್ಲಿ ನೋಡುವಂತ ಸಾಯಿಬಾಬಾ. ಯಾಕಂದ್ರೆ ಸಾಯಿಬಾಬಾ ಅವರು ಎಲ್ಲರೂ ಕೂಡ ಪೂಜೆ ಮಾಡುವಂತವರು. ಹಾಗಾಗಿ ಇಲ್ಲಿ ಸಾಯಿಬಾಬಾನನ್ನ ಪ್ರತಿಷ್ಠೆ ಮಾಡಿದ್ದೇವೆ. ಗುರುವಾರ ಒಂದು ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ, ಯಾಕಂದ್ರೆ ಅದು ನಮ್ಗೆ ಒಂದು ಖುಷಿ ಕೊಡುತ್ತೆ. ಆ ಶಕ್ತಿಗೆ ನಮ್ಗೆ ಶಕ್ತಿ ತುಂಬುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಸೇವೆಯನ್ನ ಮಾಡ್ತಾ ಇದ್ದೀವಿ. ಇದು ಒಂದು ನಂಬಿಕೆ, ಒಂದು ಮನೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಇದ್ದು ಖುಷಿ ಪಡಬೇಕಾದ್ರೆ ಒಂದು ನಂಬಿಕೆ ಮನೆ ಇದೆ ಅದು. ಹಾಗಾಗಿ ಈ ನಂಬಿಕೆ ಮನೆಗೆ ಎಲ್ರು ನಂಬಿಕೆಯಿಂದ ಬನ್ನಿ. ಹಾಗೆ ತುಂಬಾ ಜನ ನಮ್ಗೆ ಸಹಕಾರವನ್ನ ನೀಡ್ತಾರೆ. ಬೆಳಿಗ್ಗೆ ಬಾಗಿಲು ತೆಗಿಬೇಕಾದ್ರೆ ಒಂದಿಷ್ಟು ಜನ ಗ್ರೋಸರಿ ಅದೇ ಇಟ್ಟೋಗ್ತಾರೆ. ಕೆಲಸರಿ ಏನು ಇಲ್ಲ ನಮ್ಮ ಹತ್ರ ಕೆಲಸರಿ, ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಇರುತ್ತೆ. ಆಗ ಗ್ರೋಸರಿ ಇಲ್ಲ ಅಂತೇಳಿ ಇದ್ ಮಾಡುವಾಗ ಯಾರೋ ಒಂದಿಷ್ಟು ಜನ ಬಂದು ಬಾಗಿಲಲ್ಲಿ ಇಟ್ಟೋಗ್ತಾರೆ. ಯಾಕಂದ್ರೆ ನಾವು ದೇವರ ನಂಬಿದ್ದೇವೆ, ಆ ದೇವರು ದೇವ ರೂಪದಲ್ಲಿ ಯಾರನ್ನೂ ಕಳಿಸಿರ್ತಾರೆ. ಯಾಕಂದ್ರೆ ಒಂದು ನೈಟ್ ಗ್ರೋಸರಿ ತರ್ಲಿಕ್ಕೆ ಇರ್ಲಿಲ್ಲ. ಒಂದೊಂದು ಟೈಮ್ ನಾವು ಆಶ್ರಮದವರನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕು, ಗಾಡಿಗೆ ಪೆಟ್ರೋಲ್ ಕೂಡ ಇರಲ್ಲ ನನ್ನ ಕಾರಲ್ಲಿ. ಆ ಟೈಮಲ್ಲಿ ಯಾರೋ ಬರ್ತಾರೆ ಇಮಿಡಿಯೇಟ್, ಇನ್ಯಾರೋ ಅಲ್ಲಿ ಬೋರ್ಡ್ ಅಲ್ಲಿ ನೋಡಿ ಗೂಗಲ್ ಪೇ ಮಾಡಿ ಹೋಗ್ತಾರೆ. ಅಂದ್ರೆ ಸ್ಕ್ಯಾನ್ ಮಾಡಿ ಅಕೌಂಟಿಗೆ ಬರುತ್ತೆ, ಇಮಿಡಿಯೇಟ್ ನಮಗೆ ಅದು ತುಂಬಾನೇ ಸಹಕಾರ ಆಗುತ್ತೆ. ಇಷ್ಟೇ ಹೇಳೋದು, ಒಂದಿಷ್ಟು ಸಮಯ ನೀವು ಸಮಾಜಕ್ಕೆ ಕೊಡಬೇಕು. ಮತ್ತೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಕೊಡಬೇಕಂತಿದ್ರೆ ಒಂದಿಷ್ಟು ಗಿಡಗಳನ್ನ ನೆಡಬೇಕು. ಈ ಸಾರಿ ಮಳೆ ತುಂಬಾ ಕಮ್ಮಿ ಆಗಿದೆ, ಯಾಕೆ ಅಂತ ಹೇಳಿದ್ರೆ ಅದು ಕಾರಣ ನಾವೇ. ನಾನು ಒಂದಿಷ್ಟು ಗಿಡಗಳನ್ನ ನೆಟ್ಟು ಒಂದಿಷ್ಟು ಮರಗಳನ್ನ ಕಡಿಯೋ ಹೋರಾಟ ಮಾಡಿದವನು.
1: ಕಡಿಬಾರ್ದು
3: ಅಂತೇಳಿ, ಯಾಕಂದ್ರೆ ಆ ಇದ್ರಲ್ಲಿ ತುಂಬಾನೇ ನನಗೆ ಇದಾಗಿತ್ತು. ಹಿಂದ್ಗಡೆ ಮಚ್ಚನ್ನ ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಕೆಲವೊಂದು ಇದ್ರಲ್ಲಿ ನಾನು ಬೆಳಿಗ್ಗೆ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವನು. ಆ ಬೇಜಾರಲ್ಲಿ ನಾನು ಈ ತರ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ದು. ಇನ್ನು ಪರಿಸರ ಉಳಿತದೆ ಇಲ್ವೋ ಗೊತ್ತಿಲ್ಲ, ಆ ಪರಿಸರನೇ ಉತ್ತರ ಕೊಡಬೇಕು. ಬರಗಾಲ ಬರುತ್ತೆ, ಅಲ್ಲಿ ಜನರಿಗೆ ಅರ್ಥ ಆಗುತ್ತೆ, ಅಲ್ಲಿ ತನಕ ಅರ್ಥ ಆಗಲ್ಲ. ಯಾಕಂದ್ರೆ ಒಂದಿಷ್ಟು ನಾವು ನೋಡಬಹುದು, ಇವತ್ತು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ಮರಗಳು ಎಷ್ಟು ಕೇಳಿದ್ರೆ 5-6 ಈ ದೇಶದಲ್ಲಿ. ಅಭಿವೃದ್ಧಿ ಆಗತ್ತೆ, ಅಭಿವೃದ್ಧಿ ಹೇಗ್ ಮಾಡ್ಬೇಕು ಅಂದ್ರೆ ರೋಡ್ ಅನ್ನ ಅಗಲ ಮಾಡಿ ಅಲ್ಲ, ಒಂದು ಬಿಲ್ಡಿಂಗ್ ಮಾಡಿ ಅಲ್ಲ, ಬಿಲ್ಡಿಂಗ್ ಅಡಿಯಲ್ಲೇ ಮರಗಳನ್ನ ಇಟ್ಕೊಂಡು, ರಸ್ತೆಗಳ ಇಕ್ಕೆಲದಲ್ಲೇ ಮರಗಳನ್ನ ಇಟ್ಕೊಂಡು ರಸ್ತೆಯನ್ನ ಮಾಡಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾವು ನೋಡಬಹುದು. ಇವತ್ತು ಜೂನ್, ಎಷ್ಟು ಜೂನು 19, ಮಳೆ ಬರಬೇಕಿತ್ತು, ಇವತ್ತು ಮಳೆ ಇಲ್ಲ. ಮೊನ್ನೆ ಒಂದು ಭಾನುವಾರ ಮಾತ್ರ ಮಳೆಗಾಲ ತರ ಇತ್ತು, ಈಗ ಮಳೆ ಇಲ್ಲ ಅಂತೇಳಿ ನಾವು ಕೂಗ್ತೀವಿ, ಬೇಸಾಯ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀವಿ. ಆದ್ರೆ ಕಾರಣ ನಾವೇ. ನಮ್ಮ ಮಕ್ಕಳನ್ನ ಇಂಜಿನಿಯರ್ ಇಲ್ಲ ಡಾಕ್ಟರ್ ಓಸಿ ಬೆಂಗಳೂರು ಮುಂಬೈಯೋ ಡೆಲ್ಲಿಗೋ ಕಳಿಸ್ತೀವಿ, ಆದ್ರೆ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಯಾರು ಕೂಡ ಇಲ್ಲ. ಹಾಗೆ ಮುಂದಿನ ದಿನದಲ್ಲಿ ನಾವು ಹಡಿಲ್ ಬಿದ್ದ ಗದ್ದೆಯನ್ನ ನಮ್ಮ ಆಶ್ರಮದವರು ಬೆಳಿಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಹಾಗೆ ಈ ಸಾರಿ ಮಳೆಗಾಲಕ್ಕೆ ಒಂದು ನಾವು ಒಂದು ಯೋಜನೆ ಹಾಕಿದ್ದೇವೆ, ಒಂದು ಓಮಿನಿ ಇದೆ ನಮ್ದು. ಆ ಓಮಿನಿಯಲ್ಲಿ ಗಿಡಗಳನ್ನ ಆಶ್ರಮದವರನ್ನ ಕರ್ಕೊಂಡೋಗಿ ಗಿಡ ನೆಡಬೇಕಂತ ಯೋಚನೆ ಆಗಿದ್ದೇವೆ. ಈ ಸಾರಿ ಚೌತಿಗೆ ನಾವು ಸೀಡ್ ಗಣಪ ಮಾಡಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಇದಿಷ್ಟು ಯೋಜನೆಯಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಊಟ ಆತರ ಉಳಿದ್ರೆ ನಮಗೆ ಕೊಡಬಹುದು. ಯಾಕಂದ್ರೆ ಒಂದ್ 4 ಗಂಟೆ ಒಳಗೆ ಹೇಳ್ಬೇಕು, ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಅನ್ನ ಮಾಡುವಂತದ್ದು, ನಾವು ಒಲೆ ಇದಲ್ಲ ಗ್ಯಾಸ್ ಅಲ್ಲಿ ದೊಡ್ಡ ಕುಕ್ಕರ್ ಇದಿದೆ. ಹಾಗಾಗಿ ನಮಗೆ ಮುಂಚಿತವಾಗಿ ನೀವು ತಿಳಿಸಿ. ಹಾಗೆ ನಿಮ್ಮ ಹುಟ್ಟುಹಬ್ಬವನ್ನ, ತಂದೆ ತಾಯಿ ಹುಟ್ಟುಹಬ್ಬವನ್ನ, ವೆಡ್ಡಿಂಗ್ ಆನಿವರ್ಸರಿಯನ್ನ, ಹಾಗೆ ನಿಮ್ಮ ತಂದೆ ತಾಯಿ ಡೆತ್ ಆನಿವರ್ಸರಿ ಇರ್ಬೋದು, ಅಜ್ಜಜ್ಜಿಯ ಡೆತ್ ಆನಿವರ್ಸರಿ, ಈ ತರ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಆಶ್ರಮದಲ್ಲಿ ಆಚರಿಸಬಹುದು. ಊಟವನ್ನ ಕೊಡೋದ್ರ ಮೂಲಕ ಅಲ್ಲ, ಸಿಹಿಯನ್ನ ಕೊಡಬಹುದು, ಅವರಿಗೆ ಖುಷಿಯನ್ನ ಕೊಡೋದ್ರ ಮೂಲಕ ಇರಬಹುದು. ನಿಮ್ಗೆ ಹಾಡು ಹೇಳಲಿಕ್ಕೆ ಬಂದ್ರೆ ನಮ್ಮಲ್ಲಿ ಆರ್ಕೆಸ್ಟ್ರಾವನ್ನ ಮಾಡಬಹುದು. ಹಾಗೆ ಬೇಸಿಗೆ ಕ್ಯಾಂಪ್ ಅನ್ನ ಕೂಡ ಸ್ಟೂಡೆಂಟ್ ಗಳು ಇಲ್ಲಿ ಮಾಡಬಹುದು. ಈ ಸಾರಿ ಒಂದು 2 ಸ್ಕೂಲ್ ಅವರು ಮಾಡಿದ್ದಾರೆ, ಮಂಗಳೂರು ಮತ್ತೆ ಉಡುಪಿಯವರು. ತುಂಬಾ ಖುಷಿಯಲ್ಲಿ ನಮ್ಮ ಆಶ್ರಮದವರು ಖುಷಿ ಪಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಯನ್ನ ಹಾಕೊಂಡು ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದು. ಮೇಲೆ ದೊಡ್ಡ ಹಾಲ್ ಇದೆ, ಮತ್ತೆ ಭಜನೆಯನ್ನ ಮಾಡಬಹುದು. ನಮ್ಮ ಆಶ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನಾವು ಪ್ರತಿ ತಿಂಗಳಿದೆ, ಹಾಗೆ ಸಂಗೀತ ಕಲಿತಾ ಇದ್ದಾರೆ ಕೆಲವರು, ಭಜನೆ ತರಬೇತಿ ಇದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ನಮ್ಮವರಿಗೆ ಹೊಸ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ತುಂಬಾ ಜನ ಇಲ್ಲಿ ಬಂದವರು ಖುಷಿ ಆಗ್ತಾರೆ, ಯಾಕಂದ್ರೆ ನಮ್ಮವರು ಖುಷಿಯಿಂದ ಅವರ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ರೇಡಿಯೋ ಕುಂದಾಪುರದಿಂದ ತುಂಬಾ ಜನರು, ತುಂಬಾ ಪ್ರತಿಭೆಗಳು ಹೊರಬಂದಿದೆ. ಇನ್ನಷ್ಟು ಪ್ರತಿಭೆಗಳು ಹೊರಬರಬೇಕು. ಯಾಕಂದ್ರೆ ನಾನೀಗ ಮಾತಾಡಿದ್ದು ಶುದ್ಧ ಕನ್ನಡ ಇರಬಹುದು, ಕುಂದಾಪುರದಂಗೆ ನಾನು ಮಾತಾಡಕ್ಕೆ, ಯಾಕಂದ್ರೆ ಕುಂದಾಪುರ ಬದಿಯವನೇ. ಹಂಗೆ ಕುಂದಾಪುರದ ತುಂಬಾ ಪ್ರತಿಭೆಗಳು ಹೊರಬರ್ಕಂದೇಳಿ ನಾನೊಂದು ಆಶೆ ಪಡ್ತೆ. ಇನ್ನು ತುಂಬಾ ಸೋಷಿಯಲ್ ವರ್ಕ್ ಕುಂದಾಪುರದಂಗಿದ್ರ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೆ, ಮೊಹಮ್ಮದ್ ಅಂತೇಳಿ, ಆಂಬುಲೆನ್ಸ್ ಇದೆ. ಮತ್ತೆ ಗೊಂಗೊಳ್ಳಿಯಲ್ಲಿ ನವೀನ್ ಅಂತಿದ್ರ, ಮತ್ತೆ ಭಟ್ಕಳದಲ್ಲಿ ಒಬ್ರು ಲೇಡಿ ಸೇವೆ ಮಾಡ್ತಾ ಇದ್ರ, ಮತ್ತೆ ತುಂಬಾ ಜನ ಫೈರಿನವರು, ಮಳೆಗಾಲದಂಗೆ ಇರಬಹುದು ಫೈರ್ ಈ ಟೈಮ್ ಅಲ್ಲಿ ತುಂಬಾ ಜೀವ ಉಳಿಸಿದಂತ ಕೆಲವರು ಇದ್ರು. ಆ ಲೀಸ್ಟ್ ಬೇಕಾದ್ರೂ ಕೊಡ್ತೆ. ಒಂದಿಷ್ಟು ಜನರನ್ನ ಕರೆದು ಸಮಾಜಕ್ಕೆ ತೋರಿಸೋ ಕೆಲಸವನ್ನ ನೀವು ಮಾಡಿ. ಹಾಗೆ ಕೋಟದಲ್ಲಿ ಒಬ್ರು ಜೀವನ್ ಮಿತ್ರ ಅಂತಿದ್ರು, ಆಂಬುಲೆನ್ಸ್ ಅವರು, ಅಂತವರನ್ನ ಕರೀರಿ. ಯಾಕಂದ್ರೆ ನಾವೇ ಬೆಳಿಬೇಕಂತೇಳಿ ಇಲ್ಲ, ಸಮಾಜದ ಎಲ್ಲರೂ ಕೂಡ ಬೆಳಿಬೇಕು. ಹಂಗ ಬೆಳೆದ್ರೆ ಈ ಸಮಾಜ ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಬರೀ ನಾನು ಗಲಾಟೆ ಮಾಡ್ಕೊಂಡು ಬೆಳೆದ್ರೆ ರಾಮರಾಜ್ಯ ಆತಿಲ್ಲ, ಸಮಾಜದಲ್ಲಿ ಮನುಷ್ಯರಾಗಿ ಬೆಳೆದ್ರೆ ನಾವು ರಾಮರಾಜ್ಯ ಆಗುವುದನ್ನ ನಾವು ಕಾಣ್ಲಕ್ಕ. ಹಾಗೆ ಈ ರೇಡಿಯೋ ಕುಂದಾಪುರ ಇವತ್ತು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಬಂದು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದಿರಿ, ಒಂದು ಪ್ರಚಾರವನ್ನ ಕೊಟ್ಟಿದ್ದೀರಿ, ನಿಮ್ಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಹಾಗೆ ಈ ರೇಡಿಯೋ ಕುಂದಾಪುರವನ್ನ ಕಂಡು ನಮ್ಮ ಆಶ್ರಮಕ್ಕೆ ಬನ್ನಿ, ಈ ರೇಡಿಯೋ ಕುಂದಾಪುರವನ್ನ ನೋಡಿ, ಯೂಟ್ಯೂಬ್ ಚಾನಲ್ ಇದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಹೇಳ್ತೆ, ಎಲ್ರಿಗೂ ಒಳ್ಳೇದಾಗಿ.
1: ಥ್ಯಾಂಕ್ ಯು ವಿನಯ್ ಚಂದ್ರ ಅವರ, ತುಂಬಾ ಖುಷಿ ಆಯ್ತು. ಹೊಸ ಬದುಕು ಹ್ಯಾಂಗ್ ಶುರು ಆಯ್ತು ಅಂತ ಹೇಳಿದ್ ಹ್ಯಾಂಗ್ ನಡೀತಾ ಇತ್ತು, ಇನ್ನೆಷ್ಟು ಕನಸುಗಳಿದೆ ಹೊಸ ಬದುಕಲ್ಲಿ.
3: ಇನ್ನೊಂದ್ ಹೇಳ್ತೆ, ನನ್ನ ವೈಫ್ ಆಕ್ಚುಲಿ ಕುವೈಟ್ ಅಲ್ಲಿ ಇದ್ದಿದ್ದು, ಅವಳು ಅದು ಹೆಳ್ಳಲ್ಲೇ ಇರ್ಬೇಕು, ಅವಳು ಸಾಧಾರಣ 8 ವರ್ಷ ಅಲ್ಲಿ ವರ್ಕ್ ಮಾಡಿದ್ದು. ನಾವ್ ಇಬ್ಬರು ಸೇರಿ ಬಡವರಿಗೆ ಮನೆ ಕಟ್ಟಿ ಕೊಡ್ತಾ ಇತ್ತು. ಆ ಮನೆ ಅನಾಥವಾಗ್ತಿತ್ತು, ಒಂದ್ ನಾಲ್ಕೈದು ಮನೆ. ಮತ್ತೆ ನಮ್ಗೆ ಎಣಿಸಿದ್ದು ಒಂದು ಆಶ್ರಮ ಕಟ್ಟು ಅಂತೇಳಿ ಮತ್ತೆ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕಾಗಿ ಇದು ಹೊಸ ಬದುಕು ಅಂತೇಳಿ, ಇಂಗ್ಲಿಷ್ ಅಲ್ಲಿ ನ್ಯೂ ಲೈಫ್ ಅಂತೇಳಿ ಕರಿಬಹುದು. ಹೊಸ ಬದುಕು ಯಾಕೆ ಇಟ್ಟಿವಿ, ಈ ಲೋಗೋ ನೀವು ನೋಡಬಹುದು, ಇಲ್ಲಿ ಮರ ಬಿದ್ದಂತ ಮರ, ಅದು ಚಿಗುರು ಒಡೆದಿರುವಂತದ್ದು, ಅದು ಆಶ್ರಯ ಕೊಟ್ಟಿರುವಂತದ್ದು. ನಾವು ಗಿಡಗಳನ್ನ ಬೆಳೆಸಬೇಕು, ಅದ್ರ ಜೊತೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯವನ್ನ ಮಾಡಬೇಕು. ವೀಲ್ ಚೇರ್ ಇದ್ದವರಿಗೆ ಇನ್ನೊಬ್ರು ಸಹಾಯ ಮಾಡ್ತಾ ಇರುವಂತದ್ದು ಈ ಲೋಗೋ ಕೂಡ ರಿಜಿಸ್ಟರ್ ಆಗಿದೆ. ಯಾಕಂದ್ರೆ ಅಷ್ಟು ನಾವು ಅರ್ಥಪೂರ್ಣವನ್ನ ಇಟ್ಕೊಂಡು ಈ ಲೋಗೋವನ್ನ ನಾನೇ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ನಾವು ನೋಡಬಹುದು, ಇದರಲ್ಲಿ ತುಂಬಾ ಅರ್ಥ ಕೊಡುತ್ತೆ. ಇದರಲ್ಲಿ ವೀಲ್ ಚೇರ್ ಇಂದ ಇಡುವುದು ಪ್ರತಿಯೊಂದು ಕೂಡ, ಈ ವೀಲ್ ಅಂದ್ರೆ ಇದು ನಮ್ಮ ಜೀವನದ ಚಕ್ರ. ಈ ಜೀವನ ಚಕ್ರದಲ್ಲಿ ಕೂತಿರುವಂತಹ ವ್ಯಕ್ತಿ, ಹಿರಿಯರು ಅವರಿಗೆ ಸಹಾಯ ಮಾಡ್ತಾ ಇರುವಂತಹ ವ್ಯಕ್ತಿ. ವೀಲ್ ಅನ್ನೋದು ಈ ಸರ್ಕಲ್, ಈ ಪರಿಸರ, ಇದರಲ್ಲಿ
1: ಇದು ತಿರುಗುತ್ತಾ
3: ಇರುತ್ತೆ. ಇದು ಬಿದ್ದಂತ ಮರ, ಸತ್ತೋಗಿರೋ ಮರ, ಅದರಲ್ಲಿ
1: ಸಿಗಿರ್ತಾ ಇದೆ. ಓಕೆ, ಸೊ ಮನೆ ಕಟ್ತಾ ಇರುವ ನೀವು ಈಗ ಹೊಸ ಬದುಕನ್ನೇ ಕಟ್ತಾ ಇದ್ರಿ, ಭಾರಿ ಖುಷಿ ಆಯ್ತು. ನಿಮ್ಮ ಆಶಯ, ನಿಮ್ಮ ಕನಸು ಎಲ್ಲ ನನಸಾಗಲಿ. ಹಾರೈಕೆ ರೆಡಿ ಕುದ್ ನಾ ಪ್ರಕೇಂತಿಪ್ಪರೆಲ್ಲ ಒಂದ್ಸಲ ಹೊಸ ಬದುಕನ್ನು ಕಾಂಬಕ್ ಬನ್ನಿ ಸಾಲಿಗ್ರಾಮ ಪಾರಂಪಳ್ಳಿಗೆ. ವಿನಯ್ ಚಂದ್ರ ಸಾಸ್ತಾನ ಅವರಿಗೆ ಧನ್ಯವಾದಗಳು. ಓಕೆ ಕೇಳುಗ್ರೆ, ಸರಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸಿ ಜಿಲ್ಲಾಡಳಿತ, ಜಿಲ್ಲಾ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕುಂದಾಪುರ ಅಂದ್ರೆ ಅಮೃತ ಧಾರ ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಳ್ಳೆ ಕಾರ್ಯಕ್ರಮ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಅದು ಅದ್ರ ಒಟ್ಟಿಗೆ ಈಗ ಇವರು ಎಂತ ಹೇಳ್ತಾರೆ ತಪಾಸಣೆ ಕೂಡ ಮಾಡ್ರೆ, ಅದೆಲ್ಲವನ್ನ ಇಲ್ಲಿ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಟ್ಟೆಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
2: ಅಪ್ಪಯ್ಯ, ಓ ಅಪ್ಪಯ್ಯ.
3: ಅಯ್ಯಯ್ಯ, ಎಂತ ಐತೆಣ್ಣ ನಿಂಗೆ? ಬೇಳ ಮುಂಚೆ ಹೊಸ್ಲು ಕಡಿ ನಂಗೆ ನಿತ್ಕ ದೇವಣ್ಣ ನಾಯ್ಕರ ಮನೆ ಎಮ್ಮಿ ಬೈರ್ ಹಾಕ್ತಿರ್ ಕೊಡ್ಲಕ್ ಹೋಗುತ್ತಲ್ಲ, ಹಾಂಗ ಹೋಗ್ತಿದ್ದೆ ಈ ಹೊತ್ತ ನಿಂದ. ಹಾ ಇದ್ಯಾರ, ನಾನ್ ಗಮ್ಮತ್ತಿಗ್ ದೇವಣ್ಣ ನಾಯ್ಕರ ಸುದ್ದಿ ಹೇಳದ್ ಮಾರ್ರೆ, ನೀನ್ ಕಂಡ್ರ ಅವ್ರ ಮಗನನ್ನೇ ಕರ್ಕ ಬಂದಿದೆ.
4: ಅಪ್ಪಯ್ಯ, ಇನ್ಮೇಲೆ ಇವ್ರ ಬರೀ ದೇವಣ್ಣ ನಾಯ್ಕರ ಮಗ ಅಲ್ಲ,
3: ಮತ್ತೆ
4: ನಿಮ್ ಅಳಿಯ.
3: ಏಪ್ರಿಲ್ 1 ಮಾತ್ರ ಏಪ್ರಿಲ್ ಫುಲ್ ಮಾಡುದ, ತಿಂಗಳಿಡೀ ಮಾಡ್ತೇಕಂದಲ್ಲ.
4: ಅಪ್ಪಯ್ಯ, ನಾನ್ ಕಾಮಿಡಿ ಮಾಡ್ತಿಪ್ಪದಲ್ಲ, ನಾ ಸೀರಿಯಸ್ ಆಯ ಹೇಳ್ತಿಪ್ಪದ. ನಾನ್ ಮದಿ ಅಂದಳಿ ಆದ್ರೆ ಈ ದೇವಣ್ಣ ನಾಯ್ಕನ ಮಗನ್ ಮಾತ್ರ, ಇಲ್ಲಾಂದ್ರೆ ನನ್ ಕೊರಳಿಗೆ ಉರುಳು ಹಾಕೊಂಡು ಸತ್ತೋತೆ.
3: ಅಯ್ಯಬ್ಬ, ಒಂದ್ ರಗಳಿ ತಪ್ಪಿ ಹೋಯ್ತು.
4: ಅಪ್ಪಯ್ಯ ಹೆದ್ರಬೇಡಿ, ನಾನು ಮ್ಯಾಳಿಗ್ ಬಳ್ಳಿ ಹಾಕೊಂಬತ್ತಿಗೆ ನಿಮ್ ಹೆಸರನ್ ಬರ್ದಿಟ್ಟ ಬಳ್ಳಿ ಹಾಕಂತೆ.
3: ಏ ದೇವ್ರೆ, ಇದು ನನ್ ಬುಡಕ್ಕೆ ಬಂತಲ್ಲ. ಹಾ ಹಾ, ಅದಿರ್ಲಿ, ನನ್ನ ಅಳಿ ಅಪ್ಪಕ್ಕೆ ಅವನಿಗೆ ಎಂತ ಯೋಗ್ಯತೆ ಇತ್ತ?
4: ಅವ್ರು ತುಂಬಾ ಒಳ್ಳೆಯರಪ್ಪ.
3: ಒಳ್ಳೆತನ ಹೊಟ್ಟೆ ತುಂಬಿಸುದಿಲ್ಲ,
4: ಅವ್ರ ಹೊತ್ರ ಹೊತ್ತ ಎಮ್ಮಿ ಇತ್ತ.
3: ನೀನ್ ದಿನ ಕೊಡ್ಕಂಗ್ ನಿತ್ಕೊಂಡು ಗೊಬ್ಬರ ಕೋರ್ತ ಕಣಕಷ್ಟೇ.
4: ಅವ್ರಿಗೆ ಯಾವ ಕೆಟ್ಟ ಅಭ್ಯಾಸವೇ ಇಲ್ಲಪ್ಪ.
3: ಹ್ಮ್, ಇದ್ಯಾವುದು ಸಾಕತ್ತಿಲ್ಲ, ಇನ್ನು ಎಂತದೋ ಬೇಕ.
4: ಅವ್ರ ಹತ್ರ 3 ಗ್ಯಾಸ್ ಅಂಡಿ ಇತ್ತಪ್ಪ.
3: ಎಂತ ಗೆಣಗ್ ತಿಂದಿನ?
4: ಅಪ್ಪಯ್ಯ, ಗ್ಯಾಸ್ ಅಂಡಿ ಅಂದ್ರೆ 3 ಗ್ಯಾಸ್ ಸಿಲಿಂಡರ್ ಅಪ್ಪ.
3: ಎಂತ 3 ಗ್ಯಾಸ್ ಸಿಲಿಂಡರ್? ಹಂಗಾರೆ ನಂಗ್ ಹುಡ್ಗ ಓಕೆ.
4: ಏ ಬಬ್ಬರ್ ಯಾವ

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ತುಂಬಾ ಖುಷಿ ಆದ್ಯಂತ ಕೇಂದ್ರೆ, ಕಳೆದ ಸಂಚಿಕೆ ನಮ್ಮ ಪ್ರಿಯ ಮನಸ್ಸೆಯ ಬೆಳ್ಳಿ ಹಬ್ಬದ ಸಂಚಿಕೆ ಆಯ್ತು, ಅಂದ್ರೆ 25 ಸಂಚಿಕೆಯನ್ನ ಯಶಸ್ವಿಯಾಗಿ ಪೂರೈಸಿತ್ತು ಪ್ರಿಯ ಮನಸ್ಸೆ. ಈಗ ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡ್ತಿದ್ದು ಅಂತಂದ್ರೆ, ಯೂಶುವಲಿ ನೀವು ಹಿಂಗೆ ಕೂಕೊಂಡು ಅಬ್ಸರ್ವ್ ಮಾಡಿ, ಯಾವುದೇ ಒಂದು ವಿಷಯ, ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಬಂಧ, ಹೋತ ಹೋತ ಹೋತ ಹೋತ ಅದ್ರ ಆಕರ್ಷಣೆ ಕಡಿಮೆ ಆತಾ ಹೋತ್, ಮೊದ್ಲಿರುವಂತಹ ಎಕ್ಸೈಟ್ಮೆಂಟ್, ಅದ್ರ ಬಗ್ಗೆ ಇರೋ ಆಸಕ್ತಿ, ಅದ್ರ ಬಗ್ಗೆ ಇರೋ ಪ್ರೀತಿ, ಅದ್ರ ಬಗ್ಗೆ ಇರೋ ಮೋಹ, ಯಾವುದು ಅದೇ ತರ ಇಪ್ಪುದಿಲ್ಲ. ಅದ ಅಡ್ಡಿಲ್ಲ ಬಿಡಿ, ಆ ಅವಳ ಅವನ ಅಂಬು ತರಕ್ಕೆ ಹೋತ್ತಲ್ಲ, ಯಾಕೆ ಯಾವುದೇ ಸಂಬಂಧ ಹೋತ ಹೋತ ಅಂದ್ರೆ ದಿನ ಕಳೆದಂತೆ ಆಕರ್ಷಣೆಯನ್ನ ಕಳ್ಕಂತ ಎಂಬುದು ಇವತ್ತಿನ ಪ್ರಿಯ ಮನಸ್ಸೆಯ ವಿಷಯ. ಇದನ್ನ ಮಾತಾಡೋಕೆ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರಾಗಿರುವಂತಹ ಸ್ವರ್ಣ ಕುಂದಾಪುರ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಿಮಗೂ ಕೂಡ.
1: ಓಕೆ, ಹೆಂಗಿದ್ರಿ, ಹುಷಾರಿದ್ರಿಯಾ?
2: ಸೂಪರ್.
1: ಮಳೆಗಾಲ ಒಳ್ಳೆ ಇತ್ತಾ?
2: ಅಡಿಲ್ಲ.
1: ಓಕೆ, ಈಗ ಯಾಕೆ ಮೇಡಮ್, ಯಾಕೆ ಈ ತರ ಅಂತಂದ್ರೆ, ಯಾವ್ದೇ ಒಂದು ಸಂಬಂಧದಲ್ಲಿರುವ ಆ ಮೊದಲಿನ ಎಕ್ಸೈಟ್ಮೆಂಟ್ ಹೋತ ಹೋತ ಎಂತಕ್ಕೆ ಕಡಿಮೆ ಆತ, ಆಕರ್ಷಣೆ ಯಾಕೆ ಅದ್ ಕಳ್ಕೊಳ್ಳುತ್ತೆ ಅಂತ?
2: ಇವತ್ತೀಗ ನೀವು ಈ ಸೆಲೆಕ್ಟ್ ಮಾಡ್ಕೊಂಡಿರುವಂತ ಈ ಟಾಪಿಕ್ ಪ್ರತಿಯೊಬ್ಬರ ಲೈಫ್ಗೂ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗತ್ತೆ ಅನ್ಸುತ್ತೆ ಅಲ್ವಾ? ಯಾವುದೇ ಸಂಬಂಧ ಇರಲಿ, ಅಥವಾ ಅದು ಫ್ರೆಂಡ್ಶಿಪ್, ಲವ್, ಮತ್ತೊಂದು ಅದೇನೇ ಇರಲಿ, ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಕ್ಯೂರಿಯಾಸಿಟಿ, ಆ ಕ್ರೇಜ್, ಆ ಆಕರ್ಷಣೆ ಸಮಯ ಕಳೆದಂತೆ ಯಾಕೆ ಕಡಿಮೆ ಆಗುತ್ತೆ ಅನ್ನುವಂತ ವಿಷಯ.
1: ಕರೆಕ್ಟ್
2: ಅಲ್ವಾ? ಹಾಗಾದ್ರೆ ಇವತ್ತು ಇದ್ರದ್ದು ಸೀಕ್ರೆಟ್ ಏನಂತ ಹೇಳಿ ನೋಡುವ. ಕಾರಣಗಳನ್ನು ಫಸ್ಟ್ ತಿಳ್ಕೊಂಡ್ರೆ ನಮ್ಗೆ ಅದ ಪರಿಹಾರ ಮಾಡೋಕ್ಕೂ ಸುಲಭ. ಮೊದಲನೇದಾಗಿ ಈ ಫ್ಯಾಮಿಲಿಯರಿಟಿ ಎಫೆಕ್ಟ್ ಅಂತ ಹೇಳತ್ ನಾವು, ಅಂದ್ರೆ ಪರಿಚಿತತೆಯ ಪ್ರಭಾವ. ಸೊ ಹೆಂಗೆ, ಹೊಸದ್ರಲ್ಲಿ ನಮ್ಗೆ ಎದುರಿಗಿರೋಂತ ವ್ಯಕ್ತಿ ಒಬ್ಬ ಒಂದು ಮಿಸ್ಟ್ರಿ ತರ ನಿಗೂಢ, ಅವ್ರ ಬಗ್ಗೆ ನಮ್ಗೆ ಏನು ಗೊತ್ತಿರುವುದಿಲ್ಲ, ಅವ್ರ ಬಗ್ಗೆ ತಿಳಿಯುವಂತ ಒಂದು ಕುತೂಹಲ ತುಂಬಾ ಜಾಸ್ತಿ ಇರುತ್ತ. ಅವ್ರನ್ನ ದಿನ ಮಾತಾಡ್ತಾ ಮಾತಾಡ್ತಾ ಅವ್ರ ಇಷ್ಟ ಕಷ್ಟ ಎಲ್ಲ ನಮ್ಗೆ ಒಂದ್ಸಲ ಗೊತ್ತಾಗಿ ಬಿಡುತ್ತೆ. ಗೊತ್ತಾದ್ಮೇಲೆ ಈಗ ನೋಡಿ, ಉದಾಹರಣೆಗೆ ಒಂದು ಹೊಸ ಫೋನ್ ತಕೊಂಡ್ರೆ ನಾವು ಮೊದಲು ಒಂದ್ ತಿಂಗಳು ನಾವು ಅದನ್ನ ಹೆಂಗ್ ನೋಡ್ಕೊಳತ್ತ?
1: ಜಾಗೃತಿ,
2: ಜಾಗೃತಿಯಲ್ಲಿ ನೋಡ್ಕೊಳ್ಳೋದು, ಅದ್ರ ಬಗ್ಗೆ ಫುಲ್ ತಿಳ್ಕೊಳ್ಳುವಂತ, ಅದ್ ಹೇಗೆ ಯೂಸ್ ಮಾಡುದು, ಅದ್ರಲ್ಲಿ ಏನೇನೆಲ್ಲ ವಿಶೇಷತೆ ಉಂಟ, ಇದ್ ಮಾಡುತ್ತೆ, ಆಸಕ್ತಿಯನ್ನ ತೋರಿಸುತ್ತೆ. ಆಮೇಲೆ ಒಂದ್ ತಿಂಗಳಾದ್ಮೇಲೆ ಮೊಬೈಲ್ ಎಲ್ಲೆಲ್ಲ ಬಿದ್ಕೊಂಡಿರತ್ತೆ ನಮ್ದು.
1: ಕರೆಕ್ಟ್
2: ಅಲ್ವಾ? ಸೇರಿಲ್ಲ ನಮ್ಗೆ. ಸಂಬಂಧಗಳಲ್ಲೂ ಅಷ್ಟೇ, ಒಂದ್ಸಲ ಈ ನೆಮ್ಮದಿ ಕಂಫರ್ಟ್ ಅಂತ ನಾವ್ ಏನ್ ಹೇಳತ್ತೆ ಅದು ಹೆಚ್ಚಾಯ್ತಂತ ಹೇಳದ್ಮೇಲೆ ಈ ಎಕ್ಸೈಟ್ಮೆಂಟ್ ತಾನಾಗೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಎರಡನೇದಾಗಿ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಆಟ ಅಂತ ಹೇಳತ್ತೆ ನಾವು ಇದಕ್ಕೆ. ಸೈನ್ಸ್ ಕೂಡ ಒಂದು ಕಾರಣ ಹೇಳುತ್ತೆ, ಯಾರನ್ನಾದ್ರೂ ನಾವು ಇಷ್ಟಪಟ್ಟಾಗ ನಮ್ಮ ಮೆದುಳಲ್ಲಿ ಒಂದು ಡೊಪಮಿನ್ ಮತ್ತೆ ಆಕ್ಸಿಟೋಸಿನ್ ಅನ್ನುವಂತ ಒಂದು ಹಾರ್ಮೋನ್ಗಳು ಜಾಸ್ತಿ ರಶ್ ಆಗತ್ತೆ. ಡೊಪಮಿನ್ ಅನ್ನುವಂಥದ್ದು ಫೀಲ್ ಗುಡ್, ಖುಷಿ ಆಗುವಂತದ್ದು. ಆಕ್ಸಿಟೋಸಿನ್ ಅನ್ನುವಂಥದ್ದು ಒಂದು ಬಾಂಧವ್ಯದ ಹಾರ್ಮೋನ್ ಅಂತ ಹೇಳಿ ಹೇಳುತ್ತೆ ನಾವು. ಅದು ಹೈ ಆಗ್ತಾ ಹೋದಂಗೆ ನಮ್ಗೊಂಥರ ಹೈ ಫೀಲಿಂಗ್ ಕೊಡ್ತಾ ಇರತ್ತೆ, ಅಂದ್ರೆ ಓ ಹೊಸತು, ಹೊಸ ಜನ, ಹೊಸತನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತಲ್ವಾ. ಅದ ಆಮೇಲೆ ಏಕತಾನತೆ ಬಂದ ಮೇಲೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹೊಸತ್ರಾಗಿ ನಮ್ ಬಾಡಿ ಯಾವ ಎನರ್ಜಿಯಲ್ಲಿ ಇರುತ್ತೋ ಅದೇ ಎನರ್ಜಿಯಲ್ಲಿ ಯಾವಾಗ್ಲೂ ಇರ್ಲಿಕ್ಕೆ ಆಗುದಿಲ್ಲ. ಟೈಮ್ ಹೋದಾಗ ಈ ಹಾರ್ಮೋನ್ಗಳ ಮಟ್ಟ ಏನ್ ಇರುತ್ತಲ್ಲ ಅದು ಹೈ ಇದ್ದದ್ದು ನಾರ್ಮಲ್ ಆಗತ್ತಾ ಬರುತ್ತೆ. ಹಾಂಗಂತ ಹೇಳಿ ಅದ್ರ ಅರ್ಥ ಆಕರ್ಷಣೆ ಕಡಿಮೆ ಆಯ್ತು ಅಂತ ಹೇಳಿ ಅಲ್ಲ. ಕೆಲ ಸಲ ಅದು ಸ್ಥಿರ ಪ್ರೀತಿಯಾಗಿ ಅಂದ್ರೆ ಶಾಶ್ವತ ಪ್ರೀತಿಯಾಗಿ ಬದಲಾಗಿದೆ ಅಂತ ಹೇಳ್ಬೇಕಾದ್ರೂ ನಾವು ತಿಳ್ಕೊಳ್ಬಹುದು. ಎಲ್ಲದ್ರಲ್ಲೂ ಹಂಗಿರುದಿಲ್ಲ ಕೆಲವೊಂದು. ಇನ್ನೊಂದು ನಿರ್ಲಕ್ಷ್ಯತೆ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳೋದು. ಇದು ನಾವೆಲ್ಲರೂ ಇವತ್ತು ತುಂಬಾ ಜನರು ಮಾಡುವಂತ ತಪ್ಪು. ಇವಳು ಅಥವಾ ಇವನು ಎಲ್ಲೂ ಹೋಗುದಿಲ್ಲ, ನನ್ನವರೇ ತಾನೆ ಅನ್ನುವಂತ ಒಂದು ಉದಾಸೀನತೆ. ನೋಡಿ, ಪಡ್ಕೊಳ್ಳುವಾಗ ಒಂದು ಲವ್ ಅಥವಾ ಒಂದು ರಿಲೇಷನ್ಶಿಪ್, ಅದು ಮದುವೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಫ್ರೆಂಡ್ಶಿಪ್ ಕೂಡ ಇರ್ಬೋದು, ಅವಳನ್ ಫ್ರೆಂಡ್ ಮಾಡ್ಕೋಬೇಕು ಅಥವಾ ಅವನನ್ನ ಫ್ರೆಂಡ್ ಮಾಡ್ಕೋಬೇಕು ಅಥವಾ ಲವ್ ಮಾಡ್ಬೇಕು ಅಥವಾ ಮದುವೆ, ಇದೆಲ್ಲದ್ರಲ್ಲೂ ಒಂಥರ ಎಷ್ಟು ಕ್ರೇಜ್ ಇರುತ್ತೆ ಮಾಡ್ಕೊಳ್ಬೇಕು. ಅಥವಾ ಇವರು ಇಡೀ ದಿನ ಐ ಲವ್ ಯು ಅಂತ ಮೆಸೇಜ್ಗಳು ಹಾಕೋದು, ಲವ್ವರ್ಗಳು, ಫ್ರೆಂಡ್ಶಿಪ್ಗಳು, ದಿನಾ ಫ್ರೆಂಡ್ಸ್ಗಳು ಮಾತಾಡೋದು ಎಲ್ಲ ಹೊಸದ್ರಲ್ಲಿ. ಆಮೇಲೆ ಆಯ್ತಲ್ಲ ಲವ್ ಆಗಿ ಆಯ್ತಲ್ಲ, ಕನ್ಫೆಸ್ ಆಗಿ ಆಯ್ತು, ಇನ್ನೆಂತ ಹೇಳೋದು, ಮದುವೆ ಆಗಿ ಆಯ್ತಲ್ಲ, ಇನ್ನೆಂತ ನಾವು ಪ್ರೀತಿ ಮಾಡ್ತೆ ಅಂತ ಹೇಳಿ ಹೇಳುದು ಅಂತ ಹೇಳಿ. ಅಥವಾ ಈ ಮೆಸೇಜ್ಗಳು ಹಾಗೆ ಒಂದು ಫಸ್ಟ್ ಗೆ ಈಗಂತೂ ಮೆಸೇಜ್ ಯುಗ ಅಲ್ಲ.
1: ಯಸ್,
2: ಒಂದು ಮೆಸೇಜ್ ಬಂದ ಕೂಡ್ಲೇ ಎಲ್ಲಾ ಕೆಲಸ ಬಿಟ್ಟು ತಕ್ಷಣ ರಿಪ್ಲೈ ಮಾಡುದು, ಆಮೇಲೆ ಗಂಟೆ ಗಟ್ಟಲೆ ಆದ್ರೂ ಮೆಸೇಜೇ ರಿಪ್ಲೈ ಕೊಡುದಿಲ್ಲ. ಅಲ್ವಾ? ಆಗ ನಾವ್ ಏನ್ ನೆನ್ಪಿಟ್ಕೊಳ್ಬೇಕಂತ ಹೇಳಿದ್ರೆ, ಒಂದು ಗಿಡಕ್ಕೆ ದಿನಾ ನೀರ್ ಹಾಕದೆ ಇದ್ರೆ ಏನಾಗತ್ತೆ? ಅದು ದಿನಾ ನೀರ್ ಹಾಕಿದ್ರೆ ಮಾತ್ರ ಚೆನ್ನಾಗಿ ಅರಳೋದಲ್ವಾ? ಆದ್ರೆ ಸಂಬಂಧಗಳಿಗೂ ದಿನಾ ಪ್ರೀತಿ ಗೌರವದ ನೀರ್ ಬೇಕು. ಅದು ಇಲ್ಲ ಅಂತ ಹೇಳಿದ್ರೆ, ಸಂಬಂಧ ಹಳೆಯದಾದಾಗೆ ಕೆಲವರಿಗೆ ಒಂದ್ ಮನ್ಸಿಗೆ ಒಂದ್ ಭರವಸೆ, ಅಯ್ಯೋ ಇವ್ರು ನನ್ ಬಿಟ್ಟು ಎಲ್ಲೂ ಹೋಗಲ್ವಲ್ಲ, ಇರ್ಲಿ ತೊಂದ್ರೆ ಇಲ್ಲ ಅಂತೇಳಿ. ಈ ಭರವಸೆ ಅನ್ನೋದು ಜಾಸ್ತಿ ಆದಾಗ ಒಳಗಡೆ ಇದ್ದಂತ ಆಕರ್ಷಣೆ, ಕಾಳಜಿ, ಇದೆಲ್ಲ ಎಲ್ಲ ಒಂಥರ ಮಲ್ಗಿಬಿಡುತ್ತೆ. ಆ ಸಿಂಹ ನೋಡಿ, ಬೇಟೆಯಾಡುವಾಗ ಇರುವಂತ ಚುರುಕುತನ ಬೇಟೆ ಕೈಗ್ ಮೇಲೆ ಸಿಕ್ಕ ಕೈಗ್ ಸಿಕ್ಕಿದ್ರಿ ಮೇಲೆ ಇರುತ್ತಾ?
1: ಖಂಡಿತ ಇಲ್ಲ
2: ಅಲ್ವಾ? ಹಾಗೆ ಒಂದು ವ್ಯಕ್ತಿ ಸಂಪೂರ್ಣವಾಗಿ ನಮ್ಮವರು ಆದ್ರು ಅಂತ ಹೇಳಿ ಆದಾಗ ಅವರನ್ನ ಗೆಲ್ಲೋಕೆ ಪಡ್ತಿದ್ದಂತಹ ಪವಕ ಇರುತ್ತಲ್ಲ ನಮ್ಮಲ್ಲಿ, ಅದು ಇಲ್ಲದಾಗೆ ಆಗತ್ತೆ. ಆವಾಗ ಒಂಥರ ಆಕರ್ಷಣೆ ಅದು ಇದು ಎಲ್ಲ ಕಡಿಮೆ ಆದಾಗೆ ಒಂಥರ ಅನ್ಸುತ್ತೆ. ಇನ್ನೊಂದು ಕಾರಣ ಅಂತ ಹೇಳಿದ್ರೆ ರುಟೀನ್, ಒಂಥರ ದಿನಚರಿಯ ಏಕಟಾನತೆ ಅಂತ ನಾವೀಗ ಹೇಳದಲ್ಲ, ಬೆಳಿಗ್ಗೆ ಹೇಳೋದು, ಕೆಲ್ಸಕ್ಕೆ ಹೋಗೋದು, ರಾತ್ರಿ ಸಿಗೋದು, ಇದೇ ಒಂಥರ ಲೈಫ್. ಆತರ ಆದಾಗ ಈಗ ಹಸ್ಬೆಂಡ್ ಅಂಡ್ ವೈಫ್ಗಳಲ್ಲೂ ನೋಡಿ, ಬೆಳಗ್ಗೆ ಎದ್ದ ಕೂಡ್ಲೇ ಕೆಲ್ಸಕ್ಕೆ ಈಗ ಹೋಗೋದು, ರಾತ್ರಿ ಸಿಗ್ತಾರೆ, ಒಂದೇ ತರ ಲೈಫ್. ಅವಾಗ ಬೋರ್ ಹೊಡಿಲಿಕ್ಕೆ ಶುರು ಆಗತ್ತೆ. ಯಾವುದೇ ಒಂದು ಸಂಬಂಧಗಳಲ್ಲಿ ಹೊಸತನ ಇಲ್ಲದೆ ಇದ್ರೆ ಆಕರ್ಷಣೆ ಕಡಿಮೆ ಆಗೋದು ಪಕ್ಕ ಅಲ್ವಾ? ಯಾರೋ ಒಬ್ರು ಮೊದ್ಲೆಲ್ಲ ಕೆಲವು ಕ್ಲೈಂಟ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡೋದು, ಯಾಕೆ ಮೇಡಮ್ ಶುರುನಲ್ಲಿ ಪ್ರಾಣ ಕೊಡ್ತೀವಿ ಅಂತ ಹೇಳಿದವ್ರು ಈಗ ಕಣ್ಣೀರ್ ಹಾಕಿದ್ರು ತಿರುಗಿ ನೋಡುದಿಲ್ಲ ಅಲ್ವಾ?
1: ಹೌದು,
2: ನಿನ್ನನ್ ಬಿಟ್ಟು ಬದುಕುದೇ ಇಲ್ಲ ನಾನು, ನೀನಿಲ್ಲದೆ ನಾನು ಸುಸೈಡೇ ಮಾಡ್ಕೊಳ್ತೇನೆ, ಹಾಗೆ ಹೀಗೆ ಎಂತ ಎಷ್ಟು ಹೇಳದವ್ರು. ಕೆಲವು ಸಲ ಒಂದ್ ಐದಾರು ವರ್ಷದ 10 ವರ್ಷದ ಪ್ರೀತಿ ಮಾಡಿದವ್ರು ಸಮೇತ ಆಮೇಲೆ ಒಂಥರ ಮನಸ್ಸು ಕಲ್ಲು ತೆರ ಮಾಡ್ಕೊಂಡ್ಬಿಟ್ಟಿರ್ತಾರ ಅವ್ರು. ಆ ಒಂದು ಮುಂಚೆ ಇರುವಂತ ಪ್ರೀತಿ, ಆ ಕೇರಿಂಗು, ಆ ಟೈಮ್ ಕೊಡುವಂತದ್ದು, ಅದ್ ಯಾವುದು ಇರೋದಿಲ್ಲ.
1: ಆ ತೀವ್ರತೆ ಕಡಿಮೆ ಆಗಿರತ್ತೆ.
2: ತೀವ್ರತೆ ಕಡಿಮೆ ಆಗತ್ತೆ. ಅವಾಗ ಅವ್ರು ಕೆಲವ್ರು ಹೆಚ್ಚಿನವ್ರು ನಂಗೆ ಮೆಸೇಜ್ ಮಾಡಿ ಕೇಳಿದ್ದುಂಟು, ಹೀಗೆ ಇದಾಗತ್ತಲ್ಲ, ಈ ತರ ಹೇಳದವ್ರು ಹೀಗೆ ಈ ತರ ಆಗಿದಾರಲ್ಲ, ಹಾಗಾದ್ರೆ ಸಮಯ ಕಳೆದಾಗ ಆಕರ್ಷಣೆ ಹೊರಟು ಹೋಗುತ್ತಾ ಮೇಡಮ್ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡಿದ್ದುಂಟು. ಕೆಲವು ಸಲ ನಾವು ಹೊಸದಾಗಿ ಪ್ರೀತಿಸುವಾಗ ಯಾರನ್ನಾದ್ರೂ, ಅದು ಫ್ರೆಂಡ್ಶಿಪ್ ಮತ್ತೆ ಯಾವ್ದೋ ಯಾರನ್ನೂ ಒಬ್ಬರನ್ನು ಹೊಸದಾಗಿ ಪ್ರೀತಿಸುವಾಗ ನಿಜ ಹೇಳ್ಬೇಕಂತ ಹೇಳಿದ್ರೆ ನಾವು ಆ ಎದುರಿಗಿರುವ ವ್ಯಕ್ತಿಯನ್ನು ಪ್ರೀತಿಸ್ತಾ ಇರೋದಿಲ್ಲ. ಇದನ್ನ ಕೂಡ ಹೆಚ್ಚಿನವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ನಾವು ಅವರನ್ನ ಪ್ರೀತಿಸ್ತಾ ಇದೀವಿ ಅಂತ ಹೇಳಿ. ನಾವೇನ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ನಮ್ ಮನಸ್ಸಲ್ಲಿ ನಾವೇ ಸೃಷ್ಟಿ ಮಾಡ್ಕೊಂಡಿರುವಂತ ಒಂದು ಪರ್ಫೆಕ್ಟ್ ಕಲ್ಪನೆಯನ್ನ ಪ್ರೀತಿಸ್ತಾ ಇರ್ತೀವಿ. ನೀವೀಗ ಉದಾಹರಣೆಗೆ ನಾನ್ ನಿಮ್ಗೊಂದು ಹೇಳ್ತೆ, ನಾನ್ ನಿಮ್ಗೆ ಉದಾಹರಣೆಗೆ ನಂದೊಬ್ರು ಫ್ರೆಂಡ್ ಇದ್ರು, ಅವ್ರ ಹೆಸರು ಹೀಗೆ, ಅವ್ರು ಇಂಥ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ ತಕ್ಷಣ ನಿಮ್ ಮನ್ಸಲ್ಲಿ ಒಂದು ಕಲ್ಪನೆ ಆಗುತ್ತೋ ಇಲ್ವೋ?
1: ಕರೆಕ್ಟ್.
2: ಅದು ಯಾವಾಗ್ಲೂ ನೆಗೆಟಿವ್ ಇರುತ್ತಾ?
1: ಇಲ್ಲ,
2: ಪಾಸಿಟಿವ್ ಆಗಿರತ್ತೆ. ಸೊ ಈಗ ಉದಾಹರಣೆಗೆ ನಾನೊಂದು ಯಾವ್ದೋ ಒಂದು ಚಂದದ ಹೆಸರು ಹೇಳ್ದೆ ಅಂತ ಇಟ್ಕೊಳ್ಳಿ, ಒಂದು ಹುಡುಗಿದು, ನಿಮ್ ಮನ್ಸಲ್ಲಿ ಕಲ್ಪನೆ ಹೇಗಿರುತ್ತೆ?
1: ಆ ಹೆಸರಿಗೆ ತಕ್ಕಂತೆ ಇರತ್ತೆ.
2: ಆ ಹೆಸರಿಗೆ ತಕ್ಕಂತೆ ತುಂಬಾ ಚಂದ ಅಥವಾ ತುಂಬಾ ಒಳ್ಳೆ ಗುಣ, ಏನೇನೋ ಒಂಥರ ನಮ್ ಮನ್ಸಲ್ಲಿ ಒಂದು ಕಲ್ಪನೆ ಮಾಡಿ ಇಟ್ಕೊಂಡಿರ್ತೀವಿ. ಅದು ಭೇಟಿಯಾದಾಗ ಏನಾಗತ್ತೆ, ಶೇ ನಾನೇನೋ ಅನ್ಕೊಂಡಿದ್ದೆ ಇವ್ರು ಈ ತರ. ನನ್ ಮನ್ಸಲ್ಲಿ ಕಲ್ಪನೆ ಏನೋ ಒಂದ್ ಇದಿತ್ತು, ಹೈಟ್ ಆಗಿ ಹೀಗಿರ್ತಾರೆ, ಹಾಗಿರ್ತಾರೆ, ಅಥವಾ ಚಂದ ಇರ್ತಾರೆ, ಒಳ್ಳೆ ಫಿಗರ್ ಇರುತ್ತೆ, ಈ ತರ ಏನೋ ಒಂದು ನನ್ ಕಲ್ಪನೆಯಲ್ಲಿ ಇರುತ್ತೆ. ಎದುರಿಗೆ ಬಂದಾಗ ಶೇ ನಾನ್ ಹೆಂಗೋ ಅನ್ಕೊಂಡಿದ್ದೆ ಇವ್ರು ಹೇಗೋ ಇದಾರೆ ಅಂತ. ಉಲ್ಟಾ ಆಗೋದು ಉಂಟು. ಯಾರ್ದು ಹೆಸರು ಹೇಳಿದಾಗ, ಹಳೆ ಹೆಸರುಗಳು ಹೇಳಿದಾಗ ಅವ್ರು ಹಾಗಿರ್ತಾರೆ, ಬೋಲ್ ಮಂಡೆ ಇರ್ಬೋದು ಅಥವಾ ಇನ್ನೇನೋ ಅವಳು ಎಷ್ಟು ಡುಮ್ಮಿ ಇದ್ದಿರ್ಬೋದು, ಈ ತರ ಕಲ್ಪನೆ ಮಾಡ್ಕೊಂಡು ಎದುರಿಗೆ ಬಂದಾಗ ಅವ್ರು ಬೇರೆ ತರ ಇರುವಾಗ್ಲೂ ನಾವ್ ಈ ತರ ಯೋಚನೆ ಮಾಡೋದಿದೆ, ನಮ್ ಕಲ್ಪನೆಯಲ್ಲಿ ಹಾಗಿರ್ಲಿಲ್ವಲ್ಲ ಅಂದ್ರೆ. ನಾವು ಪ್ರತಿಯೊಂದನ್ನು ಒಬ್ಬರನ್ನ ಇಷ್ಟ ಪಡೋವಾಗ್ಲೂ ಕೂಡ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಕಲ್ಪನೆಯಲ್ಲಿ ಯಾವುದೆಲ್ಲ ಪಾಸಿಟಿವ್ ಗುಣಗಳು ನಮಗಿಷ್ಟ ಅದು ಆ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಿ ನಾವು ಒಂದು ಕಲ್ಪನೆ, ಒಂದು ಆ ಕಲ್ಪನೆಯನ್ನು ನಾವು ಪ್ರೀತಿಸ್ತಾ ಇರ್ತೀವಿ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಕೂಡ ಬೆಸ್ಟ್ ಆಗಿರೋಕೆ ಟ್ರೈ ಮಾಡ್ತಾ ಇರ್ತೀವಲ್ವಾ, ಹಾಗೆ ಅವರು ಕೂಡ ಬೆಸ್ಟ್ ಆಗಿರೋದಕ್ಕೆ ನೋಡ್ತಾ ಇರ್ತಾರೆ. ಆದ್ರೆ ಸಮಯ ಕಳೆದ ಹಾಗೆ ಆ ಕಾಲ್ಪನಿಕ ಮುಖವಾಡಗಳು ಕಳಚಿ ಬಿದ್ದು ಹೋಗುತ್ತೆ. ಅವರದ್ದು ಕೋಪ ಜಾಸ್ತಿ ಅಂತ ಇರ್ಬೋದು ಅಥವಾ ಇನ್ಯಾವುದೋ ಅವ್ರ ತಪ್ಪುಗಳು, ಅವರದ್ದು ನಿಜ ರೂಪ ಹೊರಗೆ ಬಂದಾಗ ನಮ್ಗೆ ಆಕರ್ಷಣೆ ಕಡಿಮೆ ಆಯ್ತು ಅಂತ ಹೇಳಿ ಅನ್ಸೋದಕ್ಕೆ ಶುರು ಆಗುತ್ತೆ. ಕೆಲವು ಸಲ ಈಗ ಲವ್ ಮ್ಯಾರೇಜ್ಗಳು ಎಲ್ಲ ನೀವು ನೋಡ್ಬೋದು, ಲವ್ ಮಾಡುವಾಗ ಇದ್ದಂತಹ ಆ ಒಂದು ಬಾಂಧವ್ಯ ಪ್ರೀತಿ ಅದೆಲ್ಲ ಮದುವೆ ಆದ ತಕ್ಷಣ ಕಡಿಮೆ ಆಗೋದು ಅಥವಾ ಕೆಲವರು ದೂರ ಆಗೋದು ಕೂಡ ನಾವು ಕೇಳಿದ್ದೇವೆ. ಅದಕ್ಕೆ ನೋಡಿ ಲವ್ ಮ್ಯಾರೇಜ್ಗಳು ಹೆಚ್ಚಾಗಿ ಫೈಲ್ ಆಗುತ್ತೆ ಅಂತ ಹೇಳೋದು, ಯಾಕಂದ್ರೆ ಲವ್ ಮಾಡುವಾಗ ಇದ್ದಂತಹ ಕಲ್ಪನೆಗಳೆಲ್ಲ ನೈಜ ಜೀವನದಲ್ಲಿ ಬಂದಾಗ ಅದು ಇಲ್ಲ ಅಂತ ಹೇಳಿ ಗೊತ್ತಾದಾಗ ಈ ಆಕರ್ಷಣೆಗಳು ಎಲ್ಲ ಮಾಯವಾಗ್ಬಿಡತ್ತೆ. ಅದಕ್ಕೆ ನಾವು ಹೇಳೋದು, ಕಲ್ಪನೆಯಿಂದ ನಾವು ವಾಸ್ತವಕ್ಕೆ ಕಾಲಿಟ್ಟಾಗ ನಮ್ಗೆ ನಮ್ಮ ತಪ್ಪುಗಳು ಅಥವಾ ನಮ್ಮ ಯೋಚನೆಗಳು ನಮ್ಗೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಭಾವನಾತ್ಮಕ ಆಯಾಸ ಅಂತ ಹೇಳಿ ನಾವು ಹೇಳ್ತೇವೆ. ಪ್ರೀತಿಯ ಆರಂಭದ ದಿನಗಳಲ್ಲಿ ಕೆಲವರು 5 ಗಂಟೆ 6 ಗಂಟೆ ಅಲ್ಲಿ ಮಾತಾಡ್ತಾ ಇರ್ತಾರೆ ಅಲ್ವಾ. ಆದ್ರೆ ಮನುಷ್ಯನ ಮನಸ್ಸು ಯಾವತ್ತೂ ಅದೇ ತೀವ್ರತೆಯಲ್ಲಿ ಅಥವಾ ಇಂಟೆನ್ಸಿಟಿಯಲ್ಲಿ ಇಮೋಷನಲ್ ಸ್ಟೇಟ್ ನಲ್ಲಿ ಇರೋದಕ್ಕೆ ಸಾಧ್ಯ ಇರೋದಿಲ್ಲ, ಮನಸ್ಸಿಗೂ ಸುಸ್ತಾಗತ್ತೆ. ಯಾವಾಗ ಮಾತುಗಳು ಕಮ್ಮಿ ಆಗ್ತಾವೋ ಎದುರಿಗಿರೋರು ನಮ್ಮನ್ನು ನಿರ್ಲಕ್ಷಿಸ್ತಿದ್ದಾರೆ ಅಂತ ಹೇಳಿ ತಪ್ಪು ತಿಳ್ಕೊಳ್ತಾರೆ. ಕೆಲವು ಸಲ ಆಕರ್ಷಣೆ ಕಮ್ಮಿ ಆಗಿರುತ್ತೆ ಅಂತ ಹೇಳಿ ಅಲ್ಲ, ಕೆಲವು ಸಲ ಮನಸ್ಸಿಗೂ ಕೂಡ ಸ್ವಲ್ಪ ವಿಶ್ರಾಂತಿ ಬೇಕಿರುತ್ತಲ್ವಾ. ದಿನಾ 6 ಗಂಟೆ ಮಾತಾಡೋದು, ದಿನಾ 5 ಗಂಟೆ ಮಾತಾಡೋದು, ಮಾತಾಡಿ ಮಾತಾಡಿ ವಿಷಯಗಳೆಲ್ಲ ಮುಗಿದಾಗ 5 ನಿಮಿಷ ಮಾತಾಡೋ ಪೇಷನ್ಸ್ ಕೂಡ ಕೆಲವರಿಗೆ ಇರೋದಿಲ್ಲ. ಹಾಗೆ ಇನ್ನೊಂದು ಏನಂದ್ರೆ ನಾವು ಬದ್ಲಾಗ್ತಾ ಇರ್ತೇವೆ, ಆದ್ರೆ ಸಂಬಂಧ ಅನ್ನುವಂಥದ್ದು ಅದೇ ಹಳೆಯದೇ ಆಗಿರತ್ತೆ. 2 ವರ್ಷಗಳ ಹಿಂದೆ ನೀವು ಹೇಗಿದ್ದೀರೋ ಇವತ್ತು ಹಾಗೆ ಇರ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ನಿಮ್ ಆಲೋಚನೆಗಳು, ಜವಾಬ್ದಾರಿಗಳು ಎಲ್ಲವೂ ಬದಲಾಗಿರತ್ತೆ. ಆದ್ರೆ ನಾವು ನಮ್ ಪಾರ್ಟ್ನರ್ ಮಾತ್ರ ಹಳೇ ತರನೇ ಇರ್ಬೇಕು, ಮುಂಚೆ ಇದ್ದಾಗೆ ಇರ್ಬೇಕು ಅಂತ ಹೇಳಿ ಬಯಸ್ತೇವೆ. ನಾವೇ ಬದಲಾಗ್ತಾ ಇರುವಾಗ ಅವರಲ್ಲಿ ಹಳೇ ಆಕರ್ಷಣೆಯನ್ನು ಹುಡುಕೋದು ಎಷ್ಟು ಸರಿ? ಹಾಗೆ ನಾವು ಎಲ್ಲರೂ ಒಂದು ಭ್ರಮೆಯಲ್ಲೇ ಬದುಕ್ತಾ ಇರ್ತೇವೆ. ಸಂಬಂಧ ಹಳೇದಾದಂತೆ ಆಕರ್ಷಣೆ ಕಡಿಮೆ ಆಯ್ತು ಅಂತ ಯಾರನ್ನೋ ದೂಷಿಸ್ತಾ ಇರ್ತೇವೆ. ಆದ್ರೆ ನಿಜವಾಗ್ಲೂ ಯಾರು ಒಪ್ಪಿಕೊಳ್ಳದ ಕೆಲವೊಂದು ಕಹಿ ಸತ್ಯಗಳು ಇದೆ. ಅಂದ್ರೆ ಜಾಸ್ತಿ ಪ್ರೀತಿ ತೋರಿಸಿದ್ರೆ ನಾವು ನಮ್ಮನ್ ಕಳೆದುಕೊಂಡ್ಬಿಡ್ತೀವಿ ಅಂತ ಹೇಳಿಯೋ, ಅಥವಾ ಹೊಸದ್ರಲ್ಲಿ ಆಕರ್ಷಣೆ ಜಾಸ್ತಿ ಇರುತ್ತೆ ಆವಾಗ ನಾವು

0: ಆಕರ್ಷಕವಾಗಿರೋದಕ್ ಸಾಧ್ಯನಾ?
1: ಇಲ್ಲ
0: ಇಲ್ಲ. ಈಗ ನಾವು ಯಾರನ್ನ ಪ್ರೀತಿಸ್ತೀವೋ ಅವ್ರ ನೆರಳಾಗಿ ಬಿಟ್ರೆ ಆಕರ್ಷಣೆ ಹೇಗಿರುತ್ತೆ ಅಲ್ವಾ? ಅವ್ರಿಗೆ ಏನಿಷ್ಟೋ ನಾವ್ ಅದಾಗ್ತೀವಿ. ವಿರುದ್ಧವಾಗಿ ಇದ್ದಾಗ ಮಾತ್ರ ಆಕರ್ಷಣೆ ಜಾಸ್ತಿ ಅಲ್ವಾ? ನಾವು ನಮ್ಮತನವನ್ನ ಬಿಟ್ಟು ಕೊಡದೆ ನಮ್ಮತನವನ್ನೇ ನಾವು ಉಳಿಸಿಕೊಂಡಾಗ ಸಂಬಂಧಗಳು ಇನ್ನಷ್ಟು ಜಾಸ್ತಿ ದಿನ ಆಕರ್ಷಣೆಯನ್ನ ಹೊಂದಿರುತ್ತವೆ. ಒಂದ್ ಏನ್ ಅವ್ರು ಆಸೆ ಪಡ್ತಾರ ಅದಾಗಿ ಬಿಟ್ರೆ ಮತ್ತೆ ಅವರಿಗೂ ಇಂಟ್ರೆಸ್ಟ್ ಇರೋದಿಲ್ಲ ಅದರಲ್ಲಿ. ಕೆಲವು ಸಲ ಆರಂಭದಲ್ಲಿ ನಾವು ನಮ್ ನಗು, ನಮ್ ಯಶಸ್ಸು, ನಮ್ ಅಂದ ಅವನ್ನೆಲ್ಲ ಅವ್ರಿಗೆ ತೋರಿಸ್ತೀವಿ. ಅವ್ರು ಅದನ್ನ ನೋಡಿ ಆಕರ್ಷಿತರಾಗ್ತಾರೆ. ನಮ್ಮ ಒಳಗಿನ ಏನು ಫೇಲ್ಯೂರ್ ಇರ್ಬೋದು, ನಮ್ಮ ಒಳಗಿನ ಕೆಟ್ಟ ಗುಣಗಳಿರ್ಬೋದು, ನಮ್ಮ ಹಠಮಾರಿ ಸ್ವಭಾವ ಇರ್ಬೋದು, ಅಥವಾ ಅಳುಗುರುಕುತನ ಇರ್ಬೋದು, ಅಥವಾ ನಮ್ಮ ಹಳೆ ಲೈಫಿನ ಗಾಯಗಳಿರ್ಬೋದು, ನಮ್ಮ ಅಸಹಾಯಕತೆ ಇರ್ಬೋದು, ಇದನ್ನ ಯಾವುದನ್ನು ನಾವು ಮೊದಲಿಗೆ ಅವ್ರಿಗೆ ಯಾವುದನ್ನು ತೋರಿಸೋದಿಲ್ಲ. ಅದೆಲ್ಲ ಯಾವಾಗ ತೋರಿಸ್ಲಿಕ್ಕೆ ಶುರು ಆಗುತ್ತೋ ಆವಾಗ ಅವರು ಯಾವಾಗ ನಮ್ದು ಬರೀ ಪ್ಲಸ್ ಪಾಯಿಂಟ್ಸ್ ಅನ್ನ ಮಾತ್ರ ನೋಡಿ, ನಮ್ಮ ಅಂದ ಚಂದಗಳು ಅದನ್ನೆಲ್ಲ ನೋಡಿ ಆಕರ್ಷಣೆಗೆ ಒಳಗಾಗಿರ್ತಾರೋ, ಇದನ್ನೆಲ್ಲ ತೋರಿಸಿದಾಗ ಅವ್ರಿಗೆ ಆಕರ್ಷಣೆ ಕಡಿಮೆ ಆಗುತ್ತಾ ಬರುತ್ತೆ ಅಲ್ವಾ? ಕೆಲಸಲ ಗಾಯಗಳನ್ನ ನೋಡಿ ಪ್ರೀತಿ ಮಾಡೋದಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ. ಹೆಚ್ಚಿನವ್ರು ಪ್ರೀತಿಸೋದು ನಗ್ತಾ ನಗ್ತಾ ಇರೋದನ್ನ ಮಾತ್ರ, ಒಳಗಿನ ಕಣ್ಣೀರನ್ನೆಲ್ಲ ಯಾರು ಪ್ರೀತಿ ಮಾಡೋದಿಲ್ಲ. ಯಾವಾಗ ನೀವು ಯಾವುದೋ ಒಂದು ಸಂಬಂಧದಲ್ಲಿ ಏನು ವಲ್ನರಬಿಲಿಟಿ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನೆಲ್ಲ ತೋರಿಸ್ತಾ ಹೋದಾಗ ಅವ್ರಿಗೆ ಅದು ಬೋರ್ ಆಗೋದಕ್ಕೆ ಶುರು ಆಗುತ್ತೆ. ಕೆಲವರಿಗೆ ಇದೇನಪ್ಪ ಇಡೀ ದಿನ ಈ ತರ ಕಿರಿಕಿರಿ, ಇಡೀ ದಿನ ಈ ತರ ಅಳೋದು, ಅಥವಾ ಇಡೀ ದಿನ ಸಿಟ್ಟು ಮಾಡ್ಕೊಳ್ಳೋದು, ಇಡೀ ದಿನ ಹಠಮಾರಿತನ ತೋರಿಸೋದು, ಇಡೀ ದಿನ ಅದ್ ಬೇಕು ಇದ್ ಬೇಕು ಅಂತ ಹೇಳೋದು, ಅಥವಾ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಹೇಳೋದು, ತಪ್ಪುಗಳನ್ನೇ ಹುಡುಕ್ತಾ ಇರೋದು, ಇವುಗಳನ್ನೆಲ್ಲ ಮಾಡಿದಾಗ ಆಕರ್ಷಣೆಗಳೆಲ್ಲ ಕಡಿಮೆ ಆಗ್ತಾ ಹೋಗ್ಲಿಕ್ಕೆ ಶುರು ಆಗುತ್ತೆ. ಕೆಲವರು ಕೆಲವು ಸಲ ಹೊಸದ್ರಲ್ಲಿ ಒಳ್ಳೆ ಒಳ್ಳೆ ಮಾತುಗಳು ಇರುತ್ತೆ, ತುಂಬಾ ಮಾತಾಡ್ತಿರ್ತಾರೆ, ಹೊಸದನ್ನ ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ, ಆದ್ರೆ ದಿನ ಕಳೆದ ಹಾಗೆ ಅವರಿಬ್ರು ಮಧ್ಯ ಮಾತುಗಳೆಲ್ಲ ಕಡಿಮೆ ಆಗಿ ಮೌನ ಆವರಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ನಿಜವಾದ ಸಂಬಂಧ ಅಂತ ಹೇಳಿದ್ರೆ ಮೌನ ಕೂಡ ಕಂಫರ್ಟೇಬಲ್ ಆಗಿರ್ಬೇಕು. ಆದ್ರೆ ಕೆಲವರು ಏನ್ ಮಾಡ್ತಾರೆ, ತಪ್ಪು ಕಲ್ಪನೆ ಅವ್ರಿಗೆ ಇರುತ್ತೆ, ಓ ಸುಮ್ಮನೆ ಇದ್ದಾರೆ, ನನ್ನ ಹತ್ರ ಈಗ ಮಾತು ಕಡಿಮೆ ಮಾಡಿದ್ದಾರೆ ಅಂದ್ರೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ, ನನ್ಗೆ ನನ್ ಮೇಲಿರೋ ಆಕರ್ಷಣೆ ಕಡಿಮೆ ಆಗಿದೆ ಅಂತ ಅವರೇ ಕಲ್ಪನೆ ಮಾಡ್ಕೊಂಡು ಜಗಳ ಆಡೋದಕ್ ಶುರು ಮಾಡ್ತಾರೆ. ಕೆಲವು ಸಲ ಸಂಬಂಧಗಳು ಮುರಿಯೋದು ಆಕರ್ಷಣೆ ಕಡಿಮೆ ಆಗಿದ್ರಿಂದ ಅಲ್ಲ, ಅವ್ರ ಮೌನ ಏನಿರುತ್ತೆ ಅಥವಾ ಸುಮ್ಮನೆ ಇರ್ತಾರೆ ಅದನ್ನ ಪ್ರೀತಿಸೋಕೆ ಬಾರದೆ ಗಲಾಟೆ ಮಾಡೋದ್ರಿಂದ ಕೂಡ ಆಕರ್ಷಣೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇಬ್ರು ಲವರ್ಸ್ ಒಂದ್ಸಲ ಕೌನ್ಸಿಲಿಂಗ್ ಬಂದಾಗ ಆ ಹುಡುಗ ನನ್ಗೆ ಹೇಳ್ತಾ ಇದ್ದ, ನನ್ ತುಂಬಾ ಪ್ರೀತಿಸ್ತಾ ಇದ್ದೆ ಅವಳನ್ನ, ಆದ್ರೆ ಈಗ ಒಂದು ಎಷ್ಟು ಮೂರ್ನಾಲ್ಕು ವರ್ಷದಿಂದ ಪ್ರೀತಿಸ್ತಾ ಇದ್ವಿ ಇಬ್ರು, ಈಗ ನನ್ಗೆ ಇವಳನ್ ನೋಡಿದಾಗ ಆ ಪ್ರೀತಿಸಿದಂತಹ ಹುಡುಗಿ ಇವಳೇನಾ ಅನ್ಸೋದಕ್ಕೆ ನನಗ್ ಶುರು ಆಗಿದೆ. ಇವಳಲ್ಲೇ ಅಲ್ಲ, ಇವಳೆಲ್ಲ ಗುಣವೇ ಇಲ್ಲ, ಈ ಗುಣಗಳೆಲ್ಲ ಇವಳಲ್ಲಿದ್ದಾವೆ, ಇಂಥ ಗುಣಗಳಿರೋವಳನ್ನ ನಾನ್ ಹೇಗ್ ಪ್ರೀತಿಸೋದಕ್ ಸಾಧ್ಯ ಅಂದ್ರೆ, ಯಾವಾಗ ಇವರ ಎಲ್ಲ ನೈಜ ವಿಷಯಗಳು ಅಥವಾ ನೈಜತೆ ಅವರ ಕಣ್ಣು ಮುಂದೆ ಬರುತ್ತೋ ಆವಾಗ ಈ ಆಕರ್ಷಣೆ ಕೂಡ ಕಡಿಮೆ ಆಗತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಈ ಕೆಲವ್ರ ಅದೇ ಹೇಳದ್ನಲ್ಲ, ನಾವು ಪ್ರೀತಿಸಿದ ಅವ್ರನ್ನಲ್ಲ, ಅವ್ರ ಜೊತೆಗಿದ್ದ ನಮ್ ಖುಷಿಯನ್ನು ನಾವು ಪ್ರೀತಿಸ್ತಾ ಇರ್ತೀವಿ ಅಂತ ಅಲ್ವಾ? ಒಂದು ಯೋಚನೆ ಮಾಡಿ ನೋಡಿ, ನಾವು ಒಬ್ಬರನ್ನ ಪ್ರೀತಿಸ್ತೀವಿ ಅಂದ್ರೆ ಏನ್ ಅರ್ಥ? ಅವ್ರ ಜೊತೆಗೆ ನಾವು ಖುಷಿಯಾಗಿರ್ತೀವಲ್ಲ ಅದನ್ನ ಪ್ರೀತಿಸ್ತಾ ಇರ್ತೀವಿ. ಅವ್ರ ಜೊತೆಗೆ ನಾವು ಜಗಳ ಆಡ್ತಾ ಇರ್ತೀವಿ, ಅವರಿಂದ ನಮ್ಗೆ ಏನೋ ಟೆನ್ಷನ್ ಸಿಗ್ತಾ ಇರುತ್ತೆ, ಅವರಿಂದ ನಮ್ಗೆ ನೋವು ಸಿಗ್ತಾ ಇರುತ್ತೆ ಅಂದ್ರೆ ನಾವು ಅವ್ರನ್ನ ಪ್ರೀತಿಸೋದಕ್ ಸಾಧ್ಯನಾ ಅಲ್ವಾ? ಅದು ಕೂಡ ಅದೇ ಅತ್ಯಂತ ಕಹಿ ಸತ್ಯ ಅಂತ ನಾವು ಹೇಳೋದು. ಪ್ರೀತಿಸುವಾಗ ನಾವು ಅವ್ರನ್ನ ನಿಜವಾಗ್ಲೂ ಅವ್ರನ್ನೇ ಪ್ರೀತಿಸ್ತಾ ಇರೋದಿಲ್ಲ, ನಾವು ಅವ್ರ ಜೊತೆ ಇದ್ದಾಗ ಅವ್ರು ನಮ್ಗೆ ಕೊಡುವಂತ ಅಟೆನ್ಷನ್, ಆ ಸ್ಪೆಷಲ್ ಫೀಲಿಂಗು, ಅದನ್ನೆಲ್ಲ ಆ ಫೀಲಿಂಗ್ಸ್ ಅನ್ನ ನಾವು ಪ್ರೀತಿಸ್ತಾ ಇರ್ತೇವೆ. ಯಾವಾಗ ಸಮಯ ಕಳೆದಾಗೆ ಆ ಅಟೆನ್ಷನ್ ಅದೆಲ್ಲ ಕಡಿಮೆ ಆಗುತ್ತೋ ಆವಾಗ ಮತ್ತೆ ನಮ್ಗೆ ನಾವು ಒಂಟಿಯಾಗಿದ್ದೀವಿ ಅಂತ ಹೇಳಿ ನಮ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ, ಅಥವಾ ಆಕರ್ಷಣೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಅನ್ಸೋದಕ್ಕೆ ಶುರು ಆಗುತ್ತೆ. ಮತ್ತೆ ಕೆಲವ್ರು ಅದೇ ತುಂಬಾ ಹುಡುಗಿಯರು ಅಥವಾ ಹುಡುಗರು ಈ ಲವ್ ಅಲ್ಲಿ ಇರೋರು ಅಥವಾ ಗಂಡ ಹೆಂಡತಿಯರು ಇವರದೆಲ್ಲ ಕಂಪ್ಲೇಂಟ್ಸ್ ಏನಂತ ಹೇಳಿದ್ರೆ, ಮೊದ್ಲೆಲ್ಲ ಎಷ್ಟು ಮೆಸೇಜ್ ಮಾಡ್ತಾ ಇದ್ರು ಈಗ ಮೆಸೇಜೇ ಮಾಡಲ್ಲ, ಮೊದ್ಲೆಲ್ಲ ಎಷ್ಟು ಹೊಗಳ್ತಾ ಇದ್ರು ಆದ್ರೆ ಈಗ ಏನು ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಹಾಗಾಗಿ ಆಕರ್ಷಣೆ ಅನ್ನೋದೊಂದು ಬೀಜ ಇದ್ದ ಹಾಗೆ ಅಷ್ಟೇ, ಅದನ್ನ ಮಣ್ಣಿನಲ್ಲಿ ಹಾಕಿದಾಗ ಮಾತ್ರ ಅದು ಮೊಳಕೆ ಹೊಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ?
1: ಆಕರ್ಷಣೆ ಅನ್ನೋದು ಬೀಜ ಇದ್ದಾಗೆ ಮಣ್ಣಿನಲ್ಲಿ ಹಾಕಿದಾಗ ಮಾತ್ರ ಮೊಳಕೆ ಹೊಡೆಯೋದಕ್ಕೆ ಶುರು ಆಗುತ್ತೆ, ಬಟ್ ಅದು ಪರ್ಮನೆಂಟ್ ಅಲ್ಲ.
0: ಹೌದು,
1: ಪರ್ಮನೆಂಟ್ ಅಲ್ಲ. ಬಟ್ ನೀವ್ ಹೇಳಿದ್ರಿ ಅನ್ಕಂಡೀಷನಲ್ ಲವ್, ಅದು ತಾಯಿಯನ್ನ ಕಂಡಾಗ ಅದು ಆಕರ್ಷಣೆ ಅಲ್ಲ ನಮ್ಗೆ.
0: ಹೌದು,
1: ಅಮ್ಮನಲ್ಲಿ ನಾವು

0: ಪ್ರೀತಿ ಕಾಣುತ್ತೆ, ಅದರಲ್ಲಿ ಯಾವ್ದೇ ರೀತಿ ಆಕರ್ಷಣೆ ಇರ್ಪುದಿಲ್ಲ, ಅದೊಂದು ಶುದ್ಧ ಪ್ರೀತಿ ಅಲ್ಲ.
1: ಮತ್ತೆ ತುಂಬಾ ಆಕರ್ಷಣೆ ಹುಡುಕ್ತಾನೆ ಇರ್ತಾರೆ ಅಂದ್ರೆ ಆ ಮುಂಚಿನ ಇರುವಂತ ಆ ಕ್ರೇಜೇ ಇರ್ಬೇಕು ಅಂತ ಹೇಳಿ ಅದನ್ನೇ ಹುಡುಕಾಟ ಮಾಡ್ತಿರ್ತಾರೆ ಹೊರತು, ಇವತ್ತು ಅವ್ರು ನಮ್ ಜೊತೆಗಿದ್ದಾರೆ, ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ನಮ್ಮೆಲ್ಲ ಕಷ್ಟ ಸುಖಗಳಿಗೆ ಆಗ್ತಿದ್ದಾರೆ, ನಮ್ ಏನು ಜಗತ್ತೇ ಎದುರು ನಿಂತ್ರು ನಮ್ ಜೊತೆಗೆ ಅವ್ರು ನಿಂತಿದಾರಲ್ಲ ಅನ್ನುವಂತ ಆ ಒಂದು ಜವಾಬ್ದಾರಿ ಇರ್ಬಹುದು ಅದು. ಅದನ್ನ ಆದ್ರೂ ನಾವು ಪ್ರೀತಿಸೋದನ್ನ ಕಲಿಬೇಕು, ಬರೀ ರೂಪಕ್ಕೆ ಇರೋದು ಅಥವಾ ಕೆಲವರಿಗೆ ಇರುತ್ತೆ ತುಂಬಾ ಚಂದ ಇದ್ರೆ ಮಾತ್ರ ಪ್ರೀತಿಸೋದು. ಅದು ನಾನು ಹೇಳದ್ನಲ್ಲ, ಈ ಕೌನ್ಸಿಲಿಂಗ್ ಬಂದಾಗ ಗಂಡ ಹೆಂಡತಿಯರು ಇಬ್ರು ಬಂದಾಗ ಈಗ ನೋಡಿ ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಡೆಲಿವರಿ ಆದ ನಂತರ ಒಂದು ಫಿಗರ್ ಅನ್ನೋದು ಅವರದ್ದು ಬದಲಾವಣೆ ಆಗುತ್ತೆ.
0: ಹೌದು ಹೌದು,
1: ಅಂತ ಸಮಯದಲ್ಲಿ ಎಷ್ಟೋ ಜನರು ನಮ್ಗೀಗ ಆಕರ್ಷಣೆನೇ ಇಲ್ಲ ಅಂದ್ರೆ ಅವರ ಆಕರ್ಷಣೆ ಇದ್ದಿದ್ಯಾವುದ್ರಲ್ಲಿ ದೈಹಿಕವಾಗಿ ಮಾತ್ರ ಅಲ್ವಾ. ಆ ಯಾವಾಗ ಆ ತರದ ಆಕರ್ಷಣೆಗಳನ್ನು ಇಟ್ಕೊಂಡಿರ್ತಾರೋ ಅದು ಹೋದಾಗ ಆ ಆಕರ್ಷಣೆ ತಾನಾಗಿ ಮಾಯ ಆಗುತ್ತೆ. ಹಾಗಾಗಿ ಈ ಆಕರ್ಷಣೆ ಅನ್ನುವಂಥದ್ದು ಬರೀ ರೂಪಕ್ಕೆ ಹೊರಗಡೆಯ ಇದಕ್ಕೆ ಇರದೆ ಅದು ಆತ್ಮಕ್ಕೆ ಅಂತ ಹೇಳಿದ್ದಿದ್ರೆ ಅವರ ಒಂದು ಕ್ಯಾರೆಕ್ಟರ್, ಅವರ ಒಂದು ನಡವಳಿಕೆ, ಅವರ ಒಂದು ಗುಣ ಇವುಗಳನ್ನ ನೋಡಿ ನಾವು ಆಕರ್ಷಣೆ ಪಟ್ಟಾಗ ಅದು ಬಹಳ ಸಮಯ ಉಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಲ್ವಾ.
0: ಹೌದು, ಸೊ ಈ ಆಕರ್ಷಣೆನ ನಾವು ಆಕರ್ಷಣೆ ರೂಪದಲ್ಲಿ ಕಂಡಾಗ ಅದು ಪರ್ಮನೆಂಟ್ ಅಲ್ಲ
1: ಖಂಡಿತವಾಗ್ಲೂ.
0: ಮತ್ತೆ ಆಕರ್ಷಣೆ ಅನ್ನೋ ವಿಷಯ ಬಂದಾಗ ಇದು ಯಾರ ಮಧ್ಯೆ ಇರೋದಕ್ಕಿಂತ ಹೆಚ್ಚಾಗಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಗಂಡ ಹೆಂಡತಿ ಈ ಸಂಬಂಧದ
1: ಮತ್ತು ಇವತ್ತಿನ ಕಾಲದಲ್ಲಿ ಫ್ರೆಂಡ್ಶಿಪ್ಗಳಿಗೂ ಕೂಡ ಇದೇ ಅನ್ವಯ ಆಗತ್ತೆ. ಹೆಚ್ಚಾಗಿ ನೋಡಿ ಫ್ರೆಂಡ್ಸ್ ಗಳು ಫಸ್ಟ್ ಫಸ್ಟ್ ಎಷ್ಟು ಕ್ಲೋಸ್ ಇರ್ತಾರೆ, ಆಮೇಲೆ ತುಂಬಾ ಉದಾಸೀನ ಭಾವ, ಕರೆದ್ರು ಹೋಗೋದಿಲ್ಲ, ಫಸ್ಟ್ ಗೆ ಎಲ್ಲಿ ಕರೆದ್ರು ಹೋಗ್ತಿರ್ತಾರೆ, ಆಮೇಲೆ ಎಲ್ಲಿ ಕರೆದ್ರು ಏನಾದ್ರೂ ನುಣುಚಿಕೊಂಡು ಅಥವಾ ಎಲ್ಲಾ ಹಂಚ್ಕೊಳ್ತಿರ್ತಾರೆ, ಆಮೇಲೆ ಏನೂ ಮಾತಾಡೋದಿಲ್ಲ. ಈ ತರದ್ದು ಫ್ರೆಂಡ್ಶಿಪ್ ಗಳಲ್ಲಿಯೂ ಇದೆ. ಈಗ ಇಷ್ಟೆಲ್ಲ ನಾವು ಈಗ ತಿಳ್ಕೊಂಡ್ಮೇಲೆ ಕೆಲವರು ಈಗ ಕೇಳೋದಿದೆ, ನಾವು ಹಾಗಾದ್ರೆ ಆಕರ್ಷಣೆಯನ್ನ ಮತ್ತೆ ಜೀವಂತವಾಗಿಡೋದಕ್ಕೆ ಸಾಧ್ಯ ಇಲ್ವಾ?
0: ಕರೆಕ್ಟ್, ಸರಿಯಾದ ಪ್ರಶ್ನೆ ಇದು
1: ಅಲ್ವಾ? ಇಲ್ವಾ? ಹಾಗಾದ್ರೆ ಖಂಡಿತವಾಗ್ಲೂ ಇದೆ ಪರಿಹಾರ, ಖಂಡಿತವಾಗ್ಲೂ ಇದೆ. ನಾವು ಯಾವಾಗ್ಲೂ ಈ ಹಸ್ಬೆಂಡ್ ಅಂಡ್ ವೈಫ್ ಇದು ವಿಷಯ ನಾವು ಕಳೆದ ಯಾವ್ದೋ ಒಂದು ಸಂಚಿಕೆಯಲ್ಲಿ ಮಾತಾಡ್ತಾ ನಾವು ಹೇಳಿದ್ವಿ ನೋಡಿ, ಮದುವೆಯಾಗಿ ತುಂಬಾ ವರ್ಷಗಳಾಗಿದೆ, ಆಯ್ತು ಮದುವೆ ಆಗಿ 15 ವರ್ಷ ಆಯ್ತು, ಇನ್ನಂತ ನಾವು ಮುಂಚೆ ಇದ್ದಾಗಿ ಇರ್ಲಿಕ್ಕಾಗತ್ತಾ ಅಂತ ಕೆಲವರು. ಈ ತರದ ಯೋಚನೆಗಳಿಂದನೇ ಆಕರ್ಷಣೆಗಳು ಕಡಿಮೆ ಆಗತ್ತೆ. ಅದಕ್ಕೆ ನಾವು ಅಲ್ಲಿ ಏನು ಸಲಹೆಗಳನ್ನ ಕೊಟ್ಟಿದ್ವಿ, ಒಂದ್ ತಿಂಗಳಿಗೆ ಒಂದು ಸಲ ಆದ್ರೂ ನೀವು ಮದುವೆಯಾಗಿ 15 ವರ್ಷ ಆಗ್ಲಿ 20 ವರ್ಷ ಆಗ್ಲಿ ಎಷ್ಟೇ ವರ್ಷ ಆಗ್ಲಿ, ಒಂದು ತಿಂಗಳಿಗೆ ಒಂದ್ ಸಲ ಆದ್ರೂ ಹಳೇ ದಿನಗಳಲ್ಲಿ ನೀವು ಹೇಗೆ ಇದ್ರಿ, ಹೊಸ ಮದುವೆ ಆದಾಗ ಅಥವಾ ಲವರ್ ಗಳಾಗಿರೋವಾಗ ಹೇಗಿದ್ರು, ಆ ತರ ಒಂದು ಡೇಟಿಂಗ್ ಮಾಡಿ. ಒಂದು ಎಲ್ಲಿಯೋ ಒಂದು ಕಡೆ ಒಂದಿಬ್ರು ತುಂಬಾ ಖುಷಿ ಕೊಡುವಂತ ಕಡೆ ಮುಂಚೆ ನೀವ್ ಎಲ್ಲೆಲ್ಲಿ ಹೋಗಿದ್ರಿ ಆ ಪ್ಲೇಸ್ ಗೆ ಹೋದ್ರು ಪರವಾಗಿಲ್ಲ, ಒಂದ್ ಹಳೆಯದನ್ನ ಮೆಲುಕು ಹಾಕಿದಂಗೂ ಆಗತ್ತೆ. ಮತ್ತೆ ಪ್ರಶಂಸೆ ಮಾಡೋದನ್ನ ಕಲ್ತ್ಕೊಳ್ಬೇಕು, ಅವ್ರು ನಮ್ಗೋಸ್ಕರ ನಾವು ಅವ್ರಿಗೋಸ್ಕರ ಮಾಡುವಂತ ಸಣ್ಣ ಸಣ್ಣ ವಿಷಯಗಳನ್ನ ಅದನ್ನ ನೋಡಿ ನೋಟಿಸ್ ಮಾಡಿ ಥ್ಯಾಂಕ್ ಯು ಹೇಳೋದು, ಅಥವಾ ಅವರು ದೈಹಿಕವಾಗಿ ಅಂತ ಹೇಳಿ ಅಲ್ಲ ಮಾನಸಿಕವಾಗಿ ಕೂಡ ಕೆಲವರು ತುಂಬಾ ಸುಂದರವಾಗಿರೋರು ನನ್ನ ಒಂದು ಗಮನದಲ್ಲಿ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ, ಅವ್ರ ಮನಸ್ಸು ತುಂಬಾ ಸುಂದರವಾಗಿ ಇರುತ್ತೆ. ನಾವು ಅದನ್ನ ಅಟ್ಲೀಸ್ಟ್ ಅದನ್ನ ಹೇಳ್ಬೇಕಲ್ಲ, ನೋಡು ನೀನು ಹೀಗೆ ಮಾಡಿದಿ, ಇಷ್ಟು ಕೇರ್ ಮಾಡಿದ್ದಿ, ಅಥವಾ ನೀನು ಈ ಸಂಸಾರವನ್ನು ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀಯಾ, ಎಲ್ಲಿಯೂ ಕೂಡ ಲೋಪ ಆಗದೆ ಇರೋ ಹಾಗೆ ನೀನ್ ಮಾಡ್ತಾ ಇದೀಯಾ, ಆಮೇಲೆ ನೀವು ಹೊರಗಡೆ ದುಡ್ದು ಎಷ್ಟೇ ಕಷ್ಟ ಆದ್ರೂ ಇಲ್ಲಿ ಏನು ಕೊರತೆ ಮಾಡದೆ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಇಂತಹ ಒಂದು ಪ್ರಶಂಸೆಯ ಮಾತುಗಳನ್ನ ಗಂಡ ಹೆಂಡತಿ ಅಥವಾ ಪ್ರೀತಿಸುವವರಾದ್ರು ಅದನ್ನ ಒಂದೊಂದು ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇದರಿಂದ ಈ ಆಕರ್ಷಣೆ ಅನ್ನುವಂಥದ್ದು ಹಾಗೆ ಇರುತ್ತೆ ಯಾವಾಗ್ಲೂ ಕೂಡ. ಇನ್ನು ಕೆಲವರಿಗೆ ಅಭ್ಯಾಸ ಇದೆ, ಅವರನ್ನ ಪ್ರೀತಿಸಿದ್ವಿ ಅಂತ ಹೇಳಿದ ತಕ್ಷಣ ಫುಲ್ ಕಂಟ್ರೋಲಿಂಗ್ ಮಾಡಕ್ ಶುರು ಮಾಡ್ತಾರೆ, ಎಲ್ಲಿ ಮಾತಾಡ್ತಿ, ಯಾರ ಹತ್ರ ಮಾತಾಡ್ತಿದ್ದೆ, ಕಾಲ್ ಅಲ್ಲಿ ಕಾಲ್ ಬಿಸಿ ಬರ್ತಾ ಇತ್ತು ಅಂದ್ರೆ ನೀನ್ ಯಾವ್ದೋ ಹುಡುಗಿ ಹತ್ರ ಮಾತಾಡ್ತಿದ್ಯ, ಅಥವಾ ನೀನ್ ಯಾವ್ದೋ ಹುಡುಗನ ಹತ್ರ ಮಾತಾಡ್ತಿದ್ಯ, ಅಥವಾ ಹೆಂಡತಿ ಆದವಳು ನೀವ್ ಯಾವಳ ಹತ್ರನೋ ಮಾತಾಡ್ತಿದ್ರೆ, ಇವನು ಇಲ್ಲ ಅಂದ್ರೆ ನೀನ್ ಯಾವನ ಹತ್ರ ಮಾತಾಡ್ತಿದ್ದೆ, ಈ ತರದ ಪ್ರಶ್ನೆಗಳು ಒಂದು ಸ್ವಲ್ಪ ಈಗ ಸೋಷಿಯಲ್ ಮೀಡಿಯಾಗಳು ಸಾಧಾರಣ ಎಲ್ಲರೂ ಯೂಸ್ ಮಾಡ್ತಾರೆ, ಈಗ ಮದುವೆ ಆದವರಿಂದ ಹಿಡಿದು ಅಜ್ಜ ಅಜ್ಜಿಯಂದ್ರವರೆಗೆ ಎಲ್ಲರೂ ಫೇಸ್ಬುಕ್ ಅದು ಇದು ಎಲ್ಲ ಯೂಸ್ ಮಾಡ್ತಾರೆ. ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಏನು ಇಡೀ ದಿನ ಸ್ನೀಕಿಂಗ್ ಅಂತ ಹೇಳ್ತೀವಿ, ಇಡೀ ದಿನ ಇವರದ್ದು ಏನಾಗ್ತಿದೆ ಅಂತ ಹೇಳಿ ಅದ್ರ ಮೇಲೆ ಒಂದು ನಿಗಾ ಇಡುವಂತದ್ದು ಅದನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಒಂಥರ ಏನಾಗುತ್ತೆ, ಆತಂಕಗಳನ್ನ ಸೃಷ್ಟಿ ಮಾಡುತ್ತೆ, ಒಬ್ರಲ್ಲೊಬ್ರು ಆಂಗ್ಸೈಟಿ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ, ಅವಳಿಗೆ ಯಾವ್ದೋ ಒಂದು ಪೋಸ್ಟ್ ಹಾಕಿದ್ರೆ ಏನೋ ಒಂದು ಕಮೆಂಟ್ ಬಂತು ಅಂದ್ರೆ ಇವನಿಗೆ ಸಿಟ್ಟು ಬರೋದಕ್ಕೆ ಶುರು ಆಗುತ್ತೆ, ಅಥವಾ ಅವನ್ ಪೋಸ್ಟ್ ಹಾಕಿದ್ದನ್ನು ಯಾವಳೋ ಒಬ್ಳು ಲೇಡಿ ಲೈಕ್ ಮಾಡಿದ್ಲು ಅಂದ್ರೆ ಇವಳಿಗೆ ಸಿಟ್ಟು ಬರೋದಕ್ಕೆ ಶುರು ಆಗುತ್ತೆ, ಸಂಬಂಧಗಳು ಹಳಸ್ಲಿಕ್ಕೆ ಶುರು ಆಗುತ್ತೆ. ಸೊ ಸ್ಪೇಸ್ ಕೊಡೋದು ಬಹಳ ಇಂಪಾರ್ಟೆಂಟ್. ಇಪ್ಪತ್ನಾಕ್ ಗಂಟೆನೂ ಒಟ್ಟಿಗೆ ಇರೋದು, 24 ಗಂಟೆ ಮಾತಾಡ್ತಾ ಇರೋದು, ಈ ತರ ಎಲ್ಲ ಮಾಡ್ದೆ. ಅವರವರ ಪರ್ಸನಲ್ ವಿಷಯಗಳಿಗೆ ತಲೆ ಹಾಕೋದು ಇದನ್ನೆಲ್ಲ ಮಾಡ್ದೆ, ಸ್ವಲ್ಪ ಸ್ಪೇಸ್ ಕೊಟ್ಟು ಸ್ವಲ್ಪ ದೂರ, ಒಂದ್ 5-6 ಗಂಟೆ ಮಾತಾಡ್ತಾ ಇದ್ದವರು ದಿನಕ್ಕೊಂದು 15 ನಿಮಿಷ ಮಾತಾಡಿ ಸಾಕು, ವಿಷಯಗಳು ಇನ್ನೂ ಇಟ್ಕೊಂಡಿರಿ, ಎಲ್ಲ ಒಂದೇ ಸಲ ಮುಗಿಸ್ಬೇಡಿ. ಈ ತರ ಎಲ್ಲ ಮಾಡೋದ್ರಿಂದ ಮತ್ತೆ ಮತ್ತೆ ಮಾತಾಡುವಂತ ಆಸೆ, ಮತ್ತೆ ಮತ್ತೆ ಸಿಗುವಂತ ಆಸೆ, ಮತ್ತೆ ಭೇಟಿಯಾಗುವ ಆಸೆ, ಮತ್ತೆ ಜೊತೆಗೆ ಸಮಯ ಕಳೆಯುವಂತ ಆಸೆಗಳು ಜಾಸ್ತಿ ಆಗತ್ತೆ ಅಲ್ವಾ. ಇನ್ನೊಂದು ರೀಡಿಸ್ಕವರ್ ಅಂತ ನಾವ್ ಹೇಳ್ತೀವಿ. ಹೇಗೆ? ಕೆಲವರು ಅವರನ್ನ ಬದಲಾಯಿಸ್ಲಿಕ್ಕೆ ಈಗ ನೋಡುವಂತದ್ದು, ನಮ್ಗೆ ಅವ್ರು ಇಷ್ಟ ಇಲ್ಲ ಅಂದ್ ಕೂಡ್ಲೆ ನಾವ್ ಏನ್ ಮಾಡೋದಕ್ ಶುರು ಮಾಡ್ತೀವಿ, ಅವ್ರನ್ನ ಬದಲಾವಣೆ ಮಾಡೋದಕ್ಕೆ ಶುರು ಮಾಡ್ತೀವಿ,
0: ನಮಗ್ ಬೇಕಾದ ಹಾಗೆ,
1: ನಮಗ್ ಬೇಕಾದ ಹಾಗೆ. ಆದ್ರೆ ನಮ್ಮನ್ನ ಅವ್ರು ಹೇಗ್ ಇಷ್ಟಪಟ್ಟಿದ್ರು, ಅಥವಾ ಅವ್ರನ್ನ ನಾವ್ ಹೇಗ್ ಇಷ್ಟಪಟ್ವಿ ಮೊದ್ಲು, ನಮ್ಗಿಷ್ಟ ಬಂದಾಗಿದ್ದಾರೆ ಅಂತ ಹೇಳಿ ಇಷ್ಟಪಟ್ಟಿದ್ವಾ? ಇಲ್ಲ ಅಲ್ವಾ. ಯಾವುದೋ ಒಂದು ಇದ್ರಲ್ಲಿ ಇಷ್ಟಪಟ್ಟಿದೀವಿ, ಸೊ ನಮ್ ಹಾಗೇ ಇದಾರೆ ಅಂತ ಹೇಳಿದ್ರೆ ಇಷ್ಟಪಡ್ತಿದ್ವೋ ಇಲ್ವೋ ಯಾರಿಗ್ ಗೊತ್ತು ಅಲ್ವಾ. ಇದಕ್ಕೂ ಕೂಡ ನಾವು ಗೌರವ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಆ ಒಂದು ನಗು ಇರ್ಬೋದು, ಅಥವಾ ಯಾವುದೋ ಒಂದು ಆತ್ಮವಿಶ್ವಾಸ, ಯಾವುದೋ ಒಂದು ಅವರದ್ದೇ ಆದ ಒಂದು ಲೈಫ್ ಸ್ಟೈಲ್ ಇರುತ್ತಲ್ವಾ, ಅದನ್ನು ನೋಡಿ ನಾವು ಇಷ್ಟಪಟ್ಟಿರ್ತೀವಲ್ಲ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆತರ ಇನ್ನು ಕೆಲವರದ್ದಿದೆ, ಅವರನ್ನ ಇಷ್ಟಪಡ್ತಾ ಪಡ್ತಾ ಇವರ ಸ್ವಂತಿಕೆಯನ್ನು ಮರೆತು ಬಿಡ್ತಾರೆ ಅವರು. ನಾನು ಯಾವ್ದೋ ಒಂದು ಏನು ಮ್ಯೂಸಿಕ್ ಅಲ್ಲಿ ಯಾವ್ದೋ ನನ್ಗೆ ಇಂಟ್ರೆಸ್ಟ್ ಇತ್ತು, ಯಾವ್ದೋ ಆರ್ಟ್ಸ್ ಅಲ್ಲಿ ನನ್ಗೆ ಇಂಟ್ರೆಸ್ಟ್ ಇತ್ತು, ನನ್ಗೆ ಇನ್ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇತ್ತು, ಬಟ್ ನನ್ಗೊಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದ ಅಂದ ತಕ್ಷಣ ನಾನು ಎಲ್ಲವನ್ನ ಬಿಟ್ಟು 24 ಗಂಟೆ ಅವನದೇ ಯೋಚನೆ ಮಾಡ್ತಾ, ಅಥವಾ ಅವನಿಗೆ ಮೆಸೇಜ್, ಅವನಿಗೆ ಕಾಲ್, ಅವನ್ ಲೈಫ್ ಅಲ್ಲೇ ಗಿರ್ಕಿ ಹೊಡಿತಾ ಇದ್ರೆ ನನ್ನ ಒಂದು ಸ್ವಂತಿಕೆ ಬಿಟ್ಟು ಹೋದಾಗಲ್ವಾ. ಸೊ ಈಗ ನನ್ನ ಸ್ವಂತಿಕೆ ಬಿಟ್ಟು ಹೋದಾಗ ನನ್ನಲ್ಲಿ ಏನು ನೋಡಿ ಅವನು ಇಷ್ಟಪಟ್ಟಿದ್ನೋ ಅದೇ ನಾನು ಕಳ್ಕೊಳ್ತಾ ಇರುವಾಗ ನನ್ನಲ್ಲಿ ಅವನಿಗೆ ಆಕರ್ಷಣೆ ಹೇಗೆ ಉಳಿಯೋಕ್ ಸಾಧ್ಯ ಅಲ್ವಾ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ಯಾರೋ ಒಬ್ಬರನ್ನ ಪ್ರೀತಿಸ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಎಲ್ಲ ವಿಷಯಗಳನ್ನ ನಾವು ಬಿಟ್ಟು ಬಿಡ್ಬೇಕು ಅಂತೇನಿಲ್ಲ. ಈಗಿನ ಹದಿಹರೆಯದ ಮಕ್ಕಳಲ್ಲಿ ನೀವು ನೋಡಿ ಎಷ್ಟೋ ಕೇಸ್ಗಳು ನನ್ನ ಹತ್ರ ಬಂದಿದೆ. ನನ್ಗೆ ಅದು ನಾನು ದೊಡ್ಡ ಸಿಂಗರ್ ಆಗಿದ್ದ, ನಾನು ಎಷ್ಟು ಚೆನ್ನಾಗಿ ಆರ್ಟ್ ಬಿಡಿಸ್ತಾ ಇದ್ದೆ, ಬಟ್ ಈಗ ನಾನು ಅವನನ್ನ ಲವ್ ಮಾಡಿದ್ಮೇಲೆ ನನ್ಗೆ ಅವನ್ನ ಬಿಟ್ರೆ ಬೇರೆ ಯಾವ್ದ್ರ ಮೇಲೂ ಕಾನ್ಸಂಟ್ರೇಷನ್ ಕೊಡಕ್ ಆಗ್ತಿಲ್ಲ. ಅಥವಾ ಹುಡುಗರಲ್ಲೂ ಕೂಡ, ನಾನು ಮುಂಚೆ ಎಷ್ಟು ಎಲ್ಲರ ಜೊತೆಗೆ ಫ್ರೆಂಡ್ಸ್ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೆ, ವಾಲಿಬಾಲ್ ಚಾಂಪಿಯನ್ ಆಗಿದ್ದೆ, ನಾನು ವೆಯ್ಟ್ ಲಿಫ್ಟಿಂಗ್ ಇದು ಮಾಡ್ತಾ ಇದ್ದೆ, ಬಟ್ ಇವಳನ್ ಲವ್ ಮಾಡಿದ್ಮೇಲೆ ನನ್ಗೆ ಅದ್ರಲ್ಲಿ ಯಾವ್ದ್ರಲ್ಲೂ ಟೈಮ್ ಕೊಡಕ್ ಆಗ್ತಿಲ್ಲ, ಫುಲ್ ಇವಳಿಗೆ ಟೈಮ್ ಕೊಡ್ಬೇಕು, ಇಲ್ಲ ಅಂದ್ರೆ ಗಲಾಟೆ ಶುರು ಆಗುತ್ತೆ. ಈ ತರ ಎಲ್ಲ ಕಂಪ್ಲೇಂಟ್ ಮಾಡೋ ಹುಡುಗರು ಇದಾರೆ. ಯಾವಾಗ ನೀವು ಆತರ ಎಲ್ಲ ಇದು ಮಾಡ್ತೀವಿ, ಆಕರ್ಷಣೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇವರಿವರ ಹವ್ಯಾಸಗಳು ಏನಿದೆ ಅದನ್ನ ಬೆಳೆಸ್ಕೊಂಡು ಹೋಗುವಂತದ್ದು, ಹಳೆ ಫ್ರೆಂಡ್ಸ್ ಗಳನ್ನ, ಇದು ಕೂಡ ಇದಿದೆ. ನಾನು ಹೇಳದ್ನಲ್ಲ, ಆ ಹುಡುಗ ಹುಡುಗಿ ಇಬ್ರು ಬಂದಿದ್ರು ಕೌನ್ಸಿಲಿಂಗ್ ಗೆ ಅಂತ, ಆವಾಗ ಇಬ್ರು ಕೂಡ ನನಗೆ ಆ ಪಾಯಿಂಟ್ ಅನ್ನ ಹೇಳಿದ್ರು, ನಾವು ಹಳೆ ಫ್ರೆಂಡ್ಸ್ ಗಳನ್ನೆಲ್ಲ ಬಿಟ್ಬಿಟ್ಟಿದೀವಿ, ನಾವಿಬ್ರೇ ಟೈಮ್ ಕೊಡೋದು, ನಾವಿಬ್ರೇ ಜಗಳ ಆಡೋದು ಇಡೀ ದಿನ ಈ ತರ. ಅಂದ್ರೆ ಹಳೆ ಫ್ರೆಂಡ್ಸ್ ಗಳಿಗೆಲ್ಲ ಇವ್ರ ಒಂಥರ ಬೋರಿಂಗ್ ಲೈಫ್ ಆಗ್ಬಿಡುತ್ತೆ ಅದು. ಸೊ ಹಳೆ ಫ್ರೆಂಡ್ಸ್ ಗಳಿಗೆ ಟೈಮ್ ಕೊಡೋದು, ಅವ್ರ ಜೊತೆಗೆ ಇದ್ ಮಾಡೋದು, ಇನ್ನು ಕೆಲವರು ಕೆರಿಯರ್ ಬಗ್ಗೆ ಕೂಡ ಗಮನ ಕೊಡೋದನ್ನ ಬಿಟ್ಬಿಡ್ತಾರೆ. ಈ ಲವ್ ಅಲ್ಲಿರೋರು ನೀವು ನೋಡಿ ಯಾವ್ದ್ರ ಬಗ್ಗೆನೂ ಗಮನ ಕೊಡೋದಿಲ್ಲ, ಹೆಂಗೋ ಆಗುತ್ತೆ ಒಟ್ಟು ಇವ್ಳ ಜೊತೆಗೆ ಮಾತಾಡ್ಕೊಂಡಿದ್ರೆ ಆಯ್ತು, ಇವನ್ ಜೊತೆ ಮಾತಾಡ್ಕೊಂಡಿದ್ರೆ ಆಯ್ತು, ಆ ತರ
0: ಅದು ಅವ್ರ ಪ್ರಪಂಚ ಆಗ್ಬಿಡುತ್ತೆ.
1: ಪ್ರಪಂಚ ಆಗ್ಬಿಡುತ್ತೆ. ಈ ತರ ಇದೆ. ಅದಕ್ಕಿಂತ ನೀವು ಏನೇನ್ ಮುಂಚೆ ಎಲ್ಲ ಮಾಡ್ಕೊಂಡಿದ್ರಿ, ನಿಮ್ ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ಮಾತಾಡ್ಕೊಂಡಿರಿ, ನಿಮ್ ಹವ್ಯಾಸಗಳನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನಿಮ್ ಕರಿಯರ್ ಬಗ್ಗೆ ಗಮನ ಕೊಡಿ, ಅಥವಾ ನಿಮ್ ಸ್ವಂತ ಬದುಕಿನಲ್ಲಿ ಸ್ವಲ್ಪ ಬ್ಯುಸಿ ಆಗಿ ಖುಷಿಯಾಗಿರಿ, ಆವಾಗ ಏನಾಗುತ್ತೆ, ಎದುರಿನ ವ್ಯಕ್ತಿಗೆ ಕೂಡ ಇವ್ರ ಬಗ್ಗೆ ಗೌರವ ಬರೋದಕ್ಕೆ ಶುರು ಆಗತ್ತೆ, ಆಕರ್ಷಣೆ ಉಳ್ಕೊಂಡಿರುತ್ತೆ ಅಲ್ವಾ.
0: ಮತ್ತೆ ಇನ್ನೊಂದ್ ನಂಗೆ ಅನ್ಸೋದು, ನಾವ್ ಯಾರಿಗೆ ಆದ್ರೂ ಆಲ್ ಟೈಮ್ ಅವೈಲೇಬಲ್ ಅಂತಾದ್ರೆ ಒಂಥರ ಸಂಬಿಡ್ತೀವಿ ಅಂತ.
1: ಖಂಡಿತವಾಗ್ಲೂ ನಾ ಹೇಳದ್ನಲ್ಲ, ಸೇಮ್ ಈ ಫ್ಯಾಮಿಲಿಯರ್ ಇದಾಗ್ಬಿಡುತ್ತೆ, ಎಲ್ಲ ಗೊತ್ತಾಗಿದೆ, ಎಲ್ಲವೂ ಆಗಿದೆ, ಇನ್ನೇನು ಇದೆ ಉಳಿದಿದೆ, ನಿಮಗೆ ಮಾತಾಡಬೇಕು, ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಏನಿದೆ, ಮುಗ್ದೈತಲ್ಲ ಎಲ್ಲ, ಈ ತರ ಅಂದ್ಬಿಡತ್ತೆ. ಮತ್ತೆ ಈ ಸಣ್ಣ ಸಣ್ಣ ಕೆಲವರು ತುಂಬಾ ಅನ್ಕೊಂಡಿದ್ರು ಪ್ರೀತಿ ಅಂತ ಹೇಳಿದ್ರೆ ಅದು ಗಂಡ ಹೆಂಡತಿಯಲ್ಲಿ ಇರ್ಲಿ ಲವರ್ಸ್ ಅಲ್ಲಿ ಇರ್ಲಿ ಅಂದ್ ಕೂಡ್ಲೆ ಅದೇನೋ ದೊಡ್ಡ ದೊಡ್ಡ ಗಿಫ್ಟ್ ಕೊಡೋದು, ದೊಡ್ಡ ದೊಡ್ಡ ಟ್ರಿಪ್ ಗಳನ್ನ, ಫಾರಿನ್ ಟ್ರಿಪ್ ಗಳು, ಅದು ಇದು ಎಲ್ಲ ಲಕ್ಸುರಿಯಸ್ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ನಿಜವಾಗ್ಲೂ ಈ ಆಕರ್ಷಣೆ ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನುವಾಗ ಅವ್ರ ಗಮನಕ್ಕೆ ಬರುತ್ತೆ ತಾನೆ, ಖಂಡಿತವಾಗ್ಲೂ ಹಸ್ಬೆಂಡ್ ಅಂಡ್ ವೈಫ್ ಇರ್ಲಿ ಅಥವಾ ಲವರ್ಸ್ ಇರ್ಲಿ ಆಕರ್ಷಣೆ ಕಡಿಮೆ ಆಗ್ತಿದೆ ಅನ್ನೋವಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ತುಂಬಾ ಮೆಸೇಜ್ಗಳು ಬರ್ತಾ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ತುಂಬಾ ಗಂಟೆ ಗಟ್ಟಲೆ ಕಾಲ್ ಮಾಡ್ತಾ ಇದ್ವಿ, ಈಗ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಏನೇನೋ ನೆಪಗಳನ್ನ ಹೇಳ್ತಾರೆ. ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಅಥವಾ ಲವರ್ಸ್ ಇರ್ಬೋದು, ಫ್ರೆಂಡ್ಸ್ ಗಳೇ ಇರ್ಬೋದು, ಯಾರೇ ಇರ್ಬೋದು, ಆ ತರ ಆದಾಗ ಒಂದು ಸಣ್ಣ ಸಣ್ಣ ಏನು ಲವ್ ಮೂಮೆಂಟ್ಸ್, ಮೈಕ್ರೋ ಲವ್ ಮೂಮೆಂಟ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಆ ಅನಿರೀಕ್ಷಿತವಾಗಿ ಒಂದ್ ಸಣ್ಣ ಮೆಸೇಜ್ ಕಳ್ಸೋದು. ಎದ್ದ ತಕ್ಷಣ, ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಒಂದು ಹಸ್ಬೆಂಡ್ ಅಂಡ್ ವೈಫ್ ಆದ್ರೆ ಒಂದ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಸಣ್ಣ ಮತ್ತು ಕೊಟ್ಟು ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್ ಅಂತ ಹೇಳಿ ಏನೋ ಒಂದ್ ಹೇಳಿ ಅಂದ್ರೆ, ಹಾಗ್ ಹೇಳಿದಾಗ ಏನೋ ದೊಡ್ಡ ಮಿರಾಕಲ್ ಆಗುತ್ತೆ ಅಂತ ಹೇಳಿ ಅಲ್ಲ, ಆ ಒಂದು ಸಿಗುವಂತ ಒಂದು ಸೆಕ್ಯೂರಿಟಿ ಫೀಲಿಂಗ್ ಇದೆ ನೋಡಿ, ಅದು ತುಂಬಾ ವರ್ಕ್ ಮಾಡತ್ತೆ. ಎಲ್ಲೋ ಅಡಿಗೆ ಮನೆಯಲ್ಲೋ ಅಥವಾ ಆಫೀಸಲ್ಲಿ ಏನೋ ಇದ್ದಾಗ ಅಥವಾ ಒಂದ್ ಮನೆಗೆ ಬಂದಾಗ ಒಂದ್ ಅಪ್ಪಿಕೊಳ್ಳೋದು ಅಥವಾ ಒಂದ್ ಏನೋ ಒಂದು ಸಣ್ಣ ಸಣ್ಣ ಒಂದು ಪ್ರೀತಿಯ ಆಕ್ಟಿವಿಟೀಸ್ ಇದೆ ಅಲ್ಲ, ಇದು ಈ ದೊಡ್ಡ ದೊಡ್ಡ ಗಿಫ್ಟ್ಗಳು, ದೊಡ್ಡ ದೊಡ್ಡ ಇದರಿಂದ ಈ ಸಣ್ಣ ಸಣ್ಣ ಸ್ಪರ್ಶಗಳು, ಅನಿರೀಕ್ಷಿತ ಈ ಕ್ಷಣಗಳು ಏನಿದೆ ಅಲ್ಲ, ಇವೆಲ್ಲ ಸತ್ತೋಗಿರೋ ಆಕರ್ಷಣೆಗೆ ಸ್ವಲ್ಪ ಮರುಜೀವ ಕೊಡುತ್ತೆ. ಹಾಗಾಗಿ ಒಂದು ಲೈಫ್ ಅನ್ನೋದು ರೊಟೀನ್ ಆಗುತ್ತೆ ಯಾರದ್ದಾದ್ರೂ ಅಷ್ಟೇ. ಇವತ್ತ ಯಾರೋ ಒಬ್ರು ಲವ್ ಮಾಡೋವಾಗ ಇದ್ದ ಒಂದು ಆಕರ್ಷಣೆ ಅದಿದೆಲ್ಲ ಅದೇ ವರ್ಷಗಟ್ಟಲೆ ಇರತ್ತ.
0: ಅದೇ ನಮ್ಮ ಮುಖದ ಆಕರ್ಷಣೆ ಅಥವಾ ನಮ್ಮ ಸೌಂದರ್ಯದ ಆಕರ್ಷಣೆಯೇ ಉಳಿಯೋದಿಲ್ಲ ಅಂತೆ.
1: ಉಳಿಯೋದಿಲ್ಲ ಅಂತದ್ರಲ್ಲಿ ಇದೆಲ್ಲ ಈಗ ನಾನು ಅವತ್ತ ಹೇಳಿದ್ದೆ ಏನು ಡಿಸಿಷನ್ ಪ್ಯಾರಲಿಸಿಸ್ ಅಂತ. ಅಂದ್ರೆ ಆಪ್ಷನ್ಗಳು ತುಂಬಾ ಇದ್ದಾಗ ಯಾವ್ದನ್ನ ಆಯ್ಕೆ ಮಾಡೋದು ಅನ್ನುವಂಥದ್ದು ಹೇಗೆ ನಮ್ಗೆ ಬರುತ್ತೋ ಅದೇ ರೀತಿ ಈ ಸಂಬಂಧಗಳಲ್ಲಿಯೂ ಕೂಡ ಈಗ ತುಂಬಾ ಆಪ್ಷನ್ ಗಳಿದೆ ಎಲ್ರಿಗೂ. ಮುಂಚೆ ಹೇಗಿತ್ತು, ಯಾರನ್ನ ಒಬ್ಬರನ್ನ ಲವ್ ಮಾಡಿದಾಗ ಅವರೇ ಗತಿ, ಮಟ್ಕೊಂಡ ಮೇಲೆ ಅವರೇ ಗತಿ. ಈಗ ಹಾಗಿಲ್ಲ, ಈಗ ಡಿವೋರ್ಸ್ ಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಬ್ರೇಕಪ್ ಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಅವಕಾಶಗಳು ಬೇಕಾದಷ್ಟಿದೆ. ಹಾಗಿರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಈ ಸಂಬಂಧವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾವ್ ಅನ್ಕೊಂಡಾಗ ಈ ತರ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಳ್ಳೋದು, ನಾವು ಬದಲಾವಣೆ ಮಾಡ್ಕೊಳ್ಳೋದು, ಅವರ ಒಂದು ವ್ಯಕ್ತಿತ್ವವನ್ನ ಅವರು ಇದ್ದ ಹಾಗೆ ಒಪ್ಕೊಳ್ಳುವಂತದ್ದು.
0: ಮತ್ತೆ ಒಂದು ಯಾವ್ದೇ ಸಂಬಂಧನ ಉಳಿಸ್ಕೊಳ್ಳಕ್ಕೆ ಇಬ್ರು ಕೆಲಸ ಮಾಡು.
1: ಹೌದು, ಖಂಡಿತವಾಗ್ಲು ಒಬ್ಬರಿಂದ ಇದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದು ಯಾವಾಗ ಇಬ್ರಿಂದ ಸಾಧ್ಯ ಆಗತ್ತೆ ಅಂದ್ರೆ ಇಬ್ರು ಕೂತ್ಕೊಂಡು ಮಾತಾಡ್ಬೇಕು. ಯಾವತ್ತಿಗೂ ಕೂಡ ಹಾಗೆ ಮನ್ಸಲ್ಲಿ ಎಷ್ಟೋ ಗಂಡ ಹೆಂಡತಿಗಳನ್ನ ನಾವು ನೋಡಿದ್ವಿ, ಬರೀ ಅವ್ರು ಹಾಂಗಿದ್ದಾರೆ ಅಂದ ತಕ್ಷಣ ಇವರೇ ಒಂದ್ ಮನ್ಸಲ್ಲಿ ಒಂದು ಇವ್ರದ್ದೇ ಒಂದು ಅಸಂಪ್ಷನ್, ಅವ್ರು ಹಾಗೆ ಅನ್ಕೊಂಡಿದ್ದಾರೆ, ಅವ್ರು ಹಾಗೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಈ ಕಾರಣ ಇರ್ಬೇಕು ಅಂತ ಇವರೇ ಅನ್ಕೊಳ್ಳೋದು. ಇವ್ರು ಯಾವತ್ತೂ ವೆರಿಫೈ ಮಾಡ್ಕೊಳಕ್ಕಾಗಲ್ಲ, ಯಾವತ್ತು ಹೌದಾ ನೀವ್ ಹೀಗ್ ಮಾಡಿದ್ರಲ್ಲ ಅದ ಕಾರಣ ಹಿಂಗ ಅಥವಾ ನೀವ್ ಹಿಂಗ್ ಹೇಳಿದ್ಯಲ್ಲ ಅದ್ರ ಹಿಂದಿನ ಕಾರಣ ಇದ ಅಂತ ಇಬ್ರು ವೆರಿಫೈ ಮಾಡ್ಕೊಳಕ್ ಹೋಗಲ್ಲ. ಅದನ್ನ ವರ್ಷಗಟ್ಟಲೆ ಹೇಳ್ಕೊಂಡಿರ್ತಾರೆ ಅವರು, ಅದ್ ಅವಾಗ ಆಕರ್ಷಣೆ ಎಲ್ಲಿ ಇರುತ್ತೆ ಹೇಳಿ. ಸೊ ಇಬ್ರು ಅದು ಯಾರೇ ಇರ್ಲಿ, ಅದು ಒಂದು ಸಂಬಂಧ ಅಂತ ಹೇಳಿ ಬಂದಾಗ ಗಂಡ ಹೆಂಡತಿಯೋ ಅಥವಾ ಲವ್ವರ್ಸ್ ಫ್ರೆಂಡ್ಸ್ ಎಲ್ಲ ಬಿಟ್ಟು ನಾನು ಹೇಳಿದ್ನಲ್ಲ ಈ ನೆರೆ ಹೊರೆಯವರಲ್ಲಿ ಕೂಡ ಕಲೀಗ್ಸ್ ಪ್ರತಿಯೊಂದು ರಿಲೇಶನ್ಶಿಪ್ ಅಲ್ಲಿ ಕೂಡ ಈ ಕ್ಯೂರಿಯಾಸಿಟಿ ಅಥವಾ ಈ ಒಂದು ಆತ್ಮೀಯತೆ ಆಕರ್ಷಣೆ ಇವೆಲ್ಲವೂ ಕಡಿಮೆ ಆಗ್ತಿದೆ ಅಂತ ಹೇಳಿ ಆದ್ರೆ ನಾವು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ಇಬ್ರು ನೀವ್ ಹೇಳಿದಾಗ ಎರಡೂ ಕಡೆಯವರು ಪ್ರಯತ್ನ ಮಾಡ್ಬೇಕಾಗತ್ತೆ. ಎರಡೂ ಕಡೆಯವರು ಪ್ರಯತ್ನ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ, ಇಬ್ರು ಒಬ್ರ ಮನಸಲ್ಲಿ ಒಬ್ರು ಏನಿದೆ ಅಂತ ತಿಳ್ಕೊಂಡಾಗ ಮಾತ್ರ ಅಲ್ವಾ. ಕನ್ಫರ್ಮಿಟಿ ಅಂತ ನಾವ್ ಏನ್ ಹೇಳ್ತೀವಿ, ಅವ್ರ ಜೊತೆಗೆ ಹೋಗಿ ಕುತ್ಕೊಂಡು ಮಾತಾಡ್ಬೇಕು, ಏನು ನಿಮ್ದು ಮನಸ್ಸಲ್ಲಿ ಯಾಕೆ ಈಗ ಕಡಿಮೆ ಆಗಿದೆ, ಅಥವಾ ಇದನ್ನ ಬೆಟರ್ ಮಾಡೋದಕ್ಕೆ ನಾವಿಬ್ರು ಸೇರ್ಕೊಂಡು ಏನ್ ಪ್ರಯತ್ನಗಳನ್ನ ಮಾಡ್ಬೋದು ಅಲ್ವಾ. 15 ವರ್ಷ ಆಯ್ತು ಮದುವೆ ಆಗಿ, ಸೊ ಮೊದಲನೇ ಬಾರಿ ಎಲ್ಲಿ ಭೇಟಿಯಾಗಿದ್ರಪ್ಪ ನೀವು, ಹೋಗಿ ಒಂದ್ ಸಲ ಆ ಜಾಗಕ್ಕೆ ಹೋಗಿ, 10 ವರ್ಷ ಆದ್ರೂ 15 ವರ್ಷ ಆಗ್ಲೂ ಒಂದ್ಸಲ ಕೈ ಕೈ ಹಿಡ್ಕೊಂಡು ಆ ಜಾಗಕ್ಕೆ ಹೋಗಿ, ರಸ್ತೆ ಬದಿಲಲ್ಲಿ ಎಲ್ಲೋ ಒಂದೇನೋ ಒಂದ್ ತಿನ್ನಿ, ಇಬ್ರು ಜೊತೆ ಜೊತೆಯಾಗಿ ಒಂದು ಸಮಯ ಕಳೆಯಿರಿ, ಡೈಲಿ ಒಂದು ವಾಕ್ ಮಾಡಿ
0: ಅಲ್ವಾ. ಕೈ ಕೈ ಹಿಡ್ಕೊಳ್ಳೋದೆ ಮರ್ತು ಹೋಗಿರುತ್ತೆ.
1: ಹೌದು, ಸತ್ಯವಾಗ್ಲು ನೀವು ಅದಕ್ಕೆ ಹೇಳ್ತಾರೆ ನೋಡಿ, ಕೈ ಕೈ ಯಾರೋ ಹಿಡ್ಕೊಂಡಿದ್ದಾರೆ ಅಂದ್ರೆ ಹಾ ಹೊಸದ್ರಾಗಿ ಮದುವೆ ಆಗಿರ್ಬೇಕು ಇವರು ಅಂತ. ಅಂದ್ರೆ ಇದೆಲ್ಲ ಹೊಸದ್ರಲ್ಲಿ ಮಾತ್ರ, ಮತ್ತಿಲ್ವೇ ಇಲ್ಲ ಅಂತ ಒಂದು ಒಪ್ಕೊಂಡ್ಬಿಟ್ಟಿದೀವಿ ನಾವು ಯೂನಿವರ್ಸ್ ಅಲ್ಲಿ
0: ಅಲ್ವಾ.
1: 5 ವರ್ಷ ಆಗಿದೆ ಗಂಡ ಹೆಂಡತಿ ಅದೇನೋ ಹೇಳ್ತಾ ಇದ್ರು, ಕೆಲವು ಜೋಕಿಗೆ ಹೇಳ್ತಾ ಇದ್ರು, ನಿಜವಾಗ್ಲೂ ಅದೊಂದು ವಿಪರ್ಯಾಸ ಅಂತ ಅನ್ಕೊಳ್ತೀನಿ ನಾನು. ಅವರ ಈ ಸಾನ್ನಿಧ್ಯ ಎಷ್ಟು ದೂರ ಕೂತ್ಕೊಂಡಿದ್ದಾರೆ, ಎಷ್ಟು ಹತ್ರ ಕೂತ್ಕೊಂಡಿದ್ದಾರೆ ಅಂತ ನೋಡಿದ್ರೆ ನಾವು 1 ವರ್ಷ ಆಗಿದೆ ಅಂತ ಅಳತೆ ಮಾಡ್ಬೋದು ಅಂತ ಅಲ್ವಾ. 5 ವರ್ಷ ಆದ್ರೂ ಹೀಗಿರ್ತಾರೆ, 10 ವರ್ಷ ಆದ್ರೂ ಹಿಂಗಿರ್ತಾರೆ, ಈ ತರ ಎಲ್ಲ ಒಂದು ಜೋಕ್ಗಳೆಲ್ಲ ಈಗ ಬಂದಿರೋದು ನಿಜವಾಗ್ಲೂ ಅದು ಈ ತರ ಮಾಡ್ಕೊಳ್ತಾ ಇದ್ದೇವೆ, ನಾವು ನಾವೇ ಮಾಡ್ಕೊಳ್ತಾ ಇರೋದು, ಇದು ಬೇರೆ ಯಾರೋ ಇದಕ್ಕೆ ಕಾರಣ. ಹಾಗಾಗಿ ನಾವೇ ಇದನ್ನ ಸರಿ ಮಾಡ್ಕೊಳ್ಬೇಕು. ಅಥವಾ ಹಳೆಯ ದಿನಗಳ ಬಗ್ಗೆ ಮಾತಾಡ್ಕೊಳ್ಳೋದು, ನೀನ್ ಅವತ್ತ ಆ ಡ್ರೆಸ್ ಹಾಕಿದ್ದಾಗ ಎಷ್ಟ್ ಚಂದ ಕಾಣಿಸ್ತಿದ್ಯಲ್ವಾ ಈ ತರ. ಆಗ ಇವಳಿಗನ್ಸುತ್ತೆ, ಅಪ್ಪ ಇವ್ರು ಇಷ್ಟು ವರ್ಷ ಆದ್ರೂ ಅದನ್ನ ನೆನ್ಪಿಟ್ಕೊಂಡಿದಾರಲ್ಲ, ಅಥವಾ ನೀವು ಆ ತರ ಶರ್ಟ್ ಹಾಕೊಂಡ್ ಬಂದಿದ್ರಲ್ವಾ ಅವತ್ತು, ಅದೆಷ್ಟ್ ಚೆನ್ನಾಗಿತ್ತು ಅಂತ ಹೇಳೋ. ನಿನ್ ಏನೋ ಒಂದು ಹಳೆಯ ಒಂದು ವಿಷಯಗಳನ್ನ, 8-10 ವರ್ಷ ಹಿಂದಿನ ವಿಷಯಗಳನ್ನ ತೆಗೆದು ಅದನ್ನ ಆ ನೆನಪುಗಳನ್ನ ಕೆದಕೋದಿದೆಯಲ್ಲ, ಅದು ನೆನಪುಗಳು ಹಳೆಯದಾಗಿರ್ಬಹುದು, ಆದ್ರೆ ಅದು ಕೊಡುವಂತ ರೋಮಾಂಚನ ಯಾವತ್ತು ಹೊಸದಾಗಿರತ್ತೆ.
0: ರೈಟ್. ಸೋ ಈ ತರ ನಾವು ಆಕರ್ಷಣೆಯನ್ನ ಉಳಿಸ್ಕೋಬಹುದು ಅಂತ ಅಲ್ದಾ? ದಿನ ಅದ್ರ ಮೇಲೆ ವರ್ಕ್ ಮಾಡ್ಕೊಂಚೂರ ಮಾಡ್ಕೆ ಆತ ಸಂಬಂಧ ಆದ್ರೂ ಅಷ್ಟೇನೆ ಅಲ್ಲ.
1: ಮತ್ತೆ ಯಾವಾಗ್ಲೂ ಸ್ವಲ್ಪ ಕೂತ್ಕೊಂಡು ಹೇಗಿದೆ ನಿನ್ ಲೈಫ್, ಮನ್ಸಿಗೆ ಏನಾದ್ರು ಬೇಜಾರಾಗಿದ್ಯಾ, ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ, ಇದು ತುಂಬಾ ತುಂಬಾ ಇಂಪಾರ್ಟೆಂಟ್.
0: ಕರೆಕ್ಟ್.
1: ಇದನ್ನ ಪ್ರತಿಯೊಂದು ಗಂಡ ಹೆಂಡತಿಗಳಲ್ಲಿ ಅದು ಎಸ್ಪೆಷಲಿ, ಯಾಕಂದ್ರೆ ಈಗ ಲವರ್ಸ್ ಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಬ್ರೇಕಪ್ ಗಳು ತುಂಬಾ ಜಾಸ್ತಿ ಆಗಿದೆ, ಇವ್ರು ಅವರನ್ನೇ ಕಟ್ಕೋತಾರ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಆದ್ರೆ ಗಂಡ ಹೆಂಡತಿಗಳು ಒಂದ್ ಮದ್ವೆ ಆಗಿದೆ, ಸೊ ಈ ಸಂಬಂಧ ಮುರಿಬಾರ್ದು ಅಂತ ಹೇಳಿದ್ದಾಗ ನನ್ನಿಂದ ಏನಾದ್ರು ತಪ್ಪಾಗಿದೆಯಾ ಅಂತ ಇಬ್ರು ಕೂಡ ದಿನದ ಕೊನೆಯಲ್ಲಿ ಒಂದು ಮಾತು ಕೇಳೋದ್ರಿಂದ ಎಷ್ಟೋ ಬದಲಾವಣೆಗಳು ಸಾಧ್ಯ ಇದೆ.
0: ಸ್ವರ್ಣ ಮೇಡಮ್ ತುಂಬಾ ಲೈಕ್ ಹೇಳ್ರಿ, ನಮ್ ಸಮಯ ಆಯ್ತು. ಸಂಬಂಧ ಅಂದ್ರೆ ಬಂದ್ರೆ ಅದು ಮಾತೆ ಮುಗುದಿಲ್ಲ ನಮ್ದ, ಅಷ್ಟು ಉತ್ತದ. ಬಟ್ ಇವತ್ತಿಗೆ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸುವ. ಒಂದು ಮಾತು ಏನು ಅಂದ್ರೆ, ಯಾವ್ದೇ ಸಂಬಂಧ ಆಕರ್ಷಣೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆತೇ ಇರತ್ತೆ. ಈ ವೋಲ್ಟೇಜ್ ಮಳೆಗಾಲದಾಗಲ್ಲ ಹೆಚ್ಚು ಕಮ್ಮಿ ಆತ್ತಲ್ಲ ಹಂಗೆ, ಅದ್ರದ್ದು ನಮ್ಗ ಅದ್ರ ಬಗ್ಗೆ ಪ್ರಜ್ಞೆ ಇರ್ಕಂತ. ಹಾ ಹಿಂಗ ಆತಿತ್ತು, ಓಕೆ ನಾನು ಇದ್ರದೊಂಚು ಸ್ವಲ್ಪ ಇದ್ರ ಬಗ್ಗೆ ಕೆಲಸ ಮಾಡ್ಕ, ನನ್ನ ಆಕರ್ಷಣೆ ನಮ್ಮ ಸಂಬಂಧದ ಆಕರ್ಷಣೆನ ಸದಾ ಉಳಿಸ್ಕೊಂಡ್ಕ ಎಂತ ಮಾಡ್ಕಂತಲ್ಲ ಹೇಳಿ ಬ್ರೊಟ್ಟು. ಯಾವ್ದೇ ಸಂಬಂಧ ಅದು ಗಂಡ ಹೆಂಡತಿ ಅಂತ ಮಾತ್ರ ಅಲ್ಲ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಮಾತ್ರ ಅಲ್ಲ, ಫ್ರೆಂಡ್ಶಿಪ್ ಆದ್ರೂ ಅಷ್ಟೇನೆ. ಸೊ ನುಡಿಸ್ಕೋಬೇಕು ಸ್ಪೆಷಲಿ ಗಂಡ ಹೆಂಡತಿ ಸಂಬಂಧದಲ್ಲಿ ಅಲ್ದಾ?
1: ಹೌದು. ಈಗ ಬರೀ ಐ ಲವ್ ಯು ಅಂತ ದಿನಕ್ಕೆ 100 ಸಲ ಹೇಳದೆ ಇದ್ರು, ಜೊತೆಗೆ ಅಂದ್ರೆ ಮನೆಯಲ್ಲಿದ್ದಾಗ ಹೊರಗಡೆಯಿಂದ ಸುಸ್ತಾಗಿ ಬಂದಾಗ ಒಂದು ಕಪ್ ಕಾಫಿ ಮಾಡ್ಕೊಡೋದು ಅಥವಾ ಏನೋ ಒಂದು ಕೇರಿಂಗ್ ಇದೆಯಲ್ಲ, ಅದೇ ದೊಡ್ಡ ಆಕರ್ಷಣೆ ಅಂತ ಹೇಳಿ ನಾವು ತಿಳ್ಕೊಂಡು ಅದಕ್ಕೆ ಕೆಲವು ಸಲ ಅದೇ ಈ ಆಕರ್ಷಣೆ ಅನ್ನುವಂಥದ್ದು ಕರ್ಪೂರ ಇದ್ದ ಹಾಗೆ ಗಾಳಿಗಿಟ್ಟಾಗ ಅದು ಏನಾಗುತ್ತೆ, ಕರಗುತ್ತೆ ಅಲ್ವಾ? ಅದು ಕರಗದ ತಕ್ಷಣ ಅದು ಮುಗ್ದೇ ಹೋಯ್ತು ಅಂತ ಹೇಳಿ ಅನ್ಕೊಳ್ಳೋದಕ್ಕಿಂತ ಆಕರ್ಷಣೆ ಮುಗಿದು ಹೋದ ಮೇಲೆ ನಿಜವಾದ ಪ್ರೀತಿ ಶುರುವಾಗುತ್ತೆ ಅಂತ ಹೇಳಿ ಅಂದ್ಕೊಂಡು ಅಲ್ವಾ, ಎಲ್ಲದ್ರಲ್ಲೂ ಒಂದು ಪಾಸಿಟಿವಿಟಿಯನ್ನು ನಾವು ಹುಡುಕ್ತಾ ಹೋದ್ರೆ ಆಗ ಈ ಆಕರ್ಷಣೆ ಅನ್ನುವಂಥದ್ದು ಕಡಿಮೆ ಆಗುವಂಥದ್ದು ಪ್ರಕೃತಿಯ ನಿಯಮ. ಹಾಗಾಗಿ ಅದ್ರ ಆಕರ್ಷಣೆ ಜಾಗದಲ್ಲಿ ಆಳವಾದ ನಂಬಿಕೆ ಮತ್ತು ಜವಾಬ್ದಾರಿ ಅಂತ ಹೇಳಿ ಬಂದ್ರೆ ಸಂಬಂಧ ಲೈಫ್ ಟೈಮ್ ಸೂಪರ್ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಂಡು ನಾವು ಖುಷಿಯಾಗಿರೋದು ತುಂಬಾ ಮುಖ್ಯ.
0: ಬ್ಯೂಟಿಫುಲ್ ಸೆಡ್. ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ ಕುಂದಾಪುರ ಅವರೇ, ತುಂಬಾ ಲೈಕ್ ಹೇಳ್ರಿ. ಒಂದು ಸಂಬಂಧದಲ್ಲಿ ಆಕರ್ಷಣೆ ಕಡಿಮೆ ಆತಿತ್ತಂದ್ರೆ ಆ ಸಂಬಂಧನ ಉಳಿಸ್ಕೊಂಡ್ ಹೆಂಗೆ, ಆಕರ್ಷಣೆ ಹೆಚ್ಚು ಮಾಡ್ಕೊಂಡ್ ಹೆಂಗೆ, ಅದನ್ನ ಹಂಗೆ ಇಟ್ಕೊಂಡ್ ಹೆಂಗ್ ಅಂತ ಹೇಳ್ಕೊಂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಪ್ರಿಯ ಮನಸ್ಸೆ ಈ ಸಂಚಿಕೆಯಲ್ಲಿ ತುಂಬಾ ಲೈಕ್ ಮಾತಾಡ್ರಿ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ಸ್ ಅಲಾಟ್ ನಿಮ್ಗೆ.
1: ನಿಮ್ಗೂ ಕೂಡ ಧನ್ಯವಾದಗಳು.
0: ಪ್ರಿಯ ಕೇಳುಗರೆ, ಪ್ರಿಯ ಮನಸ್ಸೆಯ ಈ ಸಂಚಿಕೆಯನ್ನ ಮುಗಿಸಿ ಹೊರಡ್ತಾ ಇತ್ತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಬತ್ತತ್ತ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕುವಕ್ಕ.

0: ಮಜ್ಜಿಕತೆ ಕೆಂಬುಕೆ ರೇಡಿಯೋ ಕುಂದಾಪುರ 89.6 FM ಟ್ಯೂನ್ ಮಾಡ್ಕೊಂಡ ಕೂತವ್ರಿಗೆಲ್ಲರಿಗೂ ನಮಸ್ಕಾರ. ಮತ್ತೆ ಅಜ್ಜಿಕತೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವು ಈಗ ಕೇಂತ ಇಪ್ಪದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಇದೇ ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇವತ್ತು ಚಂದ ಚಂದದ ಅಜ್ಜಿ ಕತೆ ಹೇಳುಕೆ ಮತ್ತೊಂದಿಷ್ಟು ಮಕ್ಕಳು ನನ್ನ ಜೊತೆಗೆ ಬಂದು ಕೂತೀರಿ. ನಾವು ಮಕ್ಕಳಿಗಾಗಿ ಅವರ ವ್ಯಕ್ತಿತ್ವ ವಿಕಸನಕ್ಕಾಗಿ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಹಂತದಲ್ಲಿ ಏನೆಲ್ಲ ಪ್ರಯತ್ನ ಮಾಡುತ್ತೋ ಆ ಪ್ರಯತ್ನ ಎಲ್ಲವೂ ಒಬ್ಬ ಒಳ್ಳೆ ಪ್ರಜೆಯನ್ನ ನಾವು ಈ ದೇಶಕ್ಕೆ ಕೊಡುಗೆಯಾಗಿ ಕೊಡೋದಕ್ಕೆ ಪೂರಕವಾಗಿರುತ್ತೆ. ಯಾವುದೇ ಜೀವಿ ಆಗಿರಲಿ, ಒಂದು ವರ್ತನೆಗೆ ಸಂಬಂಧಿಸಿದಂತೆ ಒಂದೊಂದು ರೀತಿಯ ಮನೋವೃತ್ತಿ ಅವರ ಹತ್ರ ಇದ್ದೇ ಇರುತ್ತೆ. ಆ ವರ್ತನೆ ಎಂಬುದು ಸದ್ವರ್ತನೆಯೂ ಆಗಿರ್ಬೋದು, ದುರ್ವರ್ತನೆಯೂ ಆಗಿರ್ಬೋದು. ಯಾವುದೇ ಜೀವಿಯ ಸದ್ವರ್ತನೆ ಮಾತ್ರ ಈ ಜಗತ್ತಿನ ಉನ್ನತಿಗೆ ನೆರವಾಗುತ್ತೆ, ಆದ್ರೆ ದುರ್ವರ್ತನೆ ವಿಗತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಮಕ್ಕಳು ಚಿಕ್ಕವರಾಗಿರುವಾಗಲೇ ಅವರಲ್ಲಿ ಒಳ್ಳೆಯ ವರ್ತನೆಗಳು ಕಾಣುವಂಗೆ ನಾವು ಮಾಡಬೇಕು. ಅದಕ್ಕೆ ಹೇಳುದು, 3 ವರ್ಷದ ಬುದ್ಧಿ 100 ವರ್ಷದ ತನಕ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಅದಕ್ಕೆ ಕಾಣಿ ನಾವು ನಮ್ಮ ರೇಡಿಯೋ ಕುಂದಾಪುರದಂಗೆ ಶುರು ಮಾಡದ್ದು ನೀತಿಯುಕ್ತ ಕತೆಗಳ ಅಜ್ಜಿ ಕಥಾ ಸರಣಿ. ಪ್ರತಿ ಭಾನುವಾರ ಬೆಳಿಗ್ಗೆ ನೀವು ತಪ್ಪದೇ ಕೇಣಿಯಕ್ಕ. ಅಂದಂಗೆ ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂದ್ರೆ, ಅಜ್ಜ ಅಜ್ಜಿಂದ್ರ ಬಾಯಿಂದ ಕತೆ ಕೆಂಬು ಭಾಗ್ಯ ಅಂತೂ ಈಗಿನ ಮಕ್ಕಳಿಗೆ ಸಿಕ್ಕುದು ಬಹಳ ಅಪರೂಪ. ಈಗೀಗ ಕತೆ ಹೇಳೋ ಅಜ್ಜ ಅಜ್ಜಿಯೂ ಇಲ್ಲ, ಇದ್ರೂ ಅವ್ರಿಗೆ ಕತೆ ಹೇಳಕ್ ಪುರ್ಸೋತು ಇಲ್ಲ. ಪುರ್ಸೋತಿದ್ರು ಕತೆ ಕೆಂಬಕ್ಕೆ ಇಂಟ್ರೆಸ್ಟ್ ಇಪ್ಪು ಮೊಮ್ಮಕ್ಕಳು ಇಲ್ಲ. ನಾವು ನೀವು ಇಂಥ ಪರಿಸ್ಥಿತಿನ ಕಂಡ್ಕೊಂಡು ಹಿಂಗೆ ಸುಮ್ಮನೆ ಬಿಡು ಕತೆ ಹೇಳಿ. ಅದಕ್ಕೆ ನಾವು ಒಂದು ಉಪಾಯ ಮಾಡಿತ್ತು. ಉಪಾಯ ಅಂತ ಇಲ್ಲ, ಮಕ್ಕಳಿಗೆ ಕತೆ ಹೇಳು ಅಜ್ಜ ಅಜ್ಜಿ ಎಲ್ಲಿದ್ರು ಅಂತೇಳಿ ಹುಡುಕ್ತಾ ಹಾಪದ್ ಬಿಟ್ಕೊಂಡು ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳ್ಸುದು ಅಂತೇಳಿ. ಆಗ ಎಂತ ಅಂದ್ರೆ, ಅವರೇ ಮುಂದೆ ಅಜ್ಜಿ ಕತೆ ಹೇಳು ಅಪ್ಪ ಅಬ್ಬಿಯೂ ಆತ್ರ, ಅಜ್ಜ ಅಜ್ಜಿಯೂ ಆತ್ರ. ಇಷ್ಟೇ ಅಲ್ಲ ಕೇಣಿ, ಇನ್ನೂ ಒಂದು ಲಾಭ ಇತ್ತು. ಈ ಕಾರ್ಯಕ್ರಮಕ್ಕೋಸ್ಕರ ತಮ್ಮ ತಮ್ಮ ಮಕ್ಕಳಿಗೆ ಕತೆ ಹೇಳಿಕೊಡ್ತಾ ಹೇಳಿಕೊಡ್ತಾ ಈಗಿನ ಜನರೇಷನ್ ಹಂಗೆ ಅಜ್ಜಿ ಕತೆ ಹೇಳು ಅಪ್ಪ ಅಬ್ಬಿ ಅಜ್ಜ ಅಜ್ಜಿ ಮಾಸ್ಟರ್ ಟೀಚರ್ ಬಗ್ಗೆ ಎಲ್ಲರೂ ಸೃಷ್ಟಿ ಆತ್ರಿ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 FM ರೇಡಿಯೋ ಕುಂದಾಪುರದ ವತಿಯಿಂದ ನಾವು ಶುರು ಮಾಡಿದ್ದು ಅಜ್ಜಿ ಕತೆ. ಇದು ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತೆ ಕೇಂತ ಖುಷಿ ಪಡುವ ಕಾರ್ಯಕ್ರಮ. ಕಳೆದ 5 ವಾರಗಳಿಂದ ನೀವು ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಕತೆ ಕೇಂತ ಬಂದಿರಿ, ಖುಷಿ ಪಟ್ಟಿರಿ. ಈ ವಾರ ನಮ್ ಕುಂದಾಪುರ ಸುತ್ತಮುತ್ತಲಿನ ಬೇರೆ ಬೇರೆ ಶಾಲೆಯಿಂದ ಇನ್ನೂ ಒಂದಿಷ್ಟು ಮಕ್ಕಳ ಕತೆ ಹೇಳಕ್ ರೆಡಿ ಆಗಿ ಬಂದಿರ್. ನಮ್ ಸ್ಟುಡಿಯೋದಂಗೆ ಇಲ್ಲೇ ಕೂತ್ಕೊಂಡಿರ. ಇನ್ನು ತಡ ಮಾಡು ಬೇಡ, ಈಗಲೇ ಶುರು ಮಾಡುವ ಅಜ್ಜಿ ಕತೆ. ಬನ್ನಿ ಕೇಂಬ, ಇದು ಅಜ್ಜಿ ಕತೆ ಕಾರ್ಯಕ್ರಮದ 6ನೇ ಕಾರ್ಯಕ್ರಮ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನೀವೆಲ್ಲರೂ ಪುಣ್ಯಕೋಟಿಯ ಕತೆ ಕೇಳಿದ್ರಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚಿನ ಪರಮಾತ್ಮನು ಎಂಬುದನ್ನ ಜಗಜ್ಜಾಯರು ಪಡಿಸಿದಂತಹ ಪ್ರತಿಯೊಬ್ಬರ ಕರಳು ಹಿಂಡುವಂತ ಕತೆ ಇದು. ಇದೇ ರೀತಿ ನಾವು ಜೀವನದಂಗೆ ಸದಾ ಸತ್ಯವಾದಿಗಳಾಗಿರ್ಬೇಕು. ಸತ್ಯವಾದಿಗಳಾಗಿದ್ರೆ ಮಾತ್ರ ಭಗವಂತ ಸದಾ ನಮ್ಮ ಜೊತೆಯಲ್ಲೇ ಸಂಚರಿಸ್ತಾ ಇರ್ತಾ ಅಂತ ಒಂದು ಒಳ್ಳೆ ನೀತಿ ಕತೆ ಇಲ್ಲಿದೆ. ಸದಾ ಸತ್ಯವಾದಿಗಳಾಗಿರುವಂತಹ ಜಿಂಕೆಗಳು ಒಬ್ಬ ಬೇಟೆಗಾರನ ಮನ ಪರಿವರ್ತನೆಗೆ ಕಾರಣವಾಗುವಂತಹ ಬಗೆಯನ್ನ ಈ ಕತೆ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಸತ್ಯವಾದಿ ಜಿಂಕೆಗಳೆಂಬ ಈ ಅಜ್ಜಿ ಕತೆಯಂಗೆ ಅಂತ ಒಳ್ಳೆ ವಿಷಯ ಏನಿತ್ತು ಅಂತ ತಿಳ್ಕೊಂಡ್ಕರೆ ಈ ಕತೆನೇ ಕೇಳ್ಕ. ಇದನ್ನ ನಿಮ್ಗೆ ಹೇಳುಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿತ್ಕಲ್ಕಟ್ಟೆಯ 5ನೇ ತರಗತಿಯ ನಾಗರತ್ನ ರೆಡಿಯಾಗಿ ಕೂಕೊಂಡಿದ್ದಾಳೆ. ಅವಳು ಬಾಯಿಂದಲೇ ಈಗ ಕೇಂಬ ಸತ್ಯವಾದಿ ಜಿಂಕೆಗಳ ಕತೆ.
1: ಸತ್ಯವಾದಿ ಜಿಂಕೆಗಳು. ಒಂದು ಕಾಡಲ್ಲಿ ಒಂದು ಕೆರೆ ಇತ್ತು. ಆ ಕಾಡಿನ ಎಲ್ಲಾ ಪ್ರಾಣಿಗಳಲ್ಲಿ ನೀರು ಕುಡು ಬತ್ತಿದ್ವು. ಒಂದಿನ ಒಬ್ಬ ಬೇಟೆಗಾರ ಅಲ್ಲಿ ನೀರು ಕುಡು ಬತ್ತ. ಅವನಲ್ಲಿ ಕೈಕಾಲ್ ಮುಖ ತೊಳ್ಕೊಂಡು ನೀರು ಕುಡಿತ. ಅವನಿಗೆ ತುಂಬಾ ಹಸುವಾಯಿರತ್ ತುಂಬಾ ಸುಸ್ತಾಯಿರತ್ತ. ಅದಕ್ಕೆ ಅವನು ಯೋಚನೆ ಮಾಡ್ತ, ಈ ಕಾಡಿನ ಪ್ರಾಣಿಗಳ ಇಲ್ಲಿ ನೀರು ಕೊಡು ಬಂದೇ ಬತ್ತು, ನಂಗೆ ಇಲ್ಲಿ ಸುಲಭ ಆಗಿ ಬೇಟೆ ಸಿಕ್ಕತ್ತಂದೇಳಿ ಅನ್ಕಂತ. ಅವನಲ್ಲೇ ಪಕ್ಕದಲ್ಲಿದ್ದ ಒಂದು ಬೇಲದ ಮರ ಹತ್ತಿ ಕೂತ್ಕೊಳ್ತ. ಸ್ವಲ್ಪ ಹತ್ತಲ್ಲೇ ಒಂದು ಹೆಣ್ಣು ಜಿಂಕೆ ಅಲ್ಲಿ ನೀರು ಕುಡುಕ್ ಬತ್ತ. ಬೇಟೆಗಾರ ಅದನ್ನ ಕೊಲ್ಲಕ್ಕೆ ಬಿಲ್ಲಿಗೆ ಬಾಣ ಹೂಡ್ತ. ಬೇಟೆಗಾರ ಅದನ್ನು ಕೊಲ್ಲಕ್ಕೆ ಬಿಲ್ಲಿಗೆ ಬಾಣ ಹೂಡುವುದನ್ನು ಆ ಜಿಂಕೆ ನೋಡ್ತು. ಅದಕ್ಕೆ ಅದು ಹೇಳ್ತು, ಅಯ್ಯ ಬೇಟೆಗಾರ, ನಂಗೆ ಗೊತ್ತಿತ್ತು ನಾನಿನ್ ಬಾಣದಿಂದ ತಪ್ಸ್ಕಂ ಕಾತಿಲ್ಲ ಅಂದೇಳಿ, ಆದರೆ ನನ್ನ ಮಕ್ಕಳು ನನಗೋಸ್ಕರ ಕಾಯ್ತಾ ಇದ್ರು, ಅದಕ್ಕೆ ನೀ ನಂಗೆ ಸ್ವಲ್ಪ ಸಮಯಾವಕಾಶ ಕೊಡು, ನಾನು ನನ್ನ ಮಕ್ಕಳ ಹತ್ರ ಹೋಗಿ ಅವ್ರಿಗೆ ಹಾಲು ಕುಡಿಸಿ ಮತ್ತೆ ನಿನ್ನ ಹತ್ರ ಬತ್ತೆ ಅಂತ ಹೇಳ್ತು. ಬೇಟೆಗಾರಂಗೆ ನಗು ಬತ್ತು. ಅವನಿಗೆ ಆ ಜಿಂಕೆಗಳು ಮತ್ತೆ ವಾಪಸ್ ಅವನ ಹತ್ರ ಬತ್ತ ನಂಬಿಕೆ ಅವನಿಗಿರ್ಲಿಲ್ಲ. ಆದರೂ ಅವನೊಂದ್ಸತಿ ಯೋಚನೆ ಮಾಡಿ ಈ ಜಿಂಕೆ ಹೇಗೆ ಹೇಳೋತ್ತಿಗೆ ಇದನ್ನ ಬಿಡುವುದೇ ಒಳ್ಳೇದಂದೇಳಿ, ನನ್ನ ಅದೃಷ್ಟದಲ್ಲಿದ್ದರೆ ನಂಗೆ ಇನ್ನೊಂದು ಬೇಟೆ ಸಿಕ್ಕತ್ತಂದೇಳಿ ಅದನ್ನ ಹೋಪಕ್ಕೆ ಬಿಡ್ತ. ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೊಂದು ದೊಡ್ಡ ಕೊಂಬಿಪ್ಪು ಒಂದು ಗಂಡು ಜಿಂಕೆ ಬತ್ತು. ಬೇಟೆಗಾರ ಅದನ್ನ ಕೊಲ್ಲಕ್ಕೆ ಬಿಲ್ಲಿಗೆ ಬಾಣ ಹೂಡ್ತ. ಅಷ್ಟೊತ್ತಿಗೆ ಆ ಜಿಂಕೆ ಹೇಳತ್ತು, ಅಯ್ಯ ಬೇಟೆಗಾರ, ನಾನು ನನ್ನ ಜಿಂಕೆ ಮತ್ತು ಮರಿಗಳಿಂದ ದೂರ ಆಯ್ ಸುಮಾರು ಹೊತ್ತಾಯಿತು, ಅವ್ರು ಗಾಬರಿ ಇರ್ಬೋದು, ಈಗ ದಯವಿಟ್ಟು ನನ್ನ ಹೋಪಕ್ಕೆ ಬಿಡು, ನಾನು ಅವ್ರ ಹತ್ರ ಅವ್ರಿಗೆ ಸಮಾಧಾನ ಮಾಡಿ ಮತ್ತೆ ನಿನ್ನ ಹತ್ರ ಬತ್ತೆ ಅಂತ ಹೇಳತ್ತು. ಬೇಟೆಗಾರ ತುಂಬ ಸಿಡಿಮಿಡಿಗೊಂಡ. ಅವನು ನನ್ನ ಭಾಗ್ಯದಲ್ಲಿ ಹಸ್ಕೊಂಡೇ ಇರ್ಕಂತಿದ್ರೆ ನಾ ಹಸ್ಕೊಂಡೇ ಇರ್ತೆ ಅಂತ ಹೇಳಿ ಅದನ್ನು ಹೋಪಕ್ಕೆ ಬಿಡ್ತ. ಅಲ್ಲಿ ಹೆಣ್ಣು ಜಿಂಕೆ ತನ್ನ ಮಕ್ಕಳ ಹತ್ರ ಬಂದ ಅವುಗಳಿಗೆ ಹಾಲು ಕುಡಿಸಿ ಮುಚ್ಚಿ ತನ್ನ ಸ್ನೇಹಿತೆಗೆ ಎಲ್ಲ ವಿಷಯ ಹೇಳಿ ತನ್ನ ಮಕ್ಕಳನ್ನ ಒಪ್ಪಿಸುವಷ್ಟರಲ್ಲಿ ಅಲ್ಲಿ ಗಂಡು ಜಿಂಕೆ ಬತ್ತು. ಗಂಡು ಜಿಂಕೆಯು ನನ್ನ ಮಕ್ಕಳನ್ನ ಮುಚ್ಚಿತು. ಮಕ್ಕಳು ತನ್ನ ತಂದೆ ತಾಯಿಯರಿಂದ ದೂರ ಹಪ್ಪಕ್ಕೆ ಇಷ್ಟಪಡಲಿಲ್ಲ. ಅವುಗಳ ಹಠವನ್ನು ಕಂಡು ಜಿಂಕೆಗಳು ಅವುಗಳ ಮರಿಗಳನ್ನು ಅವ್ರ ಜೊತೆನೆ ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಿ ಅವೆಲ್ಲರೂ ಕೆರೆ ದಡಕ್ಕೆ ಬಂದ ಜಿಂಕೆ ಬೇಟೆಗಾರಂಗೆ ಹೇಳ್ತು, ಬೇಟೆಗಾರ ಈಗ ನಾವು ಬಂದಿದ್ದೇವೆ, ನೀನೀಗ ನಮ್ಮನ್ನ ನಿನ್ನ ಬಾಣದಿಂದ ಕೊಂದು ನಿನ್ ತಿಂದು ಹಸುವನ್ನು ನಿಂಗಿಸ್ಕೋ ಅಂತ ಹೇಳ್ತು. ಬೇಟೆಗಾರಂಗೆ ಆ ಸತ್ಯವಾದಿ ಜಿಂಕೆಗಳನ್ನು ಕಂಡು ಆಶ್ಚರ್ಯವಾಯ್ತು. ಅವನು ಮರದಿಂದ ಕೆಳಗಿಳಿದು ಬಂದು ಹೇಳ್ದ, ಇವು ಸತ್ಯವಾದಿಗಳು, ಪ್ರಾಣದ ಮೇಲಿನ ಮೋಹವನ್ನು ಬಿಟ್ಟು ವಚನ ಪಾಲನೆಗಾಗಿ ಮತ್ತೆ ನನ್ನಲ್ಲಿಗೆ ಬಂದಿದ್ದಾವೆ, ಇವು ಸತ್ಯವಾದಿಗಳು ಎಂದು ಹೇಳಿದನು. ಮನುಷ್ಯನಾಗಿ ನಾನು ಎಷ್ಟು ನೀಚನಾಗಿದ್ದೇನೆ ಎಂದನು. ನಾಲ್ಕು ಕಾಸು ಸಂಪಾದಿಸಲು ನನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಈ ನಿರಪರಾಧಿ ಪಶುಗಳನ್ನು ಕೊಲ್ಲುತ್ತೇನೆ ಎಂದು ಅವನು ಅವಾಗ ಹೇಳಿದನು. ಇನ್ನು ಮುಂದೆ ನಾನು ಯಾವ ಪಶುಗಳನ್ನು ಕೊಲ್ಲುವುದಿಲ್ಲ ಎಂದು ಹೇಳಿ ಅವನು ಅವನ ಬಾಣವನ್ನು ಮುರಿದು ಬಿಸಾಡ್ತಾನೆ. ಆಮೇಲೆ ಅದೇ ಸಮಯಕ್ಕೆ ಅಲ್ಲಿಗೆ ಸ್ವರ್ಗದಿಂದ ಒಂದು ವಿಮಾನ ಬಂದಿಳಿಯತ್ತೆ. ಅವ ಅದನ್ನ ತಂದ ದೇವದೂತ ಹೇಳ್ತ, ಇವತ್ತು ಈ ಜಿಂಕೆಗಳು ಸತ್ಯದ ರಕ್ಷಣೆಗಾಗಿ ಪಾಪರಹಿತವಾದವು, ಅದಕ್ಕೆ ಈಗ ಅವು ಸ್ವರ್ಗಕ್ಕೆ ಹೋಗ್ತವೆ. ನೀನು ಸಹ ಇವತ್ತು ಇವುಗಳ ಮೇಲೆ ದಯ ತೋರ್ದೆ, ನೀನು ಸಹ ಅವ್ರ ಜೊತೆ ಸ್ವರ್ಗಕ್ಕೆ ಹೊರಡು ಅಂತ ಹೇಳ್ತಾನೆ. ಜಿಂಕೆಗಳು ಮತ್ತು ಜಿಂಕೆಗಳ ಮರಿಗಳು ದೇವತೆ ರೂಪ ಹೊಂದುತ್ತಾರೆ. ಆಮೇಲೆ ಆ ಬೇಟೆಗಾರ ಸಹ ದೇವತೆ ರೂಪ ಹೊಂದುತ್ತಾರೆ. ಆಮೇಲೆ ಅವರೆಲ್ಲರೂ ಸತ್ಯ ಮತ್ತು ದಯೆಯ ಪ್ರಭಾವದಿಂದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗ್ತರು. ಸತ್ಯ ದಯೆ ಇದ್ದಲ್ಲಿ ದೈವತ್ವವಿದೆ.
0: ಎಲ್ಲಿ ಸತ್ಯ ಮತ್ತು ದಯೆ ಇರುತ್ತೋ ಅಲ್ಲಿ ದೈವತ್ವ ಇದೆ ಅನ್ನೋದನ್ನ ನಮ್ಮ ನಾಗರತ್ನ ಎಷ್ಟು ಚಂದ ಮಾಡಿ ಸತ್ಯವಾದಿ ಜಿಂಕೆಗಳ ಕತೆಗಳ ಮೂಲಕ ನಮ್ಗೆ ತಿಳಿಸಿಕೊಟ್ಲಲ್ವಾ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವು ಜೀವನದಂಗೆ ಒಳ್ಳೇದಾ ಇರ್ಕಾರೆ ನಾವ್ ಯಾವತ್ತೂ ಒಳ್ಳೆಯವ್ರ ಸಂಘ ಮಾಡ್ಬೇಕು, ಕೆಟ್ಟವ್ರ ಸಂಘ ಮಾಡೋಕಾಗ. ಹಾಂಗೆ ನಾವು ಒಳ್ಳೊಳ್ಳೆ ಅಭ್ಯಾಸ ಇಟ್ಕೊಳ್ಕ, ಕೆಟ್ಟ ಅಭ್ಯಾಸ ಮಾಡೋಕೆ ಆಗ. ಹಾಗೆ ನಮ್ಮ ನಡವಳಿಕೆ ಕೂಡ ಚೆನ್ನಾಗಿರ್ಕ, ನಾವು ಆಡುವ ಮಾತಿಗೂ ನಾವು ನಡೆಯುವ ರೀತಿಗೂ ಹೊಂದಾಣಿಕೆಯೂ ಇರ್ಕ. ಏನೇ ಕಷ್ಟ ಎದುರಾದ್ರೂ ಅದನ್ನ ನಗ್ನಗ್ತಾ ಸ್ವೀಕರಿಸ್ಬೇಕು. ಈ ತರದ ಅನೇಕ ಮೌಲ್ಯಗಳನ್ನು ಹೊಂದಿರೋ ಒಂದು ಒಳ್ಳೆ ಕತೆ ಇಲ್ಲಿ ಇತ್ಕೇಣಿ. ಇದು ಮೇಗಳ ಮುಗ್ಧತನದ ಕತೆ. ಇದನ್ನ ಹೇಳೋಕೆ ಬಂದವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರದ 5ನೇ ತರಗತಿಯ ವಿದ್ಯಾರ್ಥಿನಿ ಅನುಶ್ರೀ. ಬನ್ನಿ ಕೇಂಬ ಮೇಗಳ ಮುಗ್ಧತನದ ಈ ಕತೆ.
2: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೇಗಳ ಮುಗ್ಧತನ. ಮೇಘ ಒಂದು ತಂದೆ ಅಲ್ದಿದ ಮಗು, ಅವಳಿಗಾಗ 5 ವರ್ಷ ಅಷ್ಟೇ. 3 ವರ್ಷದ ಮಗು ಇಪ್ಪತ್ತಿಗೆ ಅವಳ ತಂದೆ ತೀರಿ ಹೋಗಿದ್ರ. ಅವ್ರ ಅಮ್ಮನೇ ಅವಳಿಗೆ ತಂದೆ, ಗುರು ಎಲ್ಲ ಇದ್ರ. ಮೇಘ ತುಂಬಾ ಪಾಪದ ಮಗು, ಅವಳಿಗೆ ಎಂತದ್ದು ಗೊತ್ತೇ ಆಗ್ತಿಲ್ಲ. ಒಳ್ಳೆಯರ ಕೆಟ್ಟರ ಎಲ್ಲರೊಟ್ಟಿಗೂ ಬರೀತಿದ್ದಾಳ. ಅವಳ ಹೃದಯ ಒಳ್ಳೆ ಹಾಲಿನ ಹಂಗಿದ್ದಿತ್ತ, ಮೇಣದಷ್ಟು ಮೃದು ಆಯ್ದಿತ್ತಂದ್ರ. ಅದು ಅವ್ರ ಅಮ್ಮಂಗೂ ಗೊತ್ತಿದ್ದ. ಅದಕ್ಕೆ ಅವ್ರ ಎಂತದೇ ಮಾಡುದವರು, ಬೈತಿರ್ಲ ಅಮ್ರ, ಹೊಡಿತಿರ್ಲ ಅಮ್ರ ಅಂತ ಅವ್ರು ಉದಾಹರಣೆ ಕೊಟ್ಟು ಉಪಾಯ ಮಾಡಿ ಹೇಳ್ತಿದ್ದೀರ. ಅದಕ್ಕೆ ಅವಳು ತುಂಬಾ ಜಾಣೆ ಆಯ್ದಿದ್ದಾಳ. ಒಂದ್ ದಿವ್ಸ ಅವಳಿಗೆ ಎಂದರು ತಿಂಬು ಬೇಕಂತಂದಳಿ ಒಂದ್ ಬುಟ್ಟಾಗೆ ಹಣ್ಣೆಲ್ಲ ಇಟ್ಕೊಂಡಿದ್ದಾಳ. ಅದಕ್ಕೆ ಅವ್ರ ಅಮ್ಮ ಒಂದ್ ಕೊಳ್ತದ ಹಣ್ಣಂತಂದು ಹಾಕ್ರ. ಆ ಕೊಳ್ತ ಮಗು ಹೇಳುತ್ತಮ್ರ, ಅಮ್ಮ ಆ ಹಣ್ಣು ಕೊಳ್ತೋಯ್ತು, ಆ ಹಣ್ಣನ್ನು ತೆಗ್ದಿಸಾಡನರಿ ಹೇಳ್ತಮ್. ಆದ್ರೆ ಅವ್ರ ಅಮ್ಮ ಆ ಮಗಿನ ಸುಮ್ಮನಿಸಿ ಆ ಬುಟ್ಟಿನ ಒಳ್ತಕೊಂಡಿರ್ತಮ್ರ. ಮಾರನೇ ದಿನ ಅವಳು ಮುಂದೆಯೇ ಆ ಬುಟ್ಟಿನ ತೆಗ್ದಲ್ಲ, ಆ ಕೊಳ್ತೋದ ಹಣ್ಣಿನೊಟ್ಟಿಗೆ ಇನ್ನೂ ಒಂದೆರಡು ಹಣ್ಣು ಕೊಳ್ತೋ ಇದ್ದಿತ್ತಮ್. ಅದಕ್ಕೆ ಮಗ್ಳು ಹೇಳ್ತಾಳಮ್ರ, ಕಂಡಿ ಅಮ್ಮ, ನಾನು ನಿಂಗೆ ಮೊದಲೇ ಹೇಳಲಿಲ್ಲ, ಫಸ್ಟಿಗೆ ಅದನ್ನ ತೆಗ್ದಿದ್ದೀರೆ, ಆ ಹಣ್ಣು ಎಲ್ಲ ಉಳಿಕೊಂತಿದ್ದಂತೇಳಿ ಹೇಳ್ತಮ್. ಅಮ್ಮ ಮಾಡಿದ ಕೆಲಸಕ್ಕೆ ಮಗ್ಳಿ ಸಿಟ್ಟೆ ಬತ್ತಮ್ರ. ಅದಕ್ಕೆ ಅಮ್ಮ ಹೇಳ್ತಮ್ರ, ಅದೇ ಮಗ್ಳೆ ನಾನು ನಿಂಗೆ ಹೇಳ್ತಿಪ್ಪುದ, ನಾವು ಮಾಡೋತಿಗೆ ಒಳ್ಳೆ ಸಂಘ ಮಾಡ್ಕ, ಕೆಟ್ಟ ಸಂಘ ಮಾಡಿ ನಮ್ ಕೇಳ ಹೌದೋ ಅಲ್ದೋ ಅಂದಳಿ ಹೇಳ್ತಮ್. ಆರೆ ಮಗ್ಳೇನ ಅಮ್ಮನ ಮಾತಿ ಕಮ್ಮಿ ಇಲ್ಲ ಅಮ್ರ, ಮಗ್ಳು ಹೇಳ್ತಾಳಮ್ರ, ಅವರು ಕೂಡ ದೇವ್ರ ಮಕ್ಳೆ, ನಾವು ಕೂಡ ದೇವ್ರ ಮಕ್ಳೆ, ಅಂದ್ರೆ ಇಬ್ರು ಜಗಳ ಆಡುಕಾಗ ಒಳ್ಳೆ ರೀತಿಯಾಗಿ ಇಕ್ಕ ಅಂದಳಿ ನೀನೇ ಹೇಳ್ತಿದ್ದೆ ಅಂದಳಿ ಹೇಳ್ತಮ್. ಆದ್ರೆ ಅಮ್ಮ ಹೇಳ್ತಮ್ರ, ನಾನು ಸಂಘ ಬಿಡಂದಳಿ ನಿಂಗೆ ಹೇಳುದಿಲ್ಲ, ನಮ್ ಒಳ್ಳೊಳ್ಳೆ ಮಾತಿಂದ ಅವ್ರು ಕೆಟ್ಟದಾರಿಗೆ ಹೋತಿದ್ರೆ ನಾವು ಒಳ್ಳೆ ದಾರಿಗೆ ಎಳಿಕ್ಕ, ನಾವು ಒಳ್ಳೊಳ್ಳೆ ಮಾತಿಂದ ನಾವು ಕೆಟ್ಟದಾರಿಗೆ ಹೋತಿದ್ರು ನಮ್ಮನ್ನ ಎಳು ಕೈಲ ಅಂದ್ರೆ ಅವರಿಂದ ಸ್ವಲ್ಪ ದೂರ ಇರ್ಕ. ಈಗ ಹ್ಯಾಂಗಂದ್ರೆ ಡಾಕ್ಟ್ರ್ ಬತ್ರ, ಅವ್ರಿಗೊಬ್ರು ರೋಗಿ ಇರ್ತಾರ, ರೋಗಿನ ಒಳ್ಳೆ ಮಾಡಿ ಉಪಚಾರ ಮಾಡಿ ಮಾತಾಡಿಸ್ತಾರ, ಆಮೇಲೆ ಮೈ ಕೈ ಮುಟ್ತರ, ಔಷಧಿ ಕೊಡ್ತರ, ಒಳ್ಳೆ ರೀತಿಯಾಗಿ ಅವ್ರನ್ನೆಲ್ಲ ಕಣ್ಕಂತರ, ಆಮೇಲೆ ಔಷಧಿ ಕೊಟ್ಟೆಲ್ಲ ಹೋರ್ ಮೇಲೆ ಅವ್ರ ಕೈ ನಳಿ ಬಿಡ್ಕೊ ಹೋಗಿ ಕೈ ತೊಳ್ಕೊಂಡ ಕೈ ಒರೆಸ್ಕೊಂಡನ ಅವ್ರು ಮರಿತಿಲ್ಲ ಅಂದ. ಹಂಗೆ ನಾವು ಒಳ್ಳೆ ಸಂಘ ಮಾಡ್ರೆ ನಮ್ಗೆ ಒಳ್ಳೇದಾದ, ಕೆಟ್ಟ ಸಂಘ ಮಾಡ್ರೆ ನಮ್ ಕೆಟ್ಟದಾದ, ಇದನ್ನ ನೆನ್ಪಿಟ್ಕೊ ಅಂದಳಿ ಹೇಳ್ತಮ್. ಮಗಳಿಗೆ ಅಮ್ಮ ಹೇಳದ್ ಬುದ್ಧಿ ಎಲ್ಲ ಅರ್ಥ ಆಯಿ, ಅವ್ರನ್ನ ಹೋಯ್ ತಪ್ಪಂತಮ್. ನೀತಿ ಸಜ್ಜನರ ಸಂಘ ಬಿದ್ದು ಹೆಜ್ಜೆಯನ್ನು ಸವಿದಂತೆ, ಎಲ್ಲರಿಗೂ ಧನ್ಯವಾದಗಳು.
0: ನಾವು ಒಳ್ಳೆಯವರ ಸಂಘ ಮಾಡ್ಕೋ ಅಂತ ಹೇಳಿ ತಾಯಿ ಮಗಳ ಈ ಒಂದು ಕಥೆಯ ಮೂಲಕ ನಮ್ಮ ಸಿದ್ದಾಪುರದ ವಿದ್ಯಾರ್ಥಿನಿ ಅನುಶ್ರೀ ಎಷ್ಟು ಚಂದ ಮಾಡಿ ಹೇಳ್ದಾಳಲ್ಲ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವು ಜೀವನದಂಗೆ ಏನಾದ್ರೂ ಸಾಧನೆ ಮಾಡಕ ಅಂತಿದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಂಗೆ ಅಂದ್ರೆ 4 ಗಂಟೆಗೆ ಎದ್ದ ಕೆಲಸ ಕಾರ್ಯ ಶುರು ಮಾಡ್ಕ ಅಂದೇಳಿ ನಮ್ ಹಿರಿಯರು ಹೇಳುದಿತ್ತು. ಹಿಂಗ್ ಮಾಡೋದ್ರಿಂದ ನಮ್ ಆರೋಗ್ಯ ಕೂಡ ಚೆನ್ನಾಗಿರುತ್ತಮ್ರ. ಅದಕ್ಕೆ ನಮ್ ಅಜ್ಜಿ ಸಾಕಿದ ಕೋಳಿ ಬೆಳಿಗ್ಗೆ 4 ಗಂಟೆಗೆ ಅಥವಾ 5 ಗಂಟೆ ಒಳಗೆ ಕೂಗುದು. ಆಗಳಿಕೆ ಯಾರು ಸೂರ್ಯ ಮೂಡುವರೆಗೆ ಮನ್ಕಂತಿರ್ಲಿಲ್ಲ, ಬೆಳಿಗ್ಗೆ ಬೇಗ ಎದ್ದ ಗದ್ದೆ ಬದಿಗೆ ಕೆಲ್ಸಕ್ ಹೋತಿದ್ರು. ಆದ್ರೆ ಈಗಿನವರಿಗೆ ಬೆಳಿಗ್ಗೆ ಬೇಗ ಏಳುದಂದ್ರೆ ಬಹಳ ಉದಾಸೀನ. ಎಂತಕಂದ್ರೆ ರಾತ್ರಿ ಮನ್ಕಂದೇ ಲೇಟ್. ಏನೇ ಇದ್ರು ನಮ್ ಹಿರಿಯರು ರೂಢಿಸ್ಕೊಂಡು ಬಂದಂಗೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವೇ ತುಂಬಾ ಒಳ್ಳೇದು. ನಮ್ ಆರೋಗ್ಯ ಸುಧಾರಣೆಗೂ ಇದರಿಂದ ತುಂಬಾ ಹೆಲ್ಪ್ ಆಗ್ತೆ. ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಇಲ್ಲೊಂದು ಒಳ್ಳೆ ಕತೆ ಇತ್ತು, ಈ ಕತೆನ ಹೇಳೋಕೆ ಈಗ ರೆಡಿಯೇ ಇರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರ್ದಳ್ಳಿ ಮಂಡಳಿಯ 5ನೇ ತರಗತಿಯ ವಿದ್ಯಾರ್ಥಿನಿ ತನ್ವಿ ಕೇಣಿ ಈ ಕತೆ ಅಂತ ಅಂದ್ರೆ ಅಜ್ಜಿ ಸಾಕಿದ ಹುಂಜ.
3: ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಒಂದ್ ಕತೆ ಹೇಳುವ ಅಂತ ಬಂದೆ. ಈ ಕತೆ ಹೆಸರು ಅಜ್ಜಿ ಸಾಕಿದ ಹುಂಜ. ಒಂದೂರಾಗೆ ಪ್ರಾಯ ಆದ ಒಬ್ಳು ಅಜ್ಜಿ ಇರ್ತಾಳು. ಅವಳು ಮನೆ ಕೆಲ್ಸಕ್ಕ ಇಬ್ರು ಹೆಣ್ಮಕ್ಳನ್ನ ಇಟ್ಕೊಂಡಿರ್ತಾಳು. ಇಬ್ರು ಹೆಣ್ಮಕ್ಳನ್ನ ಸಾಕಿಕೊಂಡಿದ್ದಾಳಲ್ಲದೆ ಅದ್ರೊಟ್ಟಿಗೆ ಒಂದು ಹುಂಜನ್ ಸಹ ಸಾಕಿರ್ತಾಳು. ಪ್ರತಿದಿನ ಬೆಳಗಾ ಮುಂಚೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಹೋಗ್ತಿತ್ತು. ಅಷ್ಟೊತ್ತಿಗೆ ಅಜ್ಜಿ ಎದ್ದು ಇಬ್ರು ಹೆಣ್ಮಕ್ಳನ್ನ ಎಬ್ಸಿ ಕೆಲಸ ಮಾಡ್ಕಂದೇಳಿ ಹೇಳ್ತಿದ್ಲು. ಆದ್ರೆ ಅವರಿಬ್ರಿಗೆ ಇನ್ನೂ ಸ್ವಲ್ಪ ಹೊತ್ತು ಸುಖ ನಿದ್ರೆ ಮಾಡ್ಕಂದೇಳಿ ಎಣಿಸ್ಕೊಂತಿದ್ದೀರು. ಆದ್ರೆ ಅಜ್ಜಿ ಅದಕ್ಕೆಲ್ಲ ಆಸ್ಪದ ಕೊಡ್ತಿದ್ಲ. ಹೀಗಾಗಿ ಆ ಹೆಣ್ಮಕ್ಳಿಗೆ ತುಂಬಾ ಬೇಜಾರ್ ಮಾಡ್ಕೊಂತಿದ್ದೀರು. ಒಮ್ಮೆ ಆ ಹೆಣ್ಗಳಿಗೆ ಹುಂಜವು ಬೆಳಿಗ್ಗೆ ಕೂಗೋದ್ರಿಂದ ಸ್ವತಃ ತಾನೇ ಅಜ್ಜಿ ನಮ್ಮನ್ನ ಎಬ್ಸಿ ಕೆಲಸ ಮಾಡ್ಕಂದೇಳಿ ಹೇಳುದು. ಹುಂಜನೆ ಇಲ್ದಿರ ಅಷ್ಟೊತ್ತಿಗೆ ಅಜ್ಜಿ ನಮ್ಮನ್ನ ಅಷ್ಟು ಬೇಗ ಎಬ್ಸಕ್ ಸಾಧ್ಯವಾತಿಲ್ಲ. ಆತರ ಯೋಚನೆ ಬಂದಿತ್ತು. ತಕ್ಷಣ ಅವರಿಬ್ರು ಸೇರ್ಕೊಂಡು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ತಕೊಂಡು ಹೋಗಿ ಸಾಯಿಸಿ ಬಿಟ್ರು. ಇಬ್ರು ಮನೆಗ್ ಬಂದು ಇನ್ನು ಮುಂದೆ ತಾವಿಬ್ರು ಸುಖವಾಗಿ ನಿದ್ರೆ ಮಾಡ್ಲಕ್ಕು ತಡ ಮಾಡಿ ಹೇಳಕ್ಕು ಎಂದು ಎಣಿಸ್ಕೊಂಡಿದ್ದೀರು. ಯಾವುದೇ ರೀತಿಯ ಅನುಮಾನ ಬರೆದಿದ್ದಾಗೆ ಆ ರಾತ್ರಿ ನೆಮ್ಮದಿಯಿಂದ ನಿದ್ರಿಸಿದರು. ಆದ್ರೆ ಆ ರಾತ್ರಿ ಅವ್ರು ತಾವೆಣಿಸಿದಂತೆ ಸುಖವಾಗಿ ನಿದ್ರಿಸಲು ಸಾಧ್ಯವಾಯಿಲ್ಲ. ಅವ್ರ ನೆಮ್ಮದಿ ಇನ್ನಷ್ಟು ಹಾಳಾಯ್ತು. ಕಾರಣ ಹುಂಜವಿಲ್ಲದ ಕಂಡು ದಿನ ಅವರಿಬ್ರನ್ನ 5 ಗಂಟೆಗೆ ಎಬ್ಸಿದ ಅಜ್ಜಿಗೆ ಸರಿಯಾದ ಸಮಯದ ಅರಿವು ಇಲ್ಲದ ಕಾರಣ ನಾಲ್ಕು ಗಂಟೆಗೆ ಎಬ್ಸುಕ್ ಶುರು ಮಾಡಿದಾಳು. ಹೆಚ್ಚು ಬೇಜಾರಾಗಿ ಅವರಿಬ್ರು ಅನ್ಯಾಯವಾಗಿ ಹುಂಜವನ್ನು ಕೊಂದದ್ದು ಅರಿವಾಯಿತು. ಆದರೆ ಕಾಲ ಮಿಂಚಿ ಹೋಯಿತು. ಪುನಃ ಅವಳು ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡಂಗಾಯಿತು. ಈ ಕಥೆಯಿಂದ ನಾವೇನು ಕಲಿತಪ್ಪ ಅಂದರೆ, ಯಾವುದೇ ವಿಷಯದಲ್ಲಾದರೂ ದುಡುಕಬಾರದು ಎಂಬ ನೀತಿಯನ್ನು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.
0: ಕೇಂದ್ರಲ್ಲ, ನಾವು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಎಷ್ಟು ಲಾಭ ಇತ್ತು ಅಂತೇಳಿ ಈ ಕಥೆಯನ್ನು ಬಹಳ ಚಂದ ಮಾಡಿ ಹೇಳಿದ ತನ್ವಿಗೆ ಧನ್ಯವಾದ ಹೇಳ್ತಾ, ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇಲ್ಲೊಂದು ಒಳ್ಳೆ ಮಾತಿತ್ತು ಕೇಣಿ. ದಡ್ರ ಮಧ್ಯೆ ದಡ್ರ ಅಂತ ಇರೋದು ಬುದ್ಧಿವಂತಿಕೆ. ಅದೇ ದಡ್ರ ಹತ್ರ ಬುದ್ಧಿವಂತಿಕೆ ತೋರಿಸ್ಕೋರೆ ಬುದ್ಧಿವಂತರು ದಡ್ರ ಹತ್ರ ಅಂದ್ರೆ. ಅದಕ್ಕೆ ಹೇಳುದು, ನಾವು ಏನೇ ಕೆಲಸ ಮಾಡಿದ್ರು ಅದನ್ನ ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕು ಅಂತೇಳಿ. ಬುದ್ಧಿವಂತಿಕೆ ಜೊತೆಗೆ ನಮ್ಮಲ್ಲಿ ಸನ್ನಡತೆ, ಸದ್ಗುಣ, ಚತುರತೆ ಕೂಡ ಇರಬೇಕಂತ. ನಮ್ಮಲ್ಲಿ ಬುದ್ಧಿ ಚಾತುರ್ಯತೆ ಹಾಗೆ ಇನ್ನಿತರ ಬೇರೆ ಬೇರೆ ಒಳ್ಳೆಯ ಗುಣಗಳನ್ನೆಲ್ಲ ಎಲ್ಲಿ ಹೊರಗೆ ಹಾಕಕ್ಕ, ಹ್ಯಾಂಗ್ ಹೊರಗೆ ಹಾಕಕ್ಕ ಅಂತ ತಿಳಿಬೇಕಾದ್ರೆ ಈ ಚತುರಕ್ಕಾಗಿ ಕತೆ ಕೇಳಕ ನೀವು. ಇದನ್ನ ಹೇಳುವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿದ್ಕಲ್ಕಟ್ಟೆಯ 2ನೇ ತರಗತಿಯ ವಿದ್ಯಾರ್ಥಿ ಶತಾನಂದ ಅಡಿಗ.
4: ಎಲ್ಲರಿಗೂ ನಮಸ್ಕಾರ. ನಾನು ಚತುರ ಕಾಗೆ ಕಥೆಯನ್ನು ಹೇಳುತ್ತೇನೆ. ಒಂದೂರಲ್ಲಿ ಒಂದು ಚತುರ ಕಾಗೆ ಇತ್ತು. ಅದರ ಚತುರತೆ ಹಾಗೂ ಬುದ್ಧಿವಂತಿಕೆಯಿಂದ ಒಂದು ದಿನವೂ ತಪ್ಪದಂತೆ ಆಹಾರ ಹುಡುಕಿ ತನ್ನ ಗೆಳೆಯರ ಬಳಗವನ್ನು ಕೂಗಿ ಕರೆದು ಹಂಚು ತಿನ್ನುತ್ತಿತ್ತು. ಚತುರ ಕಾಗೆಯ ಬಗ್ಗೆ ಎಲ್ಲ ಕಾಗೆಗಳಿಗೆ ಹೆಮ್ಮೆ ಗೌರವ ಮನೆ ಮಾಡಿತ್ತು. ಈ ಮಧ್ಯೆ ಇದನ್ನೆಲ್ಲ ಗಮನಿಸುತ್ತಿದ್ದ ಒಂದು ಮಂಗ ಈ ಕಾಗೆಗೆ ಇಷ್ಟೆಂದು ಮರ್ಯಾದೆಯೇ ಎಂದು ಅಸೂಯೆ ಪಟ್ಟಿತು. ಕಾಗೆಯ ಸ್ನೇಹ ಬಳಗದಲ್ಲಿ ಅಸೂಯೆಯ ಬೀಜ ಬಿತ್ತಿತು. ಕೋತಿ ಮಂಗನ ಬಣ್ಣದ ಮಾತಿಗೆ ಮರುಳಾದ ಕಾಗೆಯ ಕೂಟ ಚತುರ ಕಾಗೆಯನ್ನು ತಿರಸ್ಕರಿಸಿದವು, ಅವಮಾನಿಸಿದವು. ಮಂಗನ ಮಾತು ಕೇಳಿ ಕಾಗೆಯ ಕೂಟದಿಂದ ಚತುರ ಕಾಗೆಯನ್ನು ಹೊರಹಾಕಲಾಯಿತು. ಇತ್ತ ಮಾಡದ ತಪ್ಪಿಗೆ ಈ ಶಿಕ್ಷೆ ಏಕೆ ಎಂದು ನೊಂದಿಕೊಂಡಿತು ಚತುರ ಕಾಗೆ. ಸ್ವಲ್ಪ ಸಮಯ ನಂತರ ಚತುರ ಕಾಗೆಗೆ ಜ್ಞಾನೋದಯವಾಯಿತು. ನಿಂದಿಸುವವರ ಮಾತಿನ ಏಟಿಗೆ ಸಿಲುಕದಂತೆ ಎತ್ತರಕ್ಕೆ ಹಾರುವುದೇ ಲಸು ಎಂಬುದು ಹಾರುತ್ತಾ ಹಾರುತ್ತಾ ಇನ್ನೊಂದು ಊರಿನ ಕಡೆಗೆ ಹಾರಿ ಹೋಯಿತು ಚತುರ ಕಾಗೆ. ತನ್ನ ಸನ್ನಡತೆ ಸದ್ಗುಣ ಚತುರತೆಯಿಂದಾಗಿ ಎಲ್ಲಿ ಹೋದರೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಮಂಗನ ಮಾತು ಕೇಳಿ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬಿತ್ತು ಎಂದು ಪೆಚ್ಚು ಮೋರೆ ಹಾಕಿಕೊಂಡು ಅರೆ ಹೊಟ್ಟೆಯ ಜೀವನ ಸಾಗಿಸಿದವು ಹೇಳಿಕೆ ಮಾತು ಕೇಳಿದ ಕಾಗೆಯ ಕೂಟ. ಅದಕ್ಕೆ ಹಿರಿಯರು ಹೇಳುವುದು, ದುಷ್ಟದಿಂದ ದೂರ ಇರಿ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ನೆನಪಿರಲಿ, ಹೇಳಿಕೆ ಮಾತು ಕೇಳಿದರೆ ಜೀವನ ಹಾಳು ಅಂತ. ಧನ್ಯವಾದಗಳು.
0: ಚತುರ ಕಾಗೆ ಕಥೆಯ ಮೂಲಕ ನಾವು ದುಷ್ಟರಿಂದ ಯಾವತ್ತೂ ದೂರ ಇರಬೇಕು, ನಾವು ಬೇರೆಯವ್ರ ಮಾತು ಕೇಮ್ ಕಾಗ ಅಂತೇಳಿ ಬಹಳ ಚಂದ ಮಾಡಿ ಹೇಳಿದ 2ನೇ ತರಗತಿಯ ಶತಾನಂದ ಅಡಿಗ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಮ್ಮ ಚರ್ಮ ಬಿಳಿ ಬಣ್ಣದ್ದಾದ ಮಾತ್ರಕ್ಕೆ ಮಾತ್ರ ನಾವು ಶ್ರೇಷ್ಠ ಅನ್ಕಂಡ್ರೆ ಅದು ನಮ್ ದಡ್ಡತನ. ಬಿಳಿ ಆದ್ರೇನು, ಕಪ್ಪಾದ್ರೇನು? ಬಿಳಿ ಶ್ರೇಷ್ಠ, ಕಪ್ಪು ನಿಕೃಷ್ಟ ಎಂಬುದು ತಪ್ಪು. ಬಿಳಿ ಅಥವಾ ಕಪ್ಪು ಎಂಬುದು ನಮ್ಮ ಶ್ರೇಷ್ಠತೆಯನ್ನ ತೋರಿಸುತ್ತಂತ ತಿಳ್ಕಂಡ್ರೆ ಅದು ನಮ್ಮ ಮೂರ್ಖತನವೂ ಹೌದು. ಎಂತಕ್ಕಂದ್ರೆ ನಮ್ಗೆ ಶ್ರೇಷ್ಠತೆ ಸಿಕ್ಕುವುದು ನಮ್ಮ ಬಣ್ಣದಿಂದ ಅಲ್ಲ, ನಮ್ಮ ನಡತೆಯಿಂದ, ನಮ್ಮ ವರ್ತನೆಯಿಂದ, ಮತ್ತೆ ನಮ್ಮಲ್ಲಿಪ್ಪು ಪ್ರತಿಭೆಯಿಂದ. ಇದನ್ನ ಎಲ್ಲರೂ ತಿಳ್ಕೊಳಕ. ನಾನು ಇಷ್ಟೆಲ್ಲ ಹೇಳೋದು ಎಂತಕ್ಕಂದ್ರೆ ಇಲ್ಲೊಂದು ಕತೆ ಇತ್ತು. ಏನಂದ್ರೆ ಬಿಳಿಗೆ ನಾನು ಬಿಳಿ ಅನ್ನೋ ಜಂಬ. ಇದನ್ನ ಹೇಳುಕೆ ಈಗ ರೆಡಿ ಇಪ್ಪರ್ ಸಾನಿಕಾ ಜಪ್ತಿ. ಇವಳು ನಮ್ಮ ಕುಂದಾಪುರದೇ ಹುಡುಗಿ, ಆದರೆ ಇವಳು ಓದ್ತಾ ಇರೋದು ದೂರದ ಮಹಾರಾಷ್ಟ್ರದ ಡೊಂಬಿವಲಿಯ ಮಂಜುನಾಥ ವಿದ್ಯಾಲಯದ 10ನೇ ತರಗತಿಯಲ್ಲಿ. ಈಗ ಕೆಂಬ ಈ ಕತೆ ಬಿಳಿ ಅನ್ನೋ ಜಂಬ.
5: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಳಿ ಅನ್ನೋ ಜಂಬ ಈ ಕಥೆಯನ್ನ ಹೇಳ್ತಿದ್ದೀನಿ. ಎಲ್ಲರೂ ಬಿಳಿ ಬಣ್ಣ ಅಂದ್ರೆ ಶುಭ್ರ ಅಂತ ತಿಳ್ಕೊಂಡು ಒಂದ್ಸಲ ಬಿಳಿ ಬಣ್ಣಕ್ಕೆ ತುಂಬಾ ಜಂಬ ಬಂತು. ಕರಿ ಬಣ್ಣನ ಕರೆದು, ಏ ಕಪ್ಪೆ, ನನ್ನಲ್ಲಿ 7 ಬಣ್ಣಗಳಿವೆ, ನಾನು ಬಣ್ಣದ ರಾಜ, ಬಿಸಿಲು ಕೂಡ ನನ್ನದ್ದೇ, ನೀನು ಯಾರಿಗೂ ಬೇಡದ ಕತ್ತಲು. ಇವತ್ತಿಂದ ನೀನು ನಾನ್ ಹೇಳ್ದಾಗೆ ಕೇಳಬೇಕು, ನನ್ನ ಗುಲಾಮನಾಗಿರ್ಬೇಕು, ನಾನ್ ಮಾಡೋ ಕೆಲ್ಸ ಎಲ್ಲ ನೀನ್ ಮಾಡು ಅಂತ ಹೇಳ್ತು. ಕರಿ ಬಣ್ಣಕ್ಕೆ ಒಪ್ಪದೆ ಬೇರೆ ದಾರಿಯೇ ಇರಲಿಲ್ಲ. ಬಿಳಿ ಬಣ್ಣದ ಸೇವಕ ಆಗಿ ಕೆಲಸ ಮಾಡ್ತಾ ಇತ್ತು. ಎಲ್ಲರೂ ಕರಿ ಬಣ್ಣನ ತುಚ್ಛವಾಗಿ ನೋಡೋಕೆ ಶುರು ಮಾಡಿದ್ರು. ಒಂದಿನ ಅಂತೂ ಬಿಳಿ ಬಣ್ಣ ಎಲ್ಲರೆದುರಿಗೂ ಕರಿ ಬಣ್ಣನ ಕರೆದು, ಏ ಗುಲಾಮ, ಏನ್ ನೋಡ್ತಾ ಇದೀಯಾ? ನಾನ್ ಹೋಗೋ ದಾರಿಯೆಲ್ಲ ಕ್ಲೀನ್ ಮಾಡಿಡು. ಬಿಳಿ ಬಣ್ಣ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನಾನಿದ್ದಲ್ಲೆಲ್ಲ ಶುಭ್ರ ಆಗಿರ್ಬೇಕು, ಹೋಗ್ ಹೋಗ್ ಅನ್ಬಿಡ್ತು. ಕಪ್ಪು ಬಣ್ಣಕ್ಕೆ ತೀರ ನಾಚಿಕೆ ಅವಮಾನ ಆಯ್ತು. ಅದು ತುಂಬಾ ಬೇಜಾರು ಮಾಡಿಕೊಂಡು ಕಾಡೊಳಗೆ ಒಂದು ಗುಹೆಯೊಳಗೆ ಹೋಗಿ ಅಳುತ್ತಾ ಕೂತು ಬಿಡ್ತು. ಮಾರನೇ ದಿನದಿಂದ ಏನ್ ಆಶ್ಚರ್ಯ? ಬಿಸಿಲು ಕಳೆದು ಕತ್ತಲಾಗೋ ಹೊತ್ತಾದರೂ ಬಿಸಿಲು ಮಾಸಲೇ ಇಲ್ಲ. ಎಲ್ಲರೂ ಇನ್ನೂ ರಾತ್ರಿ ಆಗಲಿಲ್ವಲ್ಲ ಅಂತ ಕೂತಿದ್ರು. ಆದರೆ ರಾತ್ರಿ ಆಗಲೇ ಇಲ್ಲ. ಹಗಲು ಯಾವುದು, ರಾತ್ರಿ ಯಾವುದು ಅಂತ ತಿಳಿದೆ ಜನರ ಬದುಕೆಲ್ಲ ಅಸ್ತವ್ಯಸ್ತವಾಗೋಯ್ತು. ಜನಕ್ಕೆ ನಿದ್ರೆ ಸರಿ ಬಾರದೆ ಹುಚ್ಚರ ಹಾಗೆ ಆಡೋಕೆ ಶುರು ಮಾಡಿದ್ರು. ಬಿಳಿ ಬಿಸಿಲು ನೋಡಿ ನೋಡಿ ಎಲ್ಲರಿಗೂ ಸಾಕಾಗೋಯ್ತು. ಒಂದು ಸಲ ರಾತ್ರಿ ಆದ್ರೆ ಸಾಕಪ್ಪ, ಈ ಹಾಳು ಬಿಳಿ ಬಣ್ಣದ ಬಿಸಿಲು ನೋಡಿ ಸಾಕಾಗೋಗಿದೆ ಅಂತೂ ಅಂತ ಬಯ್ಯೋದಕ್ಕೆ ಶುರು ಮಾಡಿದ್ರು. ಜನ ಬಯ್ಯೋದು ಬಿಳಿ ಬಣ್ಣಕ್ಕೂ ಗೊತ್ತಾಗಿ ನಂದೂ ತಪ್ಪಾಯ್ತು ಅನ್ನೋದು ಅದಕ್ಕೂ ಅರ್ಥ ಆಯ್ತು. ಎಲ್ಲರಿಗೂ ಕತ್ತಲಿನ ಮಹತ್ವ ಗೊತ್ತಾಗಿ ಕರಿ ಬಣ್ಣ ಎಲ್ಲಿ ಅಂತ ಹುಡುಕೋಕೆ ಶುರು ಮಾಡಿದ್ರು. ಹುಡುಕ್ತಾ ಹುಡುಕ್ತಾ ಅದು ಕಾಡಿನೊಳಗೆ ಒಂದು ಗುಹೆಯೊಳಗೆ ಕೂತಿದ್ದು ಗೊತ್ತಾಗಿ ಎಲ್ಲರೂ ಕ್ಷಮೆ ಕೇಳಿ ವಾಪಸ್ಸು ಕರೆತಂದ್ರು. ಈಗ ಬಿಳಿ ಬಣ್ಣ ಸದ್ದಿಲ್ಲದೆ ಮುಖ ಆಚೆ ತಿರುಕೊಂಡು ಕೂತಿದೆ. ಈ ಕಥೆಯ ನೀತಿ, ಬಿಳಿ ಬಣ್ಣದವರು ಶ್ರೇಷ್ಠ ಎನ್ನುತ್ತಾರೆ, ಆದರೆ ನಮಗೆ ಶ್ರೇಷ್ಠತೆ ಬರುವುದು ನಮ್ಮ ನಡತೆಯಿಂದ ಮಾತ್ರ. ಧನ್ಯವಾದಗಳು.
0: ತಿಳಿಯಿತಲ್ಲ, ನಮ್ಗೆ ಶ್ರೇಷ್ಠತೆ ಸಿಗುವುದು ನಮ್ಮ ಬಣ್ಣದಿಂದ ಅಲ್ಲ, ನಮ್ಮ ವರ್ತನೆಯಿಂದ, ನಮ್ಮ ಗುಣದಿಂದ, ನಮ್ಮ ಪ್ರತಿಭೆಯಿಂದ. ಈ ಕಥೆನ ಬಹಳ ಚಂದ ಮಾಡಿ ಹೇಳ್ದ ಸಾನಿಕಾ ಜಪ್ತಿಯುಳಿಗೆ ಧನ್ಯವಾದ ಹೇಳ್ತಾ, ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ, ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ.

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನನ್ನೊಟ್ಟಿಗೆ ಇವತ್ತು ಅತಿಥಿ ಜ್ಯೋತಿಯಲ್ಲಿ ಯಾರಿದ್ರಂತ ಕೇಂದ್ರೆ, ಇವರು ಇತಿಹಾಸಕಾರರು. ಇತಿಹಾಸಕಾರರು ಎಂತ ಬೇಕು ಮಾರ್ರೆ, ಆದದನ್ನೇ ಹೇಳ್ತಕ್ಕಂತ ಕೂಕಂಗೆ ಎಂತ ಅದು ಅಂತ ಕೇಂದ್ರೆ, ನಾವು ಇತಿಹಾಸನ ತಿಳ್ಕೊಳ್ಲೇಬೇಕತ್ತು. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಅದೇ ಇತಿಹಾಸನ ತಿಳ್ಕೊಂಬಕ್ಕೆ ಬಹಳಷ್ಟು ವಿಧಾನಗಳು ಸುಲಭದ್ದೇನಲ್ಲ, ಅಂತದಕ್ಕೆ ತುಂಬಾ ಪ್ರಯತ್ನ ಪಟ್ಟವರು ಇದ್ದಾರೆ. ಅದರಲ್ಲಿ ಆರ್ಕಿಯಾಲಜಿ ಅಂತ ನೀವು ಕೇಳಿಬಿಕ್ಕು ಸಾಕು. ಆರ್ಕಿಯಾಲಜಿ ಅಂದ್ರೆ ಕನ್ನಡದಲ್ಲಿ ಪುರಾತತ್ವ ಶಾಸ್ತ್ರ. ಅಯ್ಯೋ, ಪುರಾತನ ಪುರಾತತ್ವ ಮತ್ತೆ ವಾಪಸ್ ಹಳತಿ ಅಂತ ಕಂದ್ಕೇಂದ್ರೆ, ಅಫ್ಕೋರ್ಸ್ ನಾವು ಹಳತಿ ತಿಳ್ಕೊಂಡ್ರೆ ಆ ಹಳತಿ ಇರೋ ಅಲ್ಲಿಗೆ ಹೋಗಿ, ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಎಂತ ಕುರುಗಳು ಬಿಟ್ಟು ಹೋಗಿರೋ ಅಂತೇಳಿ ಹುಡ್ಕಕ್ಕಾತ್. ಹೆಚ್ಚಾಗಿ ಆರ್ಕಿಯಾಲಜಿಯಲ್ಲಿ ಅಥವಾ ಪುರಾತತ್ವ ಶಾಸ್ತ್ರದಲ್ಲಿ ಮಾಡೋದು ಇದನ್ನೇ. ಯಾವುದೋ ಒಂದು ಪ್ರದೇಶದ ಬಗ್ಗೆ ಒಂಚೂರು ಇಲ್ಲೇನೋ ಒಂದು ಇತಿಹಾಸ ಆಯಿರ್ಕ ಎಂಥದ್ದು ನಮಗೆ ಸಿಗತ್ತ ಅಂತ ಗೊತ್ತಾರ ಕೂಡಲೇ ಇತಿಹಾಸಜ್ಞರು ಅಲ್ಲಿಗೆ ಹೋತ್ರ ಹೋಯ್ ಹುಡ್ಕತ್ರಿ, ಯಾವ ಕುರು ಒಂದು ಶಾಸನ ಸಿಕ್ಕತ್ತಾ, ಅಥವಾ ಅಲ್ಲೇನೋ ಗೋಡಿ ಮೇಲೆ ಅಥವಾ ಕಲ್ ಮೇಲೆ ಇದು ಚಪ್ಪಡಿ ಕಲ್ ಮೇಲೆ ಎಂತಾರು ಬರ್ದದಿತ್ತ, ಅಥವಾ ದೇವಸ್ಥಾನಗಳು ಹ್ಯಾಂಗಿತ್ತ, ಅಲ್ಲೇನಾದ್ರೂ ಬರ್ದಿದಾರ, ನಾಣ್ಯಗಳು ಏನಾದ್ರೂ ಸಿಕ್ಕತ್ತಾ, ಚೂರಾದ ಮಡಕೆ ಮತ್ತೊಂದು ಸಿಕ್ಕತ್ತ, ಹಿಂಗೆಲ್ಲ ಹುಡುಕುದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೆಚ್ಚಾಗಿ ಮಾಡೋದು ಇದನ್ನೇ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡುವ. ನಮ್ಮ ಕರಾವಳಿಯಲ್ಲಿ ಎಲ್ಲೆಲ್ಲ ಈ ತರದೆಲ್ಲ ಹುಡುಕಾಟ ನಡೆದಿದೆ ಪುರಾತತ್ವವಾಗಿ ಅಂದ್ರೆ ಆರ್ಕಿಯಾಲಜಿಕಲಿ ನಾವು ಎಲ್ಲೆಲ್ಲ ಏನೆಲ್ಲ ಗುರುತಿಸಿಕೊಂಡಿತ್ತು ಒಂಚೂರು ಕೇಂಬ. ಇದು ಕೇಂಬಕ್ಕೆ ನಮ್ಮೊಟ್ಟಿಗೆ ಆರ್ಕಿಯಾಲಜಿಸ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಆರ್ಕಿಯಾಲಜಿ ವಿಭಾಗದಲ್ಲಿ ಬಹಳಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲೂ ಕೆಲಸ ಮಾಡಿದವರು, ನಮ್ಮೂರಲ್ಲೇ ಇದ್ದವರು. ಇವರ ಹೆಸರು, ಅದ್ರ ಬಗ್ಗೆ ಬಹಳ ಪುಸ್ತಕಗಳನ್ನ ಬರೆದವರು ಪ್ರೊಫೆಸರ್ ಟಿ ಮುರುಗೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
3: ಲಾಯ್ಕಿದ್ರೆ
2: ಕುಂದಾಪುರ ಕನ್ನಡ ಮಾತಾಡಿದ್ರೆ ಸರ್ ನೀವು ಹೇಗೆ?
3: ನನ್ನ ಹೆಚ್ಚಿನ ಸಂಶೋಧನೆಗಳು ಕುಂದಾಪುರ ತಾಲೂಕಲ್ಲೇ ಇರೋದು.
2: ಹೌದಾ? ವಾವ್. ನಾ ಯಾಕೆ ಅಂದ್ರೆ ನೀವು ಮೂಲತಃ ಶಿವಮೊಗ್ಗ ಕಡೆಯವರಲ್ಲ,
3: ಚಿಕ್ಕಮಂಗ್ಳೂರು
2: ಕಡೆಯವರು ಹೇಳಿದ್ರೆ, ಅದೇ ಚಿಕ್ಕಮಂಗ್ಳೂರು ಮದ್ವೆ ಆಗಿರೋರು ಕೂಡ ಶಿವಮೊಗ್ಗದವರು. ಹಂಗಾಗಿ ನೀವು ಕರಾವಳಿಯವರು ಮೂಲತಃ ಅಲ್ಲ, ಆದ್ರೆ ಅದೆಷ್ಟೋ ವರ್ಷಗಳಿಂದ ಕರಾವಳಿಯ ನೀರು, ಕರಾವಳಿಯ ಮಣ್ಣು, ಕರಾವಳಿಯ ಬದುಕಿನಲ್ಲಿ ಕರಾವಳಿ ಒಟ್ಟಿಗೆ ಬರ್ತಾ ಹೋಗಿಪ್ಪಾರಲ್ಲ. ಹಂಗಾಗಿ ನಂಗೆ ಖುಷಿ ಆದ್ಯಂತ ಕೇಂದ್ರೆ ಕುಂದಾಪುರ ಕನ್ನಡನೇ ಹೇಳಿಬಿಟ್ರಲ್ಲ ಸರ್. ನಮ್ ಕುಂದಾಪುರ ತಾಲೂಕಲ್ಲಿ ಎಲ್ಲೆಲ್ಲ ನೀವು ಈ ತರ ಗುರುತಿಸಿದ್ರಿ, ಆರ್ಕಿಯಾಲಜಿಕಲಿ ಹುಡ್ಕೊಂಡು ಹೋಗಿ ಓ ಈ ಪ್ಲೇಸು ಆ ಪ್ಲೇಸು ಅಂತ ಹೇಳಿ ಹೇಳುದಾರೆ?
3: ಕುಂದಾಪುರದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಿದಂತ ಸಂಶೋಧನೆ ಅಂದ್ರೆ ಅದು ಈಗಿನ ಅವಲಕ್ಕಿ ಪಾರೆ ಅನ್ನುವಂಥದ್ದು. ಅವಲಕ್ಕಿ ಪಾರೆ ಅಂತ ಹೇಳಿದ್ರೆ ನೀವು ಕೊಲ್ಲೂರಿಗೆ ಹೋಗುವ, ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ರಸ್ತೆಯಲ್ಲಿ ಅಲ್ಲಿ ನಿಮಗೆ ಆ ಒಂದು ಸೈಟ್ ಜಾಗ ಸಿಗುತ್ತೆ. ಅಂದ್ರೆ ಅದು ಅಭಯಾರಣ್ಯದಲ್ಲಿ ಇದೆ,
2: ಅಭಯಾರಣ್ಯದ ಒಳಗ
3: ವನ್ಯಜೀವಿ ಅಭಯಾರಣ್ಯದಲ್ಲಿ, ಅದರಲ್ಲೂ ಆಯ್ತಾ ಅಲ್ಲಿದೆ. ಇದನ್ನ 2019 February 17 ತಾರೀಕು ಈ ಒಂದು ಸೈಟ್ ಅನ್ನು ನಾವು ಕಂಡಿಡಿದ್ವಿ.
2: ಅಲ್ಲ, ನಿಮ್ಗೆ ಅದು ಹ್ಯಾಂಗ ಗೊತ್ತಾಯ್ತು? ಊರು ಇಷ್ಟಪ್ಪ ಇತ್ತು ಅದ್ರಲ್ಲಿ ಅಲ್ಲಿಗೆ ಹೋಗಿ ಹುಡ್ಕೋಕಲ್ಲಿ ಹ್ಯಾಂಗ ಗೊತ್ತಾತ?
3: ಅದೇ ನಾವು ಅಂದ್ರೆ ಜನರ ಸಂಪರ್ಕವನ್ನ ಮುಖ್ಯವಾಗಿಟ್ಕೊಳ್ತೇವೆ. ಅಂದ್ರೆ ಯಾವುದೇ ಸಂಶೋಧನೆ ಮಾಡಬೇಕಾದ್ರೂ ಕೂಡ ಸ್ಥಳೀಯರ ಸಹಕಾರ ಇಲ್ಲದೆ ಹೋದ್ರೆ ಯಾವ ಸಂಶೋಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಪಾಠ ಮಾಡುವಾಗ ಶಾಸನಗಳು ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತೇನೆ, ಅವ್ರಿಗೆ ತೋರಿಸ್ತೇನೆ, ಅದ್ರ ವಿಷಯ ಮಾಹಿತಿ ಕೊಡ್ತೇನೆ. ಅವ್ರ ಮಕ್ಕಳಿಗೆ ಒಂದು ಓ ಈ ಬರ್ದದ್ದು ಕಲ್ ಮೇಲೆ ಬರ್ದದ್ದಿದ್ರೆ ಅದಕ್ಕೆ ಶಾಸನ ಅಂತ ಹೇಳ್ತಾರೆ ಅಂತ ಒಂದು ಕಲ್ಪನೆ ಬರುತ್ತೆ,
2: ಎಪಿಗ್ರಫಿ.
3: ಆದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅದು ಗೊತ್ತಾಗ್ತಿಲ್ಲ.
2: ಕರೆಕ್ಟ್.
3: ಅವರು ಇಲ್ಲಿ ಸ್ಥಳೀಯವಾಗಿ ಅದಕ್ಕೆ ಶಾಸನಕ್ಕೆಲ್ಲ ಇಲ್ಲಿ ಸ್ಥಳೀಯ ಜನರು ಉಪಯೋಗಿಸುವಂಥ ಭಾಷೆ ಏನು ಅಂತ ಹೇಳಿದರೆ ಬರದಕಲ್ಲು, ಬರದಕಲ್ಲು ಬೋಳೆ. ನಾವು ಅದೇ ಇದನ್ನು ಕೇಳಬೇಕು ಅವರಿಗೆ,
2: ಅದೇ ಭಾಷೆಗೆ ಕೇಳ್ಕ
3: ಇಲ್ಲಿ ಬರದಕಲ್ಲೆಲ್ಲ ರೀತ ಈ ತರ ಕೇಳುವಾಗ ಓ ಅಲ್ಲಿತ್ತು ಮರ್ರ, ನಾ ಅಲ್ಲಿ ಕಂಡಿದ್ದೆ ಮರ್ರ.
2: ಅದರೊಟ್ಟಿ ಕೆಲವು ಗಡಿಕಲ್ಲು ಇರುತ್ತಲ್ಲ ಸರ್,
3: ಗಡಿಕಲ್ಲು ಇರುತ್ತೆ, ಗಡಿಕಲ್ಲು ಇರುತ್ತೆ, ಆಯ್ತಾ. ಸೊ ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಸ್ಥಳೀಯ ಜನರನ್ನ ವಿಚಾರಿಸ್ತಾ ಇದ್ವಿ. ಹಾಗೆ ವಿಚಾರಿಸುವಾಗ ಲೋಕಲ್ ಜನರನ್ನ ನಮ್ಮ ಹತ್ರ ಇರತಕ್ಕಂಥ ಕೆಲವು ಚಿತ್ರಗಳನ್ನ ಅವ್ರಿಗೆ ತೋರಿಸ್ತಾ ಇದ್ವಿ.
2: ನಿಮ್ಗೆ ಆ ಚಿತ್ರ ಎಲ್ಲಿಂದ ಸಿಕ್ತಿತ್ತು?
3: ಬೇರೆ ಕಡೆ, ಕರ್ನಾಟಕದ ಬೇರೆ ಕಡೆ ಇರುವಂತಹದನ್ನೇ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇಂಥದ್ದೆಲ್ಲರ ಇತ್ತ ಮಾರ್ರ, ಇತ್ತ ಮಾರ್ರ ಅಂದ್ರೆ ಅದು ಚಿತ್ರ ನೋಡಿದ ಕೂಡಲೇ ಅವ್ರಿಗೆ ಫ್ಲಾಶ್ ಆಗ್ತಾ ಇತ್ತು. ಆಯ್ತಾ, ಓ ಇದಿತ್ತು ಮರ್ರ, ಇಲ್ಲಿ ನಮ್ಮ ಪಾರೆ ಹೆಂಗಿತ್ತು ಒಂದು, ಇಲ್ಲಿ ಪಾರೆ ಮರ್ರ, ಇಲ್ಲಿ ಅವಲಕ್ಕಿ ಪಾರೆ ಅಂತ ಇತ್ತು ಮರ್ರ, ಬನ್ನಿ ವಾಪ ಅಂದ್
2: ಕರ್ಕೋತು.
3: ಅಲ್ಲಿ ಹೋಗಿ ನೋಡಿದ್ರೆ ವಿ ಆರ್ ಶಾಕಿಂಗ್. ಯಾಕೆಂದ್ರೆ ಅಲ್ಲಿ ಕಂಡು ಬಂದಂತಹ ಚಿತ್ರಗಳು ಇಡೀ ಕರ್ನಾಟಕದ ಅತ್ಯಂತ ಪ್ರಾಚೀನ ಶಿಲಾಯುಗದ ಚಿತ್ರಗಳಾಗಿದ್ದವು.
2: ಪ್ರೀ ಹಿಸ್ಟಾರಿಕ್ ಏಜ್
3: ಅಂದ್ರೆ ಕನಿಷ್ಠ ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು.
2: ಎಂತ ಚಿತ್ರ ಅದು ಸರ್?
3: ಸುಮಾರು 50 ಚಿತ್ರಗಳವರೆಗೆ ಅಲ್ಲಿ ನಾವು ಗುರುತಿಸಿದ್ದೇವೆ. ಅಂದ್ರೆ ಸುಮಾರು ನಾವು ನಿವೇಶನ ಕಂಡುಹಿಡಿದ ನಂತರ 2022-23 ಕಂಟಿನ್ಯೂಸ್ ಅಲ್ಲಿ ಆ ನಿವೇಶ ಸೈಟ್ ಅಲ್ಲಿ ವರ್ಕ್ ಮಾಡಿದ್ದೇವೆ. ವರ್ಕ್ ಮಾಡಿ ಅಲ್ಲಿ ಸುಮಾರು ಒಂದು 50 ಚಿತ್ರಗಳನ್ನ ಹೊರತಗಿದೆ. ಅಲ್ಲಿ ಮೇನ್ ನಮಗೆ ಕಂಡು ಬಂದಂತ ಚಿತ್ರಗಳು ಅಂತ ಹೇಳಿದ್ರೆ ಮನುಷ್ಯನ ಚಿತ್ರಗಳು. ನಾವೇನು ಕೆಂಪು ಕಲ್ಲು ಮುರುಕಲ್ ಅಂತ ಕರಿತೇವೆ, ಆ ಮುರುಕಲ್ ಹಾಸಿನ ಮೇಲೆ, ನೆಲ ಹಾಸಿನ ಮೇಲೆ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತ ಚಿತ್ರಗಳು. ಆಯ್ತಾ, ಅದು ಎಲ್ಲ ದೊಡ್ಡ ದೊಡ್ಡ ಸೈಜಿನ ಚಿತ್ರಗಳು, ಸಣ್ಣ ಚಿತ್ರಗಳಲ್ಲ.
2: ದೊಡ್ಡ ಸೈಜ್ ಅಂದ್ರೆ ಎಷ್ಟು ಫೀಟ್?
3: ಒಂದು ಸಾಧಾರಣ ಒಂದು 4 ಫೀಟ್, 5 ಫೀಟ್.
2: ಸಣ್ಣದಲ್ಲ,
3: ಆಯ್ತಾ, ಹ್ಯೂಮನ್ ಸೈಜ್ ಅಂತಾನೆ ಹೇಳ್ಬಹುದು.
2: ನಮ್ಮಷ್ಟೇ ಎತ್ತರ.
3: ಹೌದು, ಆಯ್ತಾ. ಅಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನ ಅವ್ರ ಕಲ್ಲಲ್ಲಿ ಕುಟ್ಟಿ ಮಾಡಿ. ಮತ್ತೆ ಈ ಅವಲಕ್ಕಿ ಪಾರೆದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆ ಅವಲಕ್ಕಿ ಪಾರೆ ತರದ್ದೇ ಚಿತ್ರಗಳು ಗೋವಾದಲ್ಲಿ ನಮಗೆ ಒಂದು 2-3 ಕಡೆ ಗೋವಾದಲ್ಲಿ ಸಿಗುತ್ತೆ. ಆಯ್ತಾ, ಗೋವಾ ಆದಮೇಲೆ ನೆಕ್ಸ್ಟು ನಮಗೆ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ, ಆಯ್ತಾ, ಕೊಂಕಣ್ ಪ್ರದೇಶ ಅಂತ ಕರಿತೇವೆ, ರತ್ನಗಿರಿ ಡಿಸ್ಟಿಕ್, ಅಲ್ಲಿ ಕೂಡ ತುಂಬ ನಮಗೆ ಸಿಗ್ತವೆ. ಆದರೆ ಇಲ್ಲಿ ಟೋಟಲ್, ಮತ್ತು ಈವನ್ ಕೇರಳದ ಕೆಲವು ಪ್ರದೇಶದಲ್ಲಿ ಕೂಡ ಸಿಗುತ್ತೆ. ಎಡಕಲ್ ಗುಡ್ಡ ಅಂತ ನೀವು
2: ಕೇಳಿರ್ಬೋದು,
3: ಅಲ್ಲಿ ಕೂಡ ನಮಗೆ ಸಿಗ್ತವೆ. ಆದರೆ ಅಲ್ಲೆಲ್ಲ ಹ್ಯೂಮನ್ ಫಿಗರ್ ಸಿಗುವಂಥದ್ದು ಭಾಳ ಒಂದು ಎರಡು ಈ ಥರ. ಆದರೆ ಆಶ್ಚರ್ಯ ಅಂದರೆ ಅವಲಕ್ಕಿ ಪಾರೆಯಲ್ಲಿ 8 ಮನುಷ್ಯನ ಆಕೃತಿ ಚಿತ್ರಗಳು, ಅಂದರೆ ಅದನ್ನು ನಾವು ಮೇಲ್ ಫಿಗರ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಒಂದು ಹೆಣ್ಣಿನ ಫಿಗರ್, ಅಂದರೆ ಹೆಣ್ಣಿನ ಚಿತ್ರ ಅಂತೇಳಿ, ಮತ್ತೊಂದು ಮಗುವಿನ ಒಂದು ಚಿತ್ರ, ಮತ್ತು ಆನೆಯದ್ದು, ಮರಿ ಆನೆಯದ್ದು ಒಂದು ಚಿತ್ರ, ಆ ಥರದ ಚಿತ್ರಗಳು ಅಲ್ಲಿದ್ದಾವೆ. ಮತ್ತು 2 ದೊಡ್ಡ ಗೂಳಿಗಳು, ಈ ಹರಪ್ಪ ನಾಗರಿಕತೆಯಲ್ಲಿ ನೋಡ್ತಕ್ಕಂಥ ನಾವು ಸೀಲ್ ಮೇಲೆ ಏನು ಗೂಳಿಯ ಚಿತ್ರ ನೋಡ್ತೇವೆ, ಯಥಾವತ್ ಅದೇ ರೀತಿ ಇರತಕ್ಕಂಥ 2 ದೊಡ್ಡ ಗೂಳಿಯ ಚಿತ್ರಗಳಿದಾವೆ ಅಲ್ಲಿ.
2: ಆಯ್ತಾ,
3: ಮತ್ತೆ ಜಿಂಕೆಯ ಚಿತ್ರ ಇದೆ, ಬೇಟೆ ನಾಯಿ ಚಿತ್ರ ಇದೆ. ಸೊ ಇಂಥ ಅಪರೂಪದ ಚಿತ್ರಗಳಿರ್ತಕ್ಕಂಥ ಒಂದು ನಿವೇಶನ ನಾವಲ್ಲಿ ಕಂಡುಹಿಡಿದ್ವಿ. ಆ ಚಿತ್ರ ಕಂಡುಹಿಡಿದ ಮೇಲೆ ನಮಗೇನಿಸ್ತು ಅಂತ ಹೇಳಿದರೆ, ನಾವು ಜನರಿಗೆ ಈ ಚಿತ್ರಗಳ ಬಗ್ಗೆ ಗೊತ್ತಾಗಬೇಕು, ಬರೀ ವಿದ್ವಾಂಸರಿಗಲ್ಲ,
2: ಜನರಿಗೆ ಅಂತ ಗೊತ್ತಾಯ್ತು ಸರ್. ಅಂದ್ರೆ ಅದರಿಂದ ಏನು ಉಪಯೋಗ ಇದೆ
3: ಹೇಳ್ತೇನೆ. ಯಾಕೆಂದ್ರೆ ಹೇಳಿದ್ನಲ್ಲ ನಿಮಗೆ, ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು ಅಂತ ಹೇಳಿ.
2: ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ಕ್ರಿಸ್ತಪೂರ್ವ 6,000 ಹಿಂದೆ?
3: ಅದು ನಾವು ತೌಲನಿಕವಾಗಿ ಅಧ್ಯಯನವನ್ನ ಮಾಡಿ ಅದು ಕನಿಷ್ಠ ಡೇಟಿಂಗ್ ನಾವು ಮಾಡಿರೋದು. ಆಕ್ಚುಲಿ ನಮ್ಮ ಪ್ರಕಾರ ಅದು 10,000 ಪುರಾತನ.
2: ಓಕೆ,
3: ಬಟ್ ಅದರ ಲೋವೆಸ್ಟ್ ಇದನ್ನ ನಾವು ಹೇಳ್ತಾ ಇದ್ದೇವೆ ನಿಮಗೆ, ಕ್ರಿಸ್ತಪೂರ್ವ 6,000 ಅಂತೇಳಿ.
2: ನಿಖರವಾಗಿ ಅಲ್ಲ ಇದು ಅಂದಾಜು,
3: ಬಟ್ 6,000 ಇತ್ತೀಚಿನದಲ್ಲ
2: ಅಲ್ವೇ,
3: ಅದಂತೂ 100% ಗ್ಯಾರಂಟಿ ಅದು.
2: ಓಕೆ,
3: ಆಯ್ತಾ. ಅಷ್ಟು ಮುಖ್ಯವಾಗಿರ್ತಕ್ಕಂಥ ಚಿತ್ರಗಳು ನಮ್ಮ ಮುಂದಿನ ಜನಾಂಗಕ್ಕೆ ಉಳಿಬೇಕಲ್ವ. ಅದು ಮುಂದಿನ ಜನಾಂಗಕ್ಕೂ ಉಳಿಬೇಕು ಹೇಳಿದರೆ, ನಾವು ಈಗಿರುವಂಥ ನಮ್ಮ ಯುವಕರನ್ನ ಅಥವಾ ಅಲ್ಲಿ ಸ್ಥಳೀಯ ಜನರಿಗೆ ಆ ಬಗ್ಗೆ ಮಾಹಿತಿ ಸಿಗಬೇಕು, ಅದ್ರ ಎಷ್ಟು ಮಹತ್ವ ಅವು.
2: ಇದ್ರೆ ನಾನು ನಿಮ್ಗೆ ಕೇಳ್ಕ, ಈಗ ನಾವಿದನ್ನ ಈಗಿನ ಜನಾಂಗಕ್ಕೆ ಕಾಣಿ, ನೀವು ಅದು ಪ್ರೀ ಹಿಸ್ಟಾರಿಕ್ ಏಜ್ ಆ ಚಿತ್ರಗಳನ್ನ ಕಾಣ್ಕ, ನೀವ್ ಇದನ್ನ ಅರ್ಥ ಮಾಡ್ಕೊಣಕ ತಿಳ್ಕೊಣಕ ಅಂತ ಹೇಳ್ರೆ ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಅಂತ ಗೊತ್ತಾ, ನಮ್ಗೆ ಇದು ಎಂತ ಉಪಯೋಗ ಆಗ್ತ,
3: ಆ ಚಿತ್ರಗಳು ಎಂತ ಉಪಯೋಗ ಆಗ್ತದೆ? ಅದಕ್ಕೋಸ್ಕರ ಏನ್ ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರವೇ ನಾನೇನ್ ಮಾಡಿದೆ ಅಲ್ಲಿ ಅಂತ ಹೇಳಿದ್ರೆ, ಆಶ್ಚರ್ಯ ಪಡುವುದು ನಿಮಗೆ, ಯಾಕೆಂದ್ರೆ ಇದು ಇಡೀ ಇಂಡಿಯಾದಲ್ಲೇ ಅಪರೂಪವಾದ ಒಂದು ಕೆಲಸ ನಾವು ಮಾಡಿದ್ದು. ಇಂಡಿಯಾದಲ್ಲಿ, ಥ್ರೂ ಔಟ್ ಇಂಡಿಯಾದಲ್ಲಿ ಬೇಕಾದಷ್ಟು ರಾಕ್ ಆರ್ಟ್ ಸೈಟ್ಗಳಿದಾವೆ.
2: ಆಯ್ತಾ, ಇದು ನೀವು ರಾಕ್ ಆರ್ಟ್ ಅಂತ ಕರಿತೀರಿ ಅಂದ್ರೆ ಕನ್ನಡದಲ್ಲಿ

0: ಟೂ ಡೇಸ್ ಕಾನ್ಫರೆನ್ಸನ್ನು ನಾವು ಮಾಡಿದ್ವಿ. ಯಾವುದೇ ಕಾಲೇಜಲ್ಲೆಲ್ಲ ಮಾಡಿದ್ದು, ನೆನ್ಪಿಟ್ಕೊಳ್ಳಿ. ಇಡೀ ಇಂಡಿಯಾದಲ್ಲಿ ರಾಕ್ ಆರ್ಟ್ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಕಾನ್ಫರೆನ್ಸ್ಗಳು ಬೇರೆ ಬೇರೆ ಯೂನಿವರ್ಸಿಟಿಲಿ ಬೇರೆ ಬೇರೆ ಕಡೆ ಆಗ್ತಾ ಇದ್ದಾವೆ. ಸ್ವತಃ ನಾನು ಕೂಡ ಭಾಗವಹಿಸಿದ್ದೇನೆ. ಆದರೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಒಂದು ರಾಕ್ ಆರ್ಟ್ ಸೈಟಿನಲ್ಲಿಯೇ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದ್ದು ನಾವು. ಇದು ಒಂದನೇ ಅಂಶ. ಎರಡನೇ ಅಂಶ ಅಂತ ಹೇಳಿದರೆ, ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಯಾವುದೇ ಸರ್ಕಾರದ ಅನುದಾನವನ್ನು ನಾವು ಪಡ್ಕೊಂಡಿಲ್ಲ. ಈವನ್ ಕಾಲೇಜಿನಿಂದ ಕೂಡ ನಾವು ಯಾವುದೇ ಸಹಾಯವನ್ನು ನಾವು ಪಡ್ಕೊಳ್ಳಿಲ್ಲ. ಸಂಪೂರ್ಣವಾಗಿ ಪಬ್ಲಿಕ್ ಫಂಡೆಡ್, ಕಂಪ್ಲೀಟ್.
1: ಪಬ್ಲಿಕ್ ಅಂದ್ರೆ ಯಾರ? ಊರಿನವರ?
0: ಅಲ್ಲ, ಕುಂದಾಪುರದ ಜನ. ಜನ ಎಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಹೇಳಿದ್ರೆ, ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿದೆ ನಮಗೆ ಆ ಟೂ ಡೇಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ. ಅಷ್ಟು ಹಣವನ್ನು ಕೂಡ ಕುಂದಾಪುರದ ಜನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ.
1: ಚಪ್ಪಾಳೆ ಎಲ್ರಿಗೂ.
0: ಆಯ್ತಾ, ಇದು ನಮಗೆ ಸಿಕ್ಕಿರುವಂತಹ ಜನ ಬೆಂಬಲ. ಆ ಕಾನ್ಫರೆನ್ಸ್ ಮಾಡಿದಾಗ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಅದರಲ್ಲಿ ಒಬ್ರು ಇರ್ವಿನ್ ನ್ಯೂಮೇಯರ್ ಅನ್ನುವಂತ ಫಾರಿನ್ ಡೆಲಿಗೇಟ್ ಕೂಡ ಇಬ್ರು ಗಂಡ ಹೆಂಡತಿ ಭಾಗವಹಿಸಿದ್ರು. ಅವರೇ ಕಾನ್ಫರೆನ್ಸಿನ ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಆಯ್ತಾ, ಮತ್ತೆ ಇಂಡಿಯಾದಿಂದ ಬೇರೆ ಬೇರೆ ಸ್ಕಾಲರ್ಸ್ಗಳು ಅದರಲ್ಲಿ ಭಾಗವಹಿಸಿದ್ರು. ಮತ್ತೆ ನಾವು ಭಾರತದ ಕೆಲವು ಪ್ರಖ್ಯಾತ ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡಿದ್ವಿ, ಕಲಾ ವಿಭಾಗದಲ್ಲಿ ಕಲೆಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರನ್ನ, ವೆಲ್ ನೋನ್ ಆರ್ಟಿಸ್ಟ್ಗಳು, ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಮತ್ತೆ ಅಲ್ಲಿಯ ಪಬ್ಲಿಕ್ಸ್ ಅನ್ನ ಇನ್ವಾಲ್ವ್ ಮಾಡಿಕೊಂಡ್ವಿ. ಒಂದು ಇಂಟ್ರಾಕ್ಷನ್. ಅವು ಯಾಕೆ ಇಂಪಾರ್ಟೆಂಟ್, ಯಾಕೆ ಉಳಿಸ್ಕೊಳ್ಬೇಕು ನೋಡಿ. ಈಗ ಟೂರಿಸಂ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಟೂರಿಸಮ್ಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಹೆಚ್ಚಿನವರಿಗೆ ಟೂರಿಸಂ ಅಂದ ಕೂಡಲೇ ಇಲ್ಲಿವರಿಗೆ ಸರ್ಕಾರದವರಿಗೆ ಕಾಣ್ತಾ ಇರೋದೇನು ಅಂತ ಹೇಳಿದ್ರೆ, ಖಾಲಿ ಬೀಚ್ ಅಷ್ಟೇ. ಆದರೆ ಬೀಚಿನ ಹೊರತಾಗಿ ನಮ್ಮಲ್ಲಿಂತ ಸ್ಥಳಗಳು ಇದಾವೆ ಅನ್ನುವಂಥದ್ದನ್ನ ನಾವು ಹೈಲೈಟ್ ಮಾಡಿದ್ರೆ, ಅದಕ್ಕೆ ಬೇಕಾದಂತ ಕೆಲವು ಮೂಲ ಸೌಕರ್ಯಗಳನ್ನ ನಾವು ಕೊಟ್ಟರೆ, ಆಯ್ತಾ, ನಮ್ಮ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಸ್ಥಳೀಯ ಜನರಿಗೆ ಆದಾಯದ ಮೂಲ ಆಗುತ್ತೆ.
1: ಸರಿಯಾಗಿ ಹೇಳಿದ್ರೆ ಸರ್,
0: ಇದು ಸ್ಥಳೀಯರಿಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು. ಆಯ್ತಾ, ಅವರಿಗೆ ಅದ್ರ ಬಗ್ಗೆ ಅದು ಇಂಪಾರ್ಟೆಂಟ್ ಏನು ಅಂತಂದೇಳಿ ಅವರಿಗೆ ತಿಳಿಸಿಕೊಟ್ರೆ, ನಾಳೆ ಟೂರಿಸಮ್ಗೆ ಅದನ್ನ ನಾವು ಹೈಲೈಟ್ ಮಾಡಿದ್ರೆ, ಫೋಕಸ್ ಮಾಡಿದರೆ, ಆಯ್ತಾ, ಅವಾಗ ಸ್ಥಳೀಯ ಜನರಿಗೆ ಉದ್ಯೋಗಕ್ಕೆ ಒಂದು ಅವಕಾಶ ಆಗುತ್ತೆ, ಅವರ ಆರ್ಥಿಕ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೆ, ಮತ್ತು ಅದನ್ನ ಮುಂದಿನ ಜನಾಂಗಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ಅದ್ರ ಬಗ್ಗೆ ಒಂದು ಅಭಿಮಾನನೂ ಇರುತ್ತೆ.
0: ಹೌದು. ಈಗ ಅವರಲ್ಲಿ ಸುತ್ತಮುತ್ತ ಇರತಕ್ಕಂತ ಅವಲಕ್ಕಿ ಪಾರಿ ಸುತ್ತಮುತ್ತ ಇರತಕ್ಕಂತ ಬಹುತೇಕ ಜನರಿಗೆ ಅವಲಕ್ಕಿ ಪಾರಿ ಗೊತ್ತಿದೆ. ಯಾಕೆಂದ್ರೆ ಒಂದು ಬ್ರೋಷರ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬ್ರೋಷರ್ಸ್ ಅನ್ನು ಮಾಡಿ ನಾವು ಹಂಚಿದ್ದೇವೆ.
1: ಅದು ಕಾಡಿನ ಮಧ್ಯದಲ್ಲಿರುವಂತ ಊರ?
0: ಊರಲ್ಲ ಅದು,
1: ಪ್ಲೇಸ್.
0: ಪ್ಲೇಸ್
1: ಕಾಡು,
0: ಬರೀ ಕಾಡಿನ ಮಧ್ಯ ಅಲ್ಲ, ಅದು ವನ್ಯಜೀವಿ ಸಂರಕ್ಷಿತ ಅರಣ್ಯ ಸ್ಪೆಷಲ್. ಅದು ಬರೀ ಅಭಯಾರಣ್ಯ ಅಲ್ಲ ಅದು.
1: ಓಕೆ.
0: ನಾವು ವರ್ಕ್ ಮಾಡುವಾಗ ನಮ್ಮ ಜೊತೆಯಲ್ಲಿ ಇದನ್ನೊಂದು ವಿಶೇಷವಾಗಿ ನಾವು ನೆನಪು ಮಾಡ್ಕೊಳ್ಬೇಕು. ಕರ್ನಾಟಕ ಅರಣ್ಯ ಇಲಾಖೆ, ವಿಶೇಷವಾಗಿ ಕುಂದಾಪುರದ ಅರಣ್ಯಾಧಿಕಾರಿಗಳು ಮತ್ತು ಕಾರ್ಕಳದ ವನ್ಯಜೀವಿ ಅಭಯಾರಣ್ಯದ ಅರಣ್ಯ ಮುಖ್ಯಸ್ಥರು ನಮಗಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಬರೀ ಅನುಮತಿ ಕೊಟ್ಟಿದ್ದಲ್ಲದೆ ನಮ್ಮ ಪ್ರೊಟೆಕ್ಷನ್ಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ರು ಬೆಳಗಿಂದ ಸಂಜೆವರೆಗೂ. ಮತ್ತು ಎಲ್ಲೂ ಕೂಡ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾನ್ಫರೆನ್ಸ್ ಅನ್ನ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ವಿಶೇಷವಾಗಿ ನಮಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಮತ್ತು ನಾವು ಅವರ ನಿಯಮಗಳನ್ನ ಪರಿಪಾಲಿಸಿ 2 ದಿನ ಯಶಸ್ವಿಯಾಗಿ ನಾವು ಅಲ್ಲಿ ಕಾನ್ಫರೆನ್ಸ್ ಮಾಡಿದ್ದೇವೆ.
1: ಇದು ಯಾವ ವರ್ಷ ಸರ್?
0: ಇದು 2023.
1: ಓಕೆ. ಸೊ ಇದು ನಮ್ಮ ಕುಂದಾಪುರದ್ದಾಯ್ತು, ಅಂದ್ರೆ ಕುಂದಾಪುರದಲ್ಲಿ ಒಂದು ಸ್ಥಳ ಇದು. ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ?
0: ಹೌದು, ಕುಂದಾಪುರದಲ್ಲೇ ಇದೆ ಇನ್ನೊಂದು.
1: ಯಾವುದು?
0: ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ, ಅದು ಬುದ್ಧನ ಜಡ್ಡು ಅಂತ ಹೇಳಿ.
1: ಬುದ್ಧನ ಜಡ್ಡು ಎಲ್ಲಿದು?
0: ಇದು ಬುದ್ಧನ ಜಡ್ಡು ಅಂತಂದು ಹೇಳಿದ್ರೆ ನಿಮ್ಗೆ ಅಗೈನ್ ವಣಸೆ, ವಣಸೆಯಿಂದ ಮುಂದೆ ಕುಂದಾಪುರಕ್ಕೆ ಹೋಗುವಾಗ ನೆಕ್ಸ್ಟ್ ಒಂದು ಊರು
1: ಚಿತ್ತೂರು.
0: ಚಿತ್ತೂರು ಅಲ್ಲ, ಚಿತ್ತೂರಿಗಿಂತ ಮೊದಲು ಅದು ಬುದ್ಧನ ಜಡ್ಡು ಅಂತೇಳಿ. ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆ.
1: ಓಕೆ.
0: ಆ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆಯಲ್ಲಿ ನಿಮ್ಗೆ ಕರ್ಕುಂಜೆ ಅಂತಂದೇಳಿ ಒಂದು ಗ್ರಾಮ ಸಿಗುತ್ತೆ.
1: ಹೌದು.
0: ಆ ಕರ್ಕುಂಜೆ ಗ್ರಾಮ ವ್ಯಾಪ್ತಿಯ ಈ ಮೂಕಾಂಬಿಕಾ ಅಭಯಾರಣ್ಯ ಅಂತ ಹೇಳಿದೆ. ಆ ಮೂಕಾಂಬಿಕಾ ಅಭಯಾರಣ್ಯದ ಒಳಗೆ ಇಂಪಾರ್ಟೆಂಟ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ, ಆಮೇಲೆ ನನಗೆ
1: ಗೊತ್ತಾಯ್ತದ.
0: ಅದನ್ನ 2009 ನಾವು ಡಿಸ್ಕವರ್ ಮಾಡಿದ್ವಿ ಆ ಸೈಟ್ ಅನ್ನ. ಆ ಭೀಮನ ಪಾರೆಯಲ್ಲಿ ಚಿತ್ರಗಳಿದ್ದಾವೆ, ಅವಲಕ್ಕಿ

0: ಪಾರೆಯಲ್ಲಿ ನಾವು ಏನ್ ಚಿತ್ರಗಳು ನೋಡಿದ್ವಿ ಅದೇ ರೀತಿ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತಹ ಚಿತ್ರಗಳು ಆಯ್ತಾ. ಆದ್ರೆ ಅಲ್ಲಿರೋ ಚಿತ್ರ ಅವಲಕ್ಕಿ ಪಾರೆ ಚಿತ್ರಗಳಿಗೂ ಈ ಚಿತ್ರಗಳಿಗೂ ತುಂಬಾ ವ್ಯತ್ಯಾಸ ಇದೆ.
1: ಇದು ಯಾವ ವರ್ಷದ್ದು ಅಂದ್ರೆ ಎಷ್ಟು ವರ್ಷ ಹಿಂದೆ?
0: ಇದು ಒಂದು ನೂತನ ಶಿಲಾಯುಗ ಕಾಲ ಅಂತ ಕರಿತೇವೆ. ನೂತನ ಶಿಲಾಯುಗ ಅಂತ ಹೇಳಿದ್ರೆ ಸಾಧಾರಣ ಒಂದು 2000 ಕ್ರಿಸ್ತಪೂರ್ವ 2500 ಅಥವಾ ಹೆಚ್ಚಂದ್ರೆ ಒಂದು 3000 ಅಂತ ಹೇಳ್ಬೋದು ಆಯ್ತಾ. ಆದ್ರೆ ಅವಲಕ್ಕಿ ಪಾರೆ ಅದಕ್ಕಿಂತ ಓಲ್ಡ್, ಅದು 6000 ಆಯ್ತಾ. ಬಟ್ ಇದು ನೂತನ ಶಿಲಾ ಕಾಲದವ್ರು, ಇದೇನು ಬಹಳ ಇತ್ತೀಚಿನದೇನಲ್ಲ ಇದು ಆಯ್ತಾ. ಇದು ಕೂಡ ತುಂಬಾ ಪುರಾತನವದ್ದೇ. ಇಲ್ಲಿ ಈ ನಿವೇಶನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ ನಮಗೆ ಫಸ್ಟ್ ಅಲ್ಲಿ ನಮಗೆ ಕಾಣಿಸಿದ್ದು ಅಂದ್ರೆ ಹ್ಯೂಮನ್ ಫಿಗರ್ಸ್ ಇದಾವೆ ಅಲ್ಲಿ, ಮನುಷ್ಯನ ಚಿತ್ರಗಳು ಇದಾವೆ. ಆದ್ರೆ ಮನುಷ್ಯನ ಚಿತ್ರಗಿಂತ ಹೆಚ್ಚಾಗಿ ಈ ಸುರುಳಿ ಚಿತ್ರಗಳಿದಾವೆ.
1: ಸುರುಳಿ ಚಿತ್ರ
0: ಒಂದು ಈ ಋಷಿಗಳು ಇಟ್ಕೊಳ್ಳುವಂತ ದಂಡ ಇರುತ್ತಲ್ವಾ, ಆತರ ದಂಡವನ್ನ ಕೊರೆದು ಮಾಡಿ ಆ ದಂಡದ ಎರಡು ಭಾಗದಲ್ಲಿ ಎರಡು ಕಡೆ ಈ ಸುರುಳಿಗಳನ್ನು ಮಾಡಿದ್ದಾರೆ. ಈ ಸುರುಳಿಗಳು ಇಡೀ ಭಾರತದಲ್ಲಿ ಬುದ್ಧನ ಜಡ್ಡು ಬಿಟ್ಟರೆ ನೆಕ್ಸ್ಟ್ ಕಂಡು ಬರುವಂತದ್ದು ಆತರದ್ದು ಬ್ರಿಟನ್ ಮತ್ತೆ ರಷ್ಯಾದಲ್ಲಿ. ಈ ಚಿತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿ, ಇಂಡಿಯಾದಲ್ಲಿ ಬೇರೆ ಕಡೆಯೂ ಇಲ್ಲ. ಬಟ್ ಆ ಚಿತ್ರದ ನಿಮಗೆ ನೇರವಾದಂತ ಹೋಲಿಕೆ ಇರುವಂತಹ ಚಿತ್ರಗಳು ಮತ್ತೆ ನಿಮಗೆ ಸಿಗುವಂತದ್ದು ಬ್ರಿಟನ್ನಿನಲ್ಲಿ ಮತ್ತೆ ರಷ್ಯಾದಲ್ಲಿ. ರಷ್ಯಾ ಮತ್ತೆ ಬ್ರಿಟನ್ನಲ್ಲಿ ಆ ಚಿತ್ರಗಳ ಕಾಲವನ್ನ ಅವರು ಕ್ರಿಸ್ತಪೂರ್ವ 6000 ಅಂತ ಹೇಳಿ ಡೇಟಿಂಗ್ ಮಾಡಿದ್ದಾರೆ ಆಯ್ತಾ. ಬಟ್ ನಮ್ದು ಅಷ್ಟು ಓಲ್ಡ್ ಅಲ್ಲ. ಬಟ್ ಆಸ್ಟ್ರೇಲಿಯಾ ಅಂದ್ರೆ ಅದನ್ನೇ ಹೋಲ್ತಕ್ಕಂಥ ಚಿತ್ರ, ಒಂದು ಸುಮಾರು 2500-3000 ಕ್ರಿಸ್ತಪೂರ್ವ ಅಷ್ಟು ಹಳೆಯ ಚಿತ್ರ ನಮ್ಮ ಬುದ್ಧಿನ ಜಡ್ಡಲ್ಲಿ ಕೂಡ.
1: ಅಲ್ಲ, ನಂಗಿಲ್ಲ ಒಂದು ಸಂದೇಹ ಬಪ್ಪುದು ಎಂತ ಕೇಂದ್ರೆ, ನಿಮ್ಗೆ ಈ ತರ ಸಿಕ್ಕಿದಾಗ ಇದು ಯಾವ ಕಾಲಮಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ಬೇಕಾದ್ರೆ ನೀವು ಹಿಸ್ಟ್ರಿನ ಮತ್ತೊಮ್ಮೆ ನೆನಪು ಮಾಡ್ಕೋತೀವಿ, ಇದು ಬೇರೆ ಅಲ್ಲಿ ಸಿಕ್ಕಿದೆ ಅನ್ನೋ ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ನೀವೀಗ ಹೇಳಿದ್ರಲ್ಲ ಬ್ರಿಟನ್ ಅಲ್ಲಿ ಸಿಕ್ಕಿತ್ತು ಮತ್ತೆ ರಷ್ಯಾದಲ್ಲಿ ಸಿಕ್ಕಿತ್ತು ಅಂತ ಹೇಳ್ಕೊಂಡು, ನಿಮ್ಗೆ ಅದ್ ಕಂಡು ಕೂಡಲೇ ನೆನಪಾಗ್ತಾ ಹಂಗೆ?
0: ಇಲ್ಲ, ಇಲ್ಲಿ ನೆನಪಾಗುದಿಲ್ಲ. ಈಗ ನಾವು ಯಾವ್ದಾದ್ರು ನಿವೇಶನದಲ್ಲಿ ಈ ರೀತಿ ಚಿತ್ರ ಕಂಡು ಬಂದ್ರೆ ನಾವು ಆ ಬಗ್ಗೆ ಮೊದಲು ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೇವೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ. ಪ್ರತಿ ವರ್ಷ ಆದಿಮ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಬೇರೆ ಬೇರೆ ಭಾಗದಲ್ಲಿ ರಾಕ್ ಆರ್ಟ್ ಆಫ್ ಇಂಡಿಯಾ ಅಂತೇಳಿ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆ ಇದೆ ಆಯ್ತಾ, ಅವರು ಆರ್ಗನೈಸ್ ಮಾಡ್ತಾರೆ. ಆ ಒಂದು ಕಾನ್ಫರೆನ್ಸಲ್ಲಿ ಫಾರಿನರ್ಸು ಮತ್ತು ಇಂಡಿಯನ್ ಸ್ಕಾಲರ್ಸ್ ಎಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹುತೇಕರು, ಈ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ರಾಕ್ ಆರ್ಟಲ್ಲಿ. ಅಲ್ಲಿ ನಾವು ಹೋಗಿ ಪೇಪರ್ ಅನ್ನ ಪ್ರೆಸೆಂಟೇಷನ್ ಮಾಡಿದಾಗ ಆಗ ಆ ಡಿಸ್ಕಷನ್ ಮಾಡುವಾಗ ಅವರು ಹೇಳ್ತಾರೆ ಈ ಚಿತ್ರ ಇಂಥ ಕಡೆ ಇದೆ, ಇದನ್ನೇ ಹೋಲ್ತಕ್ಕಂಥದ್ದು ಇಂಥ ಕಡೆ ಇದೆ ಮತ್ತೆ ಅವ್ರು ಬರೀ ಹೇಳೋದಲ್ಲ, ತೋರಿಸ್ತಾರೆ ಸಿಮಿಲರ್ ಫಿಗರ್ ಹಿಯರ್ ಅಂತೇಳಿ. ಅವಾಗ ನಮ್ಗೆ ಗೊತ್ತಾಗುತ್ತೆ ಓ ಇಷ್ಟು ಮುಖ್ಯವಾದ್ದು ಇಂಥ ಕಡೆನೂ ಇದೆ.
1: ಬಟ್ ಅದ್ರ ಕನೆಕ್ಷನ್ ಕಾಮಕಾತ್ತ ನಿಮ್ಗೆ ಅಲ್ಲಿದ್ದಕ್ಕೂ ಇಲ್ಲಿದ್ದು ಸೇಮ್ ಟೈಪ್ ಅಂದ್ರೆ ಅವರಿಗೂ ಇವರಿಗೂ ಸಂಬಂಧ ಇತ್ತು ಅಲ್ಲಿಂದ ಅವ್ರು ಇಲ್ಲಿಗೆ ಎಲ್ಲರೂ ಬಂದಿರ ಇಲ್ಲಿಂದ ಅವ್ರು
0: ಇಲ್ಲ ಇಲ್ಲ ಅದಿಲ್ಲ. ಈಗ ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಏನ್ ಹೇಳುದು ಅಂತ ಹೇಳಿದ್ರೆ, ಈಗ ನೋಡಿ ಈಗ ಅಮೆರಿಕದಲ್ಲಿ ಈಗ

0: ಸ್ವಭಾವ ಇದು. ಸಂಪರ್ಕವೇ ಇರಬೇಕು ಅಂತೇನಿಲ್ಲ. ಅಫ್ಕೋರ್ಸ್ ಈಗಾದ್ರೆ ಬೇಕಾದ ಸಂಪರ್ಕ ಸಾಧ್ಯತೆ ಇದೆ,
1: ಹೌದು.
0: ಬಟ್ ಆಗ ಪ್ರಾಗೈತಿಹಾಸಿಕ ಕಾಲದಲ್ಲಿ ಆ ತರ ಯಾವುದೇ ಸಂಪರ್ಕಗಳು ಇರಲಿಲ್ಲ. ಬಟ್ ಆದ್ರೆ ಮನುಷ್ಯ ಈಕ್ವಲ್ ಆಗಿ ಯೋಚನೆ ಮಾಡ್ತಾ ಇದ್ದ.
1: ಕರೆಕ್ಟ್. ಈಗ ನೀವು ಹೇಳಿದ್ರಿ, ನಾನಾಗ ಒಂದು ಪ್ರಶ್ನೆ ಕೇಳಿ ನಿಮ್ಗೆ, ಅಲ್ಲ ನಾವ್ ಇದನ್ನ ಈಗಿನ ಜನರೇಷನ್ ಗೆ ಹೇಳಕ್ಕಾರ ಇದನ್ನೆಲ್ಲ ಕಲ್ತ್ಕೊಂಡು ಎಂತ ಮಾಡೋಕಿತ್ತು ಅಂತ ಕೇಳ್ತಾರೆ ಅಲ್ಲ. ಸೊ ಯಾಕೆ ಅವ್ರು ಇದನ್ನೆಲ್ಲ ತಿಳ್ಕೋಬೇಕು, ಏನ್ ಅಗತ್ಯ ಇದೆ ಒಂಚೂರು ಹೇಳ್ತಾರೆ?
0: ನಾನು ಒಂದು ಹೇಳಿದೆ ನಿಮಗೆ, ನಾವು ಅದ್ರ ಬಗ್ಗೆ ಸರಿಯಾದ ಕ್ರಮದಲ್ಲಿ ಅವರಿಗೆ ಜನರಿಗೆ ತಿಳಿಸಿಕೊಟ್ರೆ ಅವರಿಗೆ ಆರ್ಥಿಕವಾಗಿ ಅವರಿಗೆ
1: ಪ್ರಾದೇಶಿಕವಾಗಿ ಸ್ಥಳೀಯರಿಗೆ ತುಂಬಾ
0: ಉದ್ಯೋಗಾವಕಾಶಗಳು ಸಿಗುತ್ತೆ, ಆರ್ಥಿಕವಾಗಿ ಬೆಳವಣಿಗೆ, ಒಂದು ಇಡೀ ಪ್ರದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ. ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಮತ್ತೆ ಇನ್ನು ಈ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರಿಗೆ ಇತಿಹಾಸದ ಬಗ್ಗೆ ಚೆನ್ನಾದ ಅರಿವು ಇರ್ತದೆ ಅವನು ಮಾತ್ರ ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ಸರಿಯಾದ ಕ್ರಮದಲ್ಲಿ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಇತಿಹಾಸ ಗೊತ್ತಿರುವುದಿಲ್ಲ ಅವನು ವರ್ತಮಾನವನ್ನು ಸರಿಯಾಗಿ ರೂಪಿಸೋದಿಲ್ಲ, ಭವಿಷ್ಯವನ್ನು ಕೂಡ ಅವನು ಸರಿಯಾಗಿ ಕಟ್ಟೋದಕ್ಕೆ ಅವನ ಕೈಲಿ ಸಾಧ್ಯ ಆಗುದಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದು ಹೇಳಿದ್ರೆ ಜರ್ಮನಿ, ಅಲ್ಲಿಯ ಹಿಟ್ಲರ್.
1: ಹಿಟ್ಲರ್ ಎಕ್ಸಾಂಪಲ್. ಓಕೆ, ಈಗ ಕುಂದಾಪುರದ ಎರಡು ಕಡೆಗಳನ್ನ ನೀವು ಹೇಳಿದ್ರಿ ನಮ್ಗೆ, ಇದಾದ ಮೇಲೆ ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ? ಅದರೊಟ್ಟಿಗೆ ನೀವು ಕರಾವಳಿಯನ್ನೇ ತುಂಬಾ ತುಂಬಾ ತುಂಬಾ ಅಧ್ಯಯನ ಮಾಡಿದವರು. ನಿಮ್ಗಿಂತ ಮುಂಚೆ ನಮ್ಮ ಪಿ ಗುರುರಾಜ ಭಟ್ರು ಅವ್ರನ್ನ ಏನ್ ಹೇಳ್ತಾ ಇದ್ರು ಅಂದ್ರೆ ಫಾದರ್ ಆಫ್ ಸೌತ್ ಕೆನರಾ ಆರ್ಕಿಯಾಲಜಿ ಅಂತ ಕರೀತಾ ಇದ್ರು. ಅಷ್ಟು ತುಂಬಾ ಉತ್ಖನನಗಳು ಎಲ್ಲಾ ಕಡೆ ಹೋಗಿ ಅನ್ವೇಷಣೆಗಳು ತುಂಬಾ ಮಾಡಿದವರು, ಪುಸ್ತಕಗಳನ್ನ ಬರೆದವರು. ಅದ್ರ ಜೊತೆಗೆ ಸ್ಟಡೀಸ್ ಇನ್ ತುಳುವಾ ಹಿಸ್ಟ್ರಿ ಅಂಡ್ ಕಲ್ಚರ್ ಅನ್ನೋ ಪುಸ್ತಕವನ್ನ ಚಿನ್ನದಂತ ಪುಸ್ತಕದ ಆಕ್ಚುಲಿ ಅದನ್ನು ಬರೆದವರು. ಅದೆಷ್ಟೋ ಎಷ್ಟೋ ಇತಿಹಾಸ ಓದೋರಿಗೆ ಇವತ್ತಿಗೂ ಕೂಡ ಒಂದು ಬೆಸ್ಟ್ ರಿಸೋರ್ಸ್ ಬುಕ್ ಅದು ಅಲ್ಲ. ಅಂತ ಇದರಲ್ಲಿ ನೀವು ನಮ್ಮ ಸೌತ್ ಕೆನರಾದಲ್ಲಿ ಎಲ್ಲೆಲ್ಲ ಈ ತರನೇ ನಮ್ದು ಹೆಂಗ್ ಕುಂದಾಪುರ ಬದಿ ಮಾಡ್ರಿ ಅಲ್ಲ ಹಂಗೆ ಅಲ್ಲೂ ಎಲ್ಲ ಮಾಡ್ರಿ.
0: ನಾನು ಇಷ್ಟೊತ್ತು ಮಾತನಾಡಿದ್ದು ನೀವು ಕೇಳಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಬರೀ ರಾಕಾಟ್ ಬಗ್ಗೆ ಮಾತಾಡಿದೆ. ಆರ್ಕಿಯಾಲಜಿ ಅಂದ್ರೆ ಅಥವಾ ಹಿಸ್ಟ್ರಿ ಅಂತ ಹೇಳಿದ್ರೆ ಬರೀ ರಾಕಾಟ್ ಅಲ್ಲ, ಆಯ್ತಾ? ಅದರಲ್ಲಿ ಶಾಸನಗಳು ಬರುತ್ತೆ. ಅಂದ್ರೆ ನಾವು ಸ್ಥಳೀಯವಾಗಿ ಹೇಳಿದ್ ನಿಮ್ಗೆ ಭರತ್ಕಲ್ಲು ಅಂತ ಹೇಳಿ,
1: ಕರೆಕ್ಟ್,
0: ಆಯ್ತಾ?
1: ಭರತ್ಕಲ್
0: ಆಯ್ತಾ, ಅವು ಬರುತ್ತೆ ಅಂತ. ಮತ್ತೆ ದೇವಾಲಯಗಳು ಬರುತ್ತೆ, ಶಿಲ್ಪಗಳು ಬರುತ್ತೆ, ಶಿಲ್ಪಕಲೆ ಅದು ಬರುತ್ತೆ. ಮತ್ತೆ ಕಡತಗಳು, ಪ್ರಾಚೀನ ದಾಖಲೆಗಳು ಅವು ಬರುತ್ತೆ. ತಾಳೆಗಳು ಬರುತ್ತದೆ, ಎಷ್ಟೋ ಜನರ ಮನೆಯಲ್ಲಿ ತಾಳೆಗರಿಗಳು ಇದಾವೆ, ಆಯ್ತಾ? ಎಷ್ಟೋ ಜನರ ಮನೆಯಲ್ಲಿ ಅವು ಇಟ್ಟಲ್ಲೇ ಹುಳ ತಿಂದು ಹಂಗೆ ಬರೀ ಗಂಟು ಮಾತ್ರ, ಬಟ್ಟೆ ಗಂಟು ಮಾತ್ರ ಉಳ್ಕೊಂಡಿರುತ್ತೆ. ಸ್ವತಃ ನಾನು ನೋಡಿದ್ದೇನೆ.
1: ನೀವೇ ಕಂಡಿರಿ?
0: ನೋಡಿದ್ದೇನೆ.
1: ನಿಮ್ಗಾಗ ಫುಲ್ ಬೇಜಾರಾಗಿರತ್ತೆ.
0: ಅದ ಈ ಪ್ರಯೋಜನ ಇಲ್ಲ, ಏನ್ ಮಾಡ್ತೀರಿ, ಹಾಗೆ ಹೋಗಿದೆ. ಅದೇ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ರೆ.
1: ಎಸ್, ನಿಮ್ಗೊಂದು ಮಾತು ಹೇಳ್ತಾ ಇದ್ರು,
0: ಖಂಡಿತ ಅದನ್ನ ಅವರು ಕಾಪಾಡ್ಕೊಳ್ತಾ ಇದ್ರು,
1: ಕರೆಕ್ಟ್,
0: ಆಯ್ತಾ? ಅವರಿಗೆ ತಿಳುವಳಿಕೆ ಕೊರತೆ ಇಲ್ಲದೆ ಇದ್ದದ್ರಿಂದ ನೋಡಿ ಅವರು ಅಮೂಲ್ಯವಾದಂತ ಒಂದು ಸಂಪತ್ತನ್ನು ಅವ್ರು ಕಳ್ಕೊಂಡ್ಬಿಟ್ರು.
1: ನಿಜ.
0: ಈ ದೃಷ್ಟಿಯಿಂದ ನೋಡಿ, ಕರಾವಳಿಯಲ್ಲಿ ಪ್ರಿಹಿಸ್ಟ್ರಿ ಅಂತ ಹೇಳಿದ ಕೂಡಲೇ ನಾವು ಹಳೆ ಶಿಲಾಯುಗ, ನೂತನ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನೂತನ ಶಿಲಾಯುಗ, ಇಷ್ಟು ವಿಷಯ ನಾವು ಇಲ್ಲಿ ಅವಲಕ್ಕಿ ಪಾರೆ ಬುದ್ಧಿಂಜಿಟ್ ಮೂಲಕ ಮಾತಾಡಿದ್ವಿ. ಇದಾದ ನಂತರ ನಿಜವಾಗಿಯೂ ಕರಾವಳಿಯ ಕಲ್ಚರ್ನ ರೂಪಿಸಿದಂತ ಒಂದು ಸಂಸ್ಕೃತಿ ಅಂದ್ರೆ ಅದು ಬೃಹತ್ ಶಿಲಾಯುಗ ಅಂತ.
1: ಬೃಹತ್ ಶಿಲಾಯುಗ, ಎಸ್,
0: ಆಯ್ತಾ? ಈ ಬೃಹತ್ ಶಿಲಾಯುಗದ ಬಗ್ಗೆ ಬಹಳ ದೊಡ್ಡ ಆರಂಭಿಕ ಕೆಲಸ ಮಾಡಿದಂತವ್ರು ಅಂತಂದು ಹೇಳಿದ್ರೆ ನಮ್ಮ ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್ರು, ಆಯ್ತಾ? ಬಹಳ ದೊಡ್ಡ ವಿದ್ವಾಂಸರು. ಮತ್ತೆ ನಾವಿಲ್ಲಿ ಏನು ರಿಸರ್ಚ್ ಅಂತ ಹೇಳಿ ನಾವು ಮಾಡ್ತೇವೆ, ಆ ರಿಸರ್ಚ್ ಮಾಡೋ ಮೊದಲು ನಾವು ಮೊದಲು ಗಮನಿಸುವಂಥದ್ದು ಡಾಕ್ಟರ್ ಗುರುರಾಜ್ ಭಟ್ರು ಏನಾದ್ರು ಇದ್ರ ಬಗ್ಗೆ ಹೇಳಿದಾರಾ, ಗುರುರಾಜ್ ಭಟ್ರು ಏನಾದ್ರು ಮಾಡಿದಾರಾ ಅಂದ್ರೆ, ಯಾವುದೇ ಒಂದು ಪ್ರದೇಶದಲ್ಲಿ ನಾವು ಹೊಸ ಸಂಶೋಧನೆ ಮಾಡಬೇಕಾದ್ರೆ ಆ ಪ್ರದೇಶದಲ್ಲಿ ಯಾರಾದರೂ ಈ ಮೊದಲು ವರ್ಕ್ ಮಾಡಿದಾರ, ಕೆಲಸ ಮಾಡಿದಾರ,
1: ಕರೆಕ್ಟ್, ನೀವು ಫಸ್ಟ್ ಚೆಕ್ ಮಾಡ್ಕತ್ರಿ.
0: ಅದನ್ನ ಮಾಡ್ತೆ, ಅದು ಮಾಡಲೇಬೇಕು. ಇಲ್ಲದೆ ಹೋದ್ರೆ ಯಾರೋ ಮಾಡಿರೋದು ನಮ್ಮ ಅತ್ಮನ ನಾನು ಮಾಡಿ ನಗೆಪಾಟ್ಲಿ ಗೀಡಾಗಬೇಕಾಗುತ್ತೆ. ಅದಕ್ಕೋಸ್ಕರ ಗುರುರಾಜ ಭಟ್ರು ಎಲ್ಲಾ ಸಂಶೋಧಕರು ದೊಡ್ಡ ಮಾರ್ಗದರ್ಶಕರು. ಅವ್ರ ಮುಂದೆ ಕೂಡ
1: ಡಾಕ್ಟರ್ ವಸಂತ ಶೆಟ್ರು
0: ಹೇಳಿದ್ನಲ್ಲ,
1: ನೀವು ಇವತ್ತು ಇವತ್ತು ಈ ತರ ಒಂದು ಆರ್ಕಿಯಾಲಜಿಯಲ್ಲೇ ಉಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ವಸಂತ ಶೆಟ್ರು.
0: ಯಾಕೆಂದ್ರೆ ಆಕ್ಚುಲಿ ಗುರುರಾಜ ಭಟ್ರ ಪರಂಪರೆಯನ್ನ ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಬಂದ್ರು
1: ಅವ್ರ ಶಿಷ್ಯ ಅವರು,
0: ಆಯ್ತಾ? ಅವ್ರ ನೇರವ ಶಿಷ್ಯರು. ಆ ಪರಂಪರೆಯನ್ನು ಬಹಳ ಸಮರ್ಥವಾಗಿ ಮುಂದುವರ್ಸ್ಕೊಂಡು ಬಂದ್ರು ಅವ್ರು. ಈಗ ನಾನು ನಿಮ್ಗೆ ಅವಲಕ್ಕಿ ಪಾರೆ ಬುದ್ಧನ ಜಡ್ಡು ಹೇಳಿದೆ, ಆಯ್ತಾ? ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥ ಮತ್ತೊಂದು ರೆಕಾರ್ಡ್ ಸೈಟ್ ಅನ್ನು ಕಂಡುಹಿಡಿದ

0: ಡಾಕ್ಟರ್ ಬಿ ವಸಂತ್ ಶೆಟ್ಟಿ, ಅದು ಗಾವಳಿಯಲ್ಲಿ.
1: ಗಾವಳಿಯಲ್ಲಿ
0: ಅದು ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ನಿವೇಶನ. ಆ ಸೈಟ್ ಅನ್ನು ಕಂಡುಹಿಡಿದು ಆ ನಂತರ ಅಲ್ಲಿಗೆ ಡಾಕ್ಟರ್ ಆ ಸುಂದರ ಅಂತಂದು ಹೇಳಿ, ಆಯ್ತಾ, ಕರ್ನಾಟಕ ಮತ್ತು ಭಾರತದ ಬಹಳ ದೊಡ್ಡ ಪ್ರೀ ಸ್ಟೋರಿಯನ್ ಅವರು, ಅವರನ್ನ ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಅದನ್ನ ತೋರಿಸಿ, ಆಯ್ತಾ, ಅವರ ಸಹಾಯವನ್ನು ಪಡ್ಕೊಂಡು ಅದರ ಬಗ್ಗೆ ಫಸ್ಟ್ ಒಂದು ಒಳ್ಳೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದು ಡಾಕ್ಟರ್ ಬಿ ವಸಂತ್ ಶೆಟ್ಟಿ.
1: ಓಕೆ,
0: ಆಯ್ತಾ, ಮಿಥಿಕ್ ಸೊಸೈಟಿ ಜರ್ನಲ್ ಅಲ್ಲಿ ಆ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅವರದ್ದು. ಆಯ್ತಾ, ಸೊ ಇದಾದ ನಂತರ ಇಲ್ಲಿ ನಮಗೆ ಬ್ರೋಶಿಲಾಯಗ ಅಂತ ಹೇಳಿದೆ. ಬ್ರೋಶಿಲಾಯಗಿದ್ದು ಬಹಳಷ್ಟು ಸಂಶೋಧನೆಯನ್ನ ಗುರುರಾಜ ಭಟ್ರು ಆರಂಭ ಮಾಡಿದ್ರು. ಆ ಪರಂಪರೆಯನ್ನು ವಸಂತ್ ಶೆಟ್ಟರು ಕಂಟಿನ್ಯೂ ಮಾಡಿದ್ರು. ಆ ನಂತರ ವಸಂತ್ ಶೆಟ್ಟರ ಸಹೋದ್ಯೋಗಿ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಬಿ ಶಿವತಾರಕ್
1: ಅದನ್ನ ಕಂಟಿನ್ಯೂ ಮಾಡಿದ್ರು.
0: ಹೌದೌದು,
1: ನಮ್ಮ ಹಿಸ್ಟ್ರಿ ಪ್ರೊಫೆಸರ್ ಅವರು.
0: ಹೌದು, ಆಯ್ತಾ, ಅವರು ಕೂಡ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆ ನಂತರ ವಸಂತ್ ಶೆಟ್ಟರ ತಮ್ಮ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಸೊ ಹೀಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಬಹಳಷ್ಟು ಜನ ವಿದ್ವಾಂಸರುಗಳಿದ್ದಾರೆ. ಆ ಎಲ್ಲ ಮಹನೀಯರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೇನೆ. ಆಯಿತಾ, ಅವರೆಲ್ಲರ ಸಹಕಾರ ಕೂಡ ನಾನು ತಗೊಂಡಿದ್ದೇನೆ ಅನ್ನುವಂಥ, ಅಂದರೆ ಕೆಲವ್ರದ್ದು ನೇರವಾಗಿ, ಕೆಲವ್ರ ಗ್ರಂಥಗಳ ಮೂಲಕ, ಮತ್ತು ಈಗ ಬದುಕಿರೋರ್ದು ಮೌಖಿಕವಾಗಿ. ಸೊ ಈ ರೀತಿ ಅವರೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸವನ್ನು ಪಡ್ಕೊಂಡೆ ನಾವಿಲ್ಲಿ ಮುಂದುವರಿಯುವಂಥದ್ದು. ಈ ಬ್ರೋಶಿಲಾಯಗದ್ದು ಅಧ್ಯಯನದಲ್ಲಿ ಆದಂಥ ಬಹಳ ದೊಡ್ಡ ಒಂದು ಬೆಳವಣಿಗೆ ಅಂತ ಹೇಳಿದರೆ, ಅಂದರೆ ಈ ಎಲ್ಲ ವಿದ್ವಾಂಸರ ನಂತರದ ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿದರೆ, ನೀವು ಮೂಡುಬಿದ್ರೆ ಜೈನ ಕಾಶಿ ಅಂತ ನಾವು ಕರಿತೇವೆ.
1: ಹೌದು,
0: ಮೂಡುಬಿದ್ರೆಯನ್ನು. ಮತ್ತೆ ಅದು ಬರೀ ಹೇಳಿಕೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ ಜೈನ ಕಮ್ಯುನಿಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಅನೇಕ ಜೈನ ಅಲ್ಲಿ
1: ವಸತಿಗಳಿದ್ದಾವೆ,
0: ಮತ್ತೆ ಜೈನ ಮಠ ಇದೆ ಅಲ್ಲಿ. ಆಯ್ತಾ, ಹಾಗಾಗಿ ಅದು ಹೇಳಿಕೆ ಸತ್ಯವೇ, ಸತ್ಯವಾದ ಮಾತೆ. ಆ ಮೂಡುಬಿದ್ರೆ ಸಮೀಪದಲ್ಲಿ ಮೂಡು ಕೊಣಾಜೆ ಅಂತ ಒಂದು ಪ್ಲೇಸ್ ಇದೆ. ಸುಮಾರು ಮೂಡುಬಿದ್ರೆಯಿಂದ ಒಂದು 18-20 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಇದೆ ಅದು. ಆ ನಿವೇಶನದಲ್ಲಿ ನಾವು ಮರು ಅಧ್ಯಯನವನ್ನು ನಾವು ಮಾಡಿದ್ವಿ. ಯಾಕೆಂದ್ರೆ ಫಸ್ಟು ಅದನ್ನು ಐಡೆಂಟಿಫೈ ಮಾಡಿದ್ದು ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್. ಆ ನಂತರ ಆ ನಿವೇಶನದಲ್ಲಿ ಡಾಕ್ಟರ್ ಪುಂಡಿಕಾಯ್ ಗಣಪಯ್ಯ ಭಟ್ ಅನ್ನುವಂಥವ್ರು, ಆಯ್ತಾ, ಅದನ್ನ ಮತ್ತೆ ಅಧ್ಯಯನಕ್ಕೆ ಒಳಪಡಿಸಿ ಅವರು ಒಂದು ಒಳ್ಳೆ ಲೇಖನವನ್ನು ಕೂಡ ಬರೆದಿದ್ದಾರೆ. ಇದು ನಮ್ದು ನೆಕ್ಸ್ಟ್ ಮೂರನೇ ಜನ ಸ್ಟಡಿ ಇದು. ಆಯ್ತಾ, ನಾವು ಸ್ಟಡಿ ಮಾಡಿದ್ದ ಹೇಗೆ ಅಂತಂದು ಹೇಳಿದರೆ, ಆ ನಿವೇಶನದಲ್ಲಿರ್ತಕ್ಕಂಥ ಸಮಾಧಿಗಳು, ಅಂದರೆ ಕಂಪ್ಲೀಟ್ ಹಾಳಾಗಿ ಬಿದ್ದಿರತಕ್ಕಂಥ ಸಮಾಧಿಗಳೇನಿದ್ದಾವೆ, ಆ ಸಮಾಧಿಗಳನ್ನು ಕಂಪ್ಲೀಟ್ ಓಪನ್ ಮಾಡಿ ಅವುಗಳ ರಚನಾ ವಿನ್ಯಾಸ ಹೇಗಿದೆ, ಮತ್ತೆ ಅಲ್ಲಿರ್ತಕ್ಕಂಥ ಮಡಕೆ ಅವಶೇಷಗಳೇನಿದ್ದಾವೆ, ಯಾವ್ಯಾವ ರೀತಿಯ ಮಡಕೆ ಅವಶೇಷಗಳು ನಮಗಲ್ಲಿ ಸಿಗ್ತವೆ, ಅಥವಾ ಅಲ್ಲಿ ಸಿಕ್ಕಂಥ ಬೋನ್ಸ್ ಅಂದರೆ ಮೂಳೆಗಳು, ಆ ಮೂಳೆಗಳು ಮತ್ತೆ ಕೆಲವು ಮಣಿಗಳೆಲ್ಲ ಸಿಕ್ಕಿದಾವೆ ಅಲ್ಲಿ. ಆಯ್ತಾ, ಇಂಥವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸ್ಟಡಿ ಮಾಡಿದ್ವಿ. ಆಶ್ಚರ್ಯಕರವಾಗಿ ಒಂದು ಸಮಾಧಿಯ ಒಳಗೆ ನಾವು ಓಪನ್ ಮಾಡಿದಾಗ ಎರಡು ಮಾತೃದೇವತೆಯ ಶಿಲ್ಪಗಳು, ಮಣ್ಣಿನ ಶಿಲ್ಪಗಳು ನಮಗೆ ಸಿಕ್ಕು. ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಮಾತೃದೇವತೆ ಬಹುಶಃ ದಕ್ಷಿಣ ಕನ್ನಡ ಅಂದರೆ ತುಳುನಾಡು, ನಾವು ಏನು ತುಳುನಾಡು ಅಂತ ಕರಿತೇವೆ, ಈ ತುಳುನಾಡಿನ ಅತ್ಯಂತ ಪ್ರಾಚೀನ ಮಾತೃದೇವತೆ ಶಿಲ್ಪಗಳು.
1: ಓಕೆ,
0: ಆಯ್ತಾ, ನಾವು ಅಷ್ಟೇ ಅನ್ಕೊಂಡಿದ್ವಿ. ಆಯ್ತಾ, ನಾನು ಅದರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡಿದೆ. ನಾನು ಪೇಪರ್ ಪ್ರೆಸೆಂಟೇಷನ್ ಹೋಗುವಾಗ ಆಶ್ಚರ್ಯಕರವಾದ ಸಂಗತಿ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ನಾವು ಕಂಡಿಡಿದಂತಹ ಮಾತೃದೇವತೆ ಶಿಲ್ಪ ಮುಖಗಳೇನಿದ್ದಾವೆ ಅದು ಹ್ಯೂಮನ್ ಫೇಸ್ ಅಲ್ಲ, ಅದು ಕೌ ಫೇಸ್,
1: ದನ,
0: ಬಟ್ ಹ್ಯೂಮನ್ ಬಾಡಿ.
1: ಓಕೆ,
0: ಹ್ಯೂಮನ್ ಬಾಡಿ. ಮತ್ತು ಆ ಥರದ ಶಿಲ್ಪಗಳು ಇಂಡಿಯಾದಲ್ಲಿ ಬೇರೆ ಎಲ್ಲೂ ಸಿಕ್ಕಲ್ಲ. ನೀವು ಕಂಡುಹಿಡಿದಿರತಕ್ಕಂಥ ಶಿಲ್ಪಗಳ ಪ್ರತಿಕೃತಿಗಳು ಅಥವಾ ಅದನ್ನೇ ಹೋಲ್ತಕ್ಕಂಥ ಶಿಲ್ಪಗಳು ಕಂಡು ಬರುವಂಥದ್ದು ಈಜಿಪ್ಟಿನಲ್ಲಿ.
1: ಸ್ಪಿಂಕ್ಸ್ ತರದ್ದು?
0: ಸ್ಪಿಂಕ್ಸ್ ಅಲ್ಲ, ಇದೇ ತರದ್ದೇ ಅಲ್ಲಿ ಸಿಗ್ತದೆ.
1: ಅಲ್ಲಿ
0: ನಮಗೆ ಇಲ್ಲೇನು ಸಿಕ್ಕಿದೆ, ಇದಕ್ಕಿಂತ ಹೈಯೆಸ್ಟ್ ಅಲ್ಲಿ ಸಿಕ್ಕಿದ್ದಾವೆ.
1: ಎತ್ತಣಿಂದ ಎತ್ತ ಸಂಬಂಧವಯ್ಯ,
0: ನನಗೆ ಆಗ ದೊಡ್ಡ ಆಶ್ಚರ್ಯ ಆಗೋಯ್ತು. ನನಗೆ ಶಾಕ್, ಬರೀ ಆಶ್ಚರ್ಯ, ನಂಗೆ ಶಾಕ್ ಆಯ್ತು ನನಗೆ. ಆಯ್ತಾ, ಈಜಿಪ್ಟು ಮತ್ತು ಉಡುಪಿ ಎಂಥ ಆಗಿರೆ, ಮತ್ತು ದಕ್ಷಿಣ ಕನ್ನಡಕ್ಕೆ ರಿಲೇಷನ್ಶಿಪ್ಪು, ಬ್ರೂಶಿಲಾಯ ಕಾಲದಲ್ಲಿ ಇತ್ತು. ನಾವು ಅದರ ಡೇಟ್ನ ಒಂದು ಕ್ರಿಸ್ತ 1200 BC 800 BC ಅಂತ ನಾನು ಡೇಟ್ ಮಾಡಿದ್ದೆ. ಆಯ್ತಾ, ಅಂದರೆ ಆ ಕಾಲದಲ್ಲಿ ಈಜಿಪ್ಟು ಮತ್ತು ದಕ್ಷಿಣ ಕನ್ನಡ ನಡುವೆ ಸಂಬಂಧ ಇತ್ತು ಅನ್ನೋದು ನಾದು ಅದು ಈ ಒಂದು ಶಿಲ್ಪಗಳಿಂದ ನಮಗೆ.
1: ವೆರಿ ನೈಸ್. ಸೊ ನಿಮ್ಮ ಮಾತು ಇದೆಲ್ಲ ಕೇಂಬತ್ತೆ, ನಂಗೊಂದು ಕ್ಯೂರಿಯಾಸಿಟಿ ಆತಿಪ್ಪದ, ನಿಮ್ಮ ಕಾಲದ ನಂತರ ಈಗ ಗುರುರಾಜ್ ಭಟ್ರ ಇದ್ದೀರ, ಅವ್ರ ನಂತರ ವಸಂತ್ ಶೆಟ್ರ್ ಇದ್ದೀರ, ಆನಂತರ ಈಗ ನೀವಿದ್ರಿ, ನಮ್ಮ ಕೆ ಬಿ ಶಿವತಾರಕ್ ಅವರು ಇದ್ರು, ಆಮೇಲೆ ಜಗದೀಶ್ ಶೆಟ್ರ್ ಇದ್ರ, ಪುಂಡಿಕಾಯಿ ಗಣಪಯ್ಯ ಭಟ್ರ್, ಇವರೆಲ್ಲ ನಿಮ್ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಹಿಂಗೆಲ್ಲ ಹುಡುಕು ಕೆರರು ಇದ್ರ ನಮ್ಮಲ್ಲ ಯಾರಿದ್ರು?
0: ನಾವೊಂದು ತಲೆಮಾರನ್ನೇ ಕ್ರಿಯೇಟ್ ಮಾಡಿದ್ದೇನೆ.
1: ವೆರಿ ನೈಸ್.
0: ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ,
1: ಖುಷಿ ಆಯ್ತು ನನಗೆ.
0: ನಾನು ಯಾಕೆ ನಿಮಗೆ ಆಗ್ಲೇ ಹೇಳಿದೆ, ನಾನೊಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ನಾನು ಪ್ರತಿ ಕಾನ್ಫರೆನ್ಸ್ ಹೋಗ ನನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತೇಳಿ, ಇಬ್ಬಿಬ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಫೀಲ್ಡ್ ವರ್ಕ್ ಮಾಡುವಾಗ ನನ್ನ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದದ್ದು, ನಾನು ಒಬ್ಬನೇ ಹೋಗ್ತಾ ಇದ್ದಲ್ಲ. ಸೊ ಇದರಿಂದ ಇನ್ಸ್ಪಿರೇಷನ್ ತಕ್ಕೊಂಡು ನನ್ನ ಸಾಕಷ್ಟು ಜನ ಸ್ಟೂಡೆಂಟ್ಸು, ನೇರವಾಗಿ ನನ್ನ ಸ್ಟೂಡೆಂಟ್ಸು, ಇನ್ನು ಕೆಲವರು ಎಸ್ ಎಂ ಎಸ್ ಕಾಲೇಜ್ ಬ್ರಹ್ಮಾವರದ ಸ್ಟೂಡೆಂಟ್ಸು, ಇನ್ನು ಕೆಲವರು ಮೂಡುಬಿದ್ರೆಯಲ್ಲಿ ಆರ್ಕಿಯಾಲಜಿ ಓದಿದಂಥ ಸ್ಟೂಡೆಂಟ್ಸು, ಆಯಿತಾ, ಇನ್ನು ಕೆಲವು ಬೇರೆ ಕಡೆ ಯೂನಿವರ್ಸಿಟಿಲಿ ಓದಿದಂಥ ಕೆಲವು ಸ್ಟೂಡೆಂಟ್ಸ್ಗಳು ಕೂಡ, ಅವರು ಇವತ್ತು ಮಾಸ್ಟರ್ಸ್ ಡಿಗ್ರಿಯನ್ನು ಆರ್ಕಿಯಾಲಜಿಲಿ ಮಾಡಿ ಪಿ ಎಚ್ ಡಿಯನ್ನು ಮಾಡಿ, ಆಯಿತಾ, ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರುಗಳನ್ನು ಮಾಡ್ತಾ ಇದ್ದಾರೆ.
1: ನೀವೇನು ಮಾಡ್ತಿದ್ರಿ ಅದನ್ನು ಅವರು ಮಾಡ್ತಿದ್ದಾರೆ ಈಗ,
0: ಹಂಗಾಗಿ ಇದೇನು ಇಲ್ಲಿ ನಿಲ್ಲುತ್ತೆ ಅನ್ನೋದೇ ನಮಗೆ ನಿರಾಶೆ ಆಗಬೇಕಾದಾಗತ್ತೆ ಇಲ್ಲ.
1: ಇದು ಆಯ್ಕಾದ್ದ, ಯಾಕೆಂದ್ರೆ ಒಬ್ರು ಪ್ರೊಫೆಸರ್ ಪ್ರಾಧ್ಯಾಪಕರು ಜನರೇಷನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಜಸ್ಟ್ ಪಾಠನ ಪಾಠ ಅಂತ ಬೋಧಿಸಿ ಮನೆಗೆ ಹೋರೆ ಆ ಮಕ್ಕಳು ಪಾಠ ಅಂತಾನೆ ಓದಿ ಎಕ್ಸಾಮ್ ಪಾಸ್ ಆಗಿಬಿಡ್ತಾರೆ. ಅದು ಬರೀ ಪಾಠ ಅಲ್ಲ ಮಗ, ಪ್ಯಾಶನ್ ಅಂತ ಹೇಳುವಂತದ್ದೊಂದು ಪ್ರವೃತ್ತಿಯನ್ನಾಗಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಹಿಂದು ಹಾತ್ರ.
0: ಮತ್ತೆ ಈಗ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಇದು ಒಂದು ಫಾರ್ಮಲ್ ಆಗಿ ಆರ್ಕಿಯಾಲಜಿನ ಕಾಲೇಜಿಗೆ ಬಂದು ಕಲಿತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು, ಬಟ್ ಈ ಕ್ಷೇತ್ರಕ್ಕೂ ಅಥವಾ ಈ ಅಧ್ಯಯನಕ್ಕೂ ಸಂಬಂಧವೇ ಇಲ್ಲದಂಥ ಕೆಲವು ವ್ಯಕ್ತಿಗಳು ನಮ್ಮ ಈ ಸಂಶೋಧನೆಗಳಿಂದ ಅವರು ಪ್ರಭಾವಿತರಾಗಿ ನನ್ನ ಜೊತೆ ಬಂದು ಕೆಲಸವನ್ನು ಮಾಡ್ತಾ ಈಗ ಅವರು ಕೂಡ ದೊಡ್ಡ ಒಬ್ಬ ಸಂಶೋಧಕರುಗಳಾಗಿದ್ದಾರೆ. ಆಕ್ಚುಲಿ ಅವ್ರ ಈ ಫೀಲ್ಡ್ ಅವರಲ್ಲ.
1: ಯಾರು ಸರ್ ಅವ್ರ ಹೆಸರು ಹೇಳಕ್ಕ?
0: ಬಸ್ರೂರು ಪ್ರದೀಪ್ ಬಸ್ರೂರು ಅಂತಂದ್ರೆ
1: ನಿಜವಾಗ್ಲೂ ಪ್ರದೀಪ್ ಕುಮಾರ್ ಬಸ್ರೂರು
0: ಪರಿಚಯ ಇತ್ತ ನಿಮಗೆ?
1: ಹೌದು, ಅವ್ರು ನಮ್ಮ ರೇಡಿಯೋ ಕುಂದಾಪುರ ಕರೆದಿದ್ದೀವಿ, ಅವರನ್ನು ತುಂಬಾ ಸಲ ಮಾತಾಡಿಸಿದೀವಿ. ಇತಿಹಾಸದ ಬಗ್ಗೆ ಆ ವ್ಯಕ್ತಿಯ ಆಸಕ್ತಿ ಅಂತೂ ಒಬ್ಬ
0: ಆಯ್ತಾ. ಅವರು ನನ್ನ ಇದರಿಂದಾಗಿ ನನ್ನ ಜೊತೆಯಲ್ಲೇ ಕೆಲಸ ಈಗಲೂ ಕೂಡ ನನ್ನೊಟ್ಟಿಗೆ ಇದ್ದಾರೆ. ಆಯ್ತಾ, ಈಗ ನನ್ನೊಟ್ಟಿಗಿದ್ದಾರೆ. ಈಗ ಮೊನ್ನೆ ನಾವೊಂದು ಇಲ್ಲೇ ವಕ್ವಾಡಿಯಲ್ಲಿ ಒಂದು
1: ಸಂಶೋಧನೆ ಸಿಕ್ಕಿದಂತೆ
0: ಅಲ್ಲಿ ಕೆಲಸ ಮಾಡಿ
1: ಹಾಕೊಂಡು ಹೋಗ್ತಾ ಇದ್ದೀರಂತೆ, ಏನಾಯ್ತು ಸರ್ ಆಮೇಲೆ?
0: ಹೌದು ನೋಡಿ, ಅದರಲ್ಲಿ ಅವರೇ ಕೂಡ ನೇರವಾಗಿ ಭಾಗಿ ಪಾಪ ಬಂದ್ ಭಾಗಿ ಆಗ್ತಾ
1: ಇದ್ರು.
0: ಅವ್ರು ಬ್ಯಾಂಕ್ ಉದ್ಯೋಗಿ ಅವರು.
1: ಹೌದು ಹೌದು,
0: ಆಯ್ತಾ. ಆದ್ರೂ ಆ ಮನುಷ್ಯನಿಗೆ ಅಷ್ಟು ಆಸಕ್ತಿ. ಅದೇ ತರ ಮುರಳೀಧರ ಹೆಗಡೆ ಅಂತ ಒಬ್ಬರಿದ್ದಾರೆ, ಅವರು ಸಿವಿಲ್ ಇಂಜಿನಿಯರ್, ಎಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು, ಮತ್ತೆ ಕೆಲವು ಹೆಲ್ತ್ ಸಮಸ್ಯೆಯಿಂದಾಗಿ ಅದಕ್ಕೆ ರಿಸೈನ್ ಮಾಡಿ, ಬಟ್ ಈಗಲೂ ಸಿವಿಲ್ ಇಂಜಿನಿಯರ್ ಆಗಿ ಅವರು ಮನೆ ಹತ್ರವೇ ಕೆಲಸ ಮಾಡ್ತಾ ಇದ್ದಾರೆ. ಇಡು ಕುಂಜಾಡಿ ಅವರು,
1: ಇಡೂರ್ ಕುಂಜಾಡಿ
0: ಮುರಳೀಧರ್ ಹೆಗಡೆ ಅಂತೇಳಿ. ಅವರು ಈ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಆಸಕ್ತಿ, ವಾಸ್ತವ ನಿಜ ಹೇಳಬೇಕು ಅಂದ್ರೆ ಅವಲಕ್ಕಿ ಪಾರೆ ಸನ್ನಿವೇಶನ ಕಂಡುಹಿಡಿಯೋದಕ್ಕೆ ಆಯ್ತಾ ನನಗೆ ನೇರವಾಗಿ ಸಹಾಯವನ್ನು ಮಾಡಿದಂತವರೇ ಮುರಳೀಧರ್ ಹೆಗಡೆ.
1: ಆಯ್ತಾ
0: ನೋಡಿ, ಅವರ ವೃತ್ತಿ ಬೇರೆ, ಪ್ರವೃತ್ತಿ ನೋಡಿ ಯಾವ ತರದ್ದು. ನಾನು ಕೊಲ್ಲೂರಿನಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಅನ್ನ ನಾವು ಮಾಡಿದ್ದೇವೆ ಆಯ್ತಾ. ನನ್ನನ್ನ ಉಡುಪಿ ಒಂದು ಧಾರ್ಮಿಕ ದತ್ತಿ ಇಲಾಖೆಯವರು ಕೊಲ್ಲೂರಿನ ವಿಶೇಷ ಒಂದು ಅಡ್ವೈಸರ್ ಅಂದ್ರೆ ನನ್ನ ನೇಮಕಾತಿಯನ್ನು ಮಾಡಿದ್ರು. ಆ ನೇಮಕಾತಿ ಈಗಲೂ ಕಂಟಿನ್ಯೂ ಇದೆ. ಮತ್ತೆ ಆರ್ಡರ್ ಅಲ್ಲಿ ಹಾಕಿದ್ರು ಅವರು, ನೀವು ಟಿ ಎ ಡಿ ಎ ಕ್ಲೈಮ್ ಮಾಡಿ ಅಫಿಷಿಯಲ್ ನೀವು ತಗೊಳ್ಬಹುದು ಅಂತೇಳಿ. ಬಟ್ ನಾನು ದೇವರ ಭಂಡಾರ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ನಮಗೊಂದು ಪುಣ್ಯದ ಕೆಲಸ ಆಯ್ತಾ. ಒಂದು ರೂಪಾಯಿ ನಾನು ದುಡ್ಡು ತಗೊಳ್ಳಲ್ಲ, ನನ್ನ ಕೈಲಿ ಆದ ಕೆಲಸ ನಾನು ಮಾಡ್ತೇನೆ ಅಂತ ನಿರ್ಧಾರ ಮಾಡಿದೆ. ಒಂದು ರೂಪಾಯಿ ಕೂಡ ಅಲ್ಲಿಂದ ತಗೊಳ್ಳಲಿಲ್ಲ, ಊಟ ತಿಂಡಿ ಮಾಡಿದ್ದೇನೆ ಆಯ್ತಾ. ಪ್ರಸಾದ ಅಂತೇಳಿ ಊಟ ತಿಂಡಿ ತಗೊಂಡಿದ್ದೇನೆ. ಅಲ್ಲಿ ಉಳ್ಕೊಳ್ಳೋಕೆ ದೇವಸ್ಥಾನದ ವ್ಯವಸ್ಥೆ ರೂಮ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದೇನೆ ಆಯ್ತಾ. ಅಲ್ಲಿ ಒಳ್ಳೆ ಒಂದು ಮ್ಯೂಸಿಯಂ ಅನ್ನು ಮಾಡಿದ್ದಾರೆ ಕೊಲ್ಲೂರಲ್ಲಿ.
1: ಇದೆಲ್ಲ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಇದು?
0: ಅಲ್ಲ, ಟೆಂಪಲ್ ಅಲ್ಲಿ ಇದ್ದಂತ ಪ್ರಾಚೀನ ವಸ್ತುಗಳನ್ನೇ ಉಪಯೋಗಿಸಿಕೊಂಡು.
1: ಇದು ದೇವಸ್ಥಾನ ಒಳಗೆ ಇದೆಯಾ? ಪ್ರಾಂಗಣದ ಒಳಗೆ?
0: ಒಳಗಿದೆ ಒಳಗಿದೆ. ಅಲ್ಲಿ ದೇವಸ್ಥಾನದಲ್ಲಿ ನಾವು ಫಸ್ಟ್ ಹೋಗಿ ನೋಡಿದಾಗ ಒಂದು ರೂಮ್ ಓಪನ್ ಮಾಡಿ ತೋರಿಸಿದ್ರು, ಈ ತಾಳೆ ಗರಿಗಳನ್ನ ರಾಶಿ ಹಾಕಿದ್ರು. ಹೀಗೆ ಯಾವ್ದು ಏನಂತೇಳಿ ಗೊತ್ತಿರಲಿಲ್ಲ. ತಿಂಗಳುಗಳ ಕಾಲ ಅವುಗಳನ್ನ ಒಂದೊಂದು ಪುಟ ಅವುಗಳನ್ನ
1: ಬಿಡಿಸಿ ಬಿಡಿಸಿ
0: ವಿಷಯ ಮತ್ತೆ ಪುಟಗಳನ್ನ ಪೇಜ್ ನಂಬರ್ನೆಲ್ಲ ನೋಡಿ ಜೋಡಿಸಿ ಆಯ್ತಾ 165 ತಾಳೆಗರಿ ಗ್ರಂಥಗಳನ್ನ ನಾನು ಕಟ್ಟುಗಳನ್ನ ಮಾಡಿ ಅಲ್ಲಿಗ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದೇನೆ.
1: ಓ, ಅದು ಯಾವ್ದ್ರ ಬಗ್ಗೆ ಇತ್ತು? ಬರ್ದದ್ ಓದು ಬರ್ತಾ ನಿಮ್ಗೆ?
0: ಅದು ತುಳು ಭಾಷೆಯಲ್ಲಿದೆ, ಮಲಯಾಳಂ ಭಾಷೆ ಇದು ಲಿಪಿಯಲ್ಲಿದೆ,
1: ಕನ್ನಡದಲ್ಲಿ
0: ಕನ್ನಡ ಲಿಪಿಯಲ್ಲಿದೆ.
1: ಅದೇ ತುಳು ಮಲಯಾಳಂ ಕನ್ನಡ ಎಲ್ಲ
0: ಲಿಪಿ ಬೇರೆ ಬೇರೆ. ತುಳುವಿಗೂ ಲಿಪಿ ಇದೆ, ಮಲಯಾಳಂಗೂ ಲಿಪಿ ಇದೆ, ಬೇರೆ ಇದೆ ಆಯ್ತಾ. ಮತ್ತೆ ಭಾಷೆ ಕೂಡ ಬೇರೆ. ತುಳು ಲಿಪಿ ಅಂದ ಕೂಡಲೇ ತುಳು ಭಾಷೆ ಬೇರೆ, ಮಲಯಾಳಂ ಲಿಪಿ ಅಂದ್ರೆ ಅಲ್ಲಿ ಮಲಯಾಳಂ ಭಾಷೆ ಕೂಡ ಬೇರೆ, ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆ ಬೇರೆ. ಅವುಗಳನ್ನ ನಾವು ಲಿಸ್ಟ್ ಮಾಡಿ ಇಟ್ಟಿದೆ ಹಾಕಿದ್ದೇನೆ ನಾನು, ಯಾವ ತಾಳೆ ಗ್ರಂಥ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು. ಬಟ್ ಆದ್ರೆ ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಇನ್ನೂ ಪ್ರಕಟ ಮಾಡಿಲ್ಲ.
1: ಯಾವ್ದಕ್ಕೆ ಸಂಬಂಧಪಟ್ಟಿದ್ದು?
0: ತುಂಬಾ ವಿಷಯಗಳು, ಯಕ್ಷಗಾನ ಇದಾವೆ,
1: ದೇವಸ್ಥಾನಕ್ಕೆ,
0: ಆಮೇಲೆ ದೇವಸ್ಥಾನದ ದೇವಿ ಪುರಾಣಗಳಿದಾವೆ, ಆಯ್ತಾ, ಏನು ಆಯುರ್ವೇದಿಕ್ ವೈದ್ಯಕೀಯಕ್ಕೆ ಸಂಬಂಧಪಟ್ಟವಿದಾವೆ, ಮಾಟಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ.
1: ಓಹೋ,
0: ಈಗೆಲ್ಲ ಜ್ಯೋತಿಷಿಗಳೆಲ್ಲ ನಾವು ಹೇಳ್ತಾರಲ್ಲ, ಆ ಮಾಟಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ. ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಪಬ್ಲಿಷ್ ಮಾಡಿದ್ರು ಮತ್ತು ಮುಂದಿನ ಜನಕ್ಕೆ ಭಾಳ ದೊಡ್ಡ ಕೊಡುಗೆ ಅದು. ಬಟ್ ನಾನೀಗ ಅಷ್ಟು ಮಾಡಿಟ್ಟಿರುವಂಥದ್ದೇ ಒಂದು ದೊಡ್ಡ ಒಂದು ಕೆಲಸ ಅದು. ಇಲ್ಲ ಅಂತೇಳಿದರೆ ಅವು ಜಿರಲೆ ತಿಂದು ಅಥವಾ ಕಂಪ್ಲೀಟ್ ನಾಶ ಆಗಿ ಹೋಗ್ತಾ ಇತ್ತು. ಮತ್ತು ಚಿನ್ನದ ಲೇಪನ ಇರತಕ್ಕಂಥ ಅನೇಕ ವಸ್ತುಗಳು, ದೇವಿಗೆ ಕೊಟ್ಟಂಥ ವಸ್ತುಗಳು ರಾಜಮಹಾರಾಜರ ಕಾಲದಲ್ಲಿ, ಈಗಲ್ಲ, ಅಂಥವೆಲ್ಲ ಮೂಲೆಗೆ ಬಿದ್ದಿದ್ದು. ಅವುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವುಗಳನ್ನ ಇವತ್ತು ಡಿಸ್ಪ್ಲೇ ಇಟ್ಟಿದ್ದೇವೆ ನಾವಲ್ಲಿ.
1: ನನ್ಗೆ ಇದು ವಿಷಯನೇ ಗೊತ್ತಿಲ್ಲ ಸರ್, ಇನ್ನೊಂದ್ಸಲ
0: ನಿಮಗಲ್ಲ, ಈ ತುಂಬಾ ಜನರಿಗೆ ಗೊತ್ತಿಲ್ಲ.
1: ವಾಹ್,
0: ಒಂದು ಮ್ಯೂಸಿಯಂ ಇದೆ ಅಂತ ಹೇಳಿ.
1: ಇಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಾವು ಒಂದ್ಸಲ ಹೋಗಿ ಕಣ್ಕ ಬರ್ತೀವಿ
0: ಕೇಳಿ.
1: ಬಹುಶಃ ನಮ್ಮ ಆರ್ಕಿಯಾಲಜಿಸ್ಟ್ ಪ್ರೊಫೆಸರ್ ಟಿ ಮುರುಗೇಶ್ ಅವ್ರ ಹತ್ರ ಮಾತಾಡ್ತಾ ಹೋರೆ ವಿಷಯಗಳು. ಈಗ ಇವರು ಉತ್ಖನನ ಮಾಡ್ತಾರಲ್ಲ, ಎಕ್ಸ್ಕವೇಷನ್ ಅಷ್ಟೇ, ಬಗ್ದಷ್ಟು ಬಗ್ದಷ್ಟು ಬಗ್ದಷ್ಟು ಏನದು ಸಿಕ್ಕ ಸಿಕ್ಕ ಸಿಕ್ಕ ಸಿಕ್ಕತ್ತಂತ ಹೋತಲ್ಲ, ಹಾಂಗೆ ಈ ವಿಷಯ ಕೂಡ ಇವ್ರ ಹತ್ರ ಹಾಂಗೆ ಇತ್ತು. ಅದು ನಮ್ಮ ಸಮಯ ಅಂತೂ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನೀವು ಪುಸ್ತಕಗಳನ್ನ ಬರೀತಿದ್ರಿ ಹೇಳ್ರಿ, ಈಗ ನೀವು ರಿಟೈರ್ಡ್ ಪ್ರೊಫೆಸರ್, ಈ ಅವಧಿಯಲ್ಲಿ ನೀವು ಪುಸ್ತಕಗಳನ್ನ ಬರೀತಾ ಇದ್ರಿ, ಅದು ಕೂಡ ಆರ್ಕಿಯಾಲಜಿ ಸಂಬಂಧಪಟ್ಟದ್ದು.
0: ಆರ್ಕಿಯಾಲಜಿ ಅಲ್ಲ, ಈಗ ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಈಗ ಕೊನೆಯ ಹಂತದಲ್ಲಿದೆ
1: ಪ್ರಕಟ ಆಗ್ಲಿಕ್ಕೆ. ಮತ್ತೆ ಬೇರೆ ಇನ್ನೊಂದು ಬರೆದಿದ್ದಾರಲ್ಲ,
0: ಉಡುಪಿ ಜಿಲ್ಲೆ ಆಗಿ 30 ವರ್ಷದ ಹತ್ತತ್ರ ಆಯ್ತು. ಬಟ್ ಉಡುಪಿ ಜಿಲ್ಲೆಗೆ ಸಂಬಂಧ ಒಂದು ಪುಸ್ತಕ ಇಲ್ಲ, ಹಿಸ್ಟ್ರಿ ಪುಸ್ತಕ ಇಲ್ಲ. ಸೊ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಕರಾವಳಿಯ ಬೃಹಶಿಲಾಯುಗ ಸಂಸ್ಕೃತಿ ಅಂತ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದೇನೆ. ಸೊ ಈಗ ಬೇರೆ ಬೇರೆ
1: ಪುಸ್ತಕಗಳು ಪ್ರಕಟಗೊಳ್ತಾ
0: ಇದೆ. ಈಗ ಸ್ವಲ್ಪ ಫ್ರೀ ಸಿಕ್ಕಿರೋದ್ರಿಂದ ಬರವಣಿಗೆ ಕಡೆ ಗಮನ ಕೊಟ್ಟಿದ್ದೇನೆ.
1: ಅದೇ
0: ಹಾಗಂತ ಈಗಲೂ ಏನು ಫೀಲ್ಡ್ ವರ್ಕ್ ಇಲ್ಲಿ ಮಾಡದೆ ಸುಮ್ಮನೆ ಕೂತಿಲ್ಲ.
1: ಫೀಲ್ಡ್ ವರ್ಕ್ ಅಲ್ಲಿ ನೀವು ಇದ್ರಿ,
0: ಈಗಲೂ
1: ಉತ್ಖನನ ಆಗ್ತಾನೆ ಇದೆ ಅಲ್ಲ. ಇಲ್ಲಿ ಈ ಕಡೆಗೆ ಎಂತ ಆಯ್ತು ನಿಮ್ಗಲ್ಲಿ ಒಕ್ಕವಾಡಿಯಲ್ಲಿ?
0: ಒಕ್ಕವಾಡಿಯಲ್ಲಿ ಒಂದು ಬಹಳ ಅಪರೂಪದ ಒಂದು ಜಿಂಕೆ ಬೇಟೆ ವೀರಗಲ್ಲು ಒಂದು ಸಿಕ್ತು. ಅದನ್ನೆಲ್ಲ ಮಾಧ್ಯಮಗಳು ನೀವು ಬಂದಿರೋದು ನೋಡಿರ್ಬೋದು, ಗಮನಿಸಿರ್ಬೋದು, ಆಯ್ತಾ. ಆಮೇಲೆ ಅಲ್ಲಿ ಒಂದು ಗುಹೆ ಸಿಕ್ತು ಅಂತಂದೇಳಿ ಒಂದು ಸುದ್ದಿ ಆಯಿತು. ಅದನ್ನ ವೈಜ್ಞಾನಿಕವಾಗಿ ಅದೇನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಆ ಗುಹೆಯನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಅಂದರೆ ಮೇಲಿಂದ ಅಲ್ಲ, ಹಾಗೆ ಕೆಳಗೆ ಏನು ಓಪನ್ ಆಗಿತ್ತು ಹಾಗೇ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋದ್ವಿ ಒಳಗೆ. ಸುಮಾರೊಂದು 8-10 ದಿವಸದ ಕೆಲಸ ಅದಕ್ಕೆ ಜಾಸ್ತಿ ಆಗಿರ್ಬೋದು, ಆಯಿತಾ. ನಿರಂತರ ನಾವು ಮಾಡಿದ್ವಿ ಅಲ್ಲಿ. ಮಾಡುವಾಗ ನಮಗೆ ಅದು ಈ ಒಂದು ಬೂತ್ ಕನ್ನಡಿ ನೆಲದ ಮೇಲೆ ಇಟ್ಟರೆ ಹೇಗೆ ಕಾಣ್ತದೆ ಆ ರೀತಿ ರಚನೆ ಅದು.
1: ಓಕೆ,
0: ಅಂದರೆ ಮುರುಕಲ್ನಲ್ಲಿ ಕೊರೆದು ಮಾಡಿರುವಂಥದ್ದು, ಆಯಿತಾ. ಕೊನೆಗೆ ಈ ರೀತಿಯಲ್ಲಿ ಯಾಕೆ ರಚನೆ ಮಾಡಿದ್ದಾರೆ ಅಂತ ಯೋಚನೆ ಮಾಡುವಾಗ ನಮ್ಮ ಕುಂದಾಪುರದ ಎಲ್ಲ ಈ ಕುಂಬಾರರುಗಳು, ಆಯ್ತಾ, ಅಗಿಸಲ ಅಂತ ಕರೀತಾರೆ. ಅಗಿಸಲ ಅಂತಂದೇಳಿದ್ರೆ ಅಗ್ನಿಸ್ಥಳ ಅಂದರೆ ಈ ಮಡಕೆಗಳನ್ನು ಸುಡ್ತಕ್ಕಂಥ
1: ಸ್ಥಳ,
0: ಕುಲುಮೆ. ಅಂದರೆ ಸುಮಾರು ಒಂದು 200-250 ವರ್ಷದ ಹಿಂದೆ ಅಲ್ಲಿದ್ದಂಥ ಕುಂಬಾರರು ಮಡಿಕೆಯನ್ನು ಬೇಯಿಸುವುದಕ್ಕೋಸ್ಕರ ಮಾಡಿಕೊಂಡಿದ್ದಂಥ ಕುಲುಮೆ ಅದು. ಅಲ್ಲಿ ಸಿಕ್ಕಂಥ ಮಡಿಕೆ ಅವಶೇಷಗಳು ಸಿಕ್ತು. ಆ ಮಡಿಕೆ ಅವಶೇಷಗಳನ್ನು ನಾವು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿದಾಗ ಸುಮಾರು 200 ವರ್ಷ ಹಳೆಯ ಮಡಿಕೆ ಅವಶೇಷಗಳು ಅಂದರೆ ನಮಗೆ ಗೊತ್ತಾಯಿತು.
1: ಸೊ ಕಾಲಾಂತರದಲ್ಲಿ ಅದೆಲ್ಲ ಮುಚ್ಚಿ ಹೋಗಿತ್ತು. ನಿಮ್ಗೆ ಈ ಗುಹೆ ಗಿಹೆಯಲ್ಲಿ ಆಗೋತಿ ಹೆದರಿಕೆ ಆತಿಲ್ಲ? ಅದ್ರೊಳಗೆ ಹಾವು ಅದಿದ್ದೆಲ್ಲ ಇರುತ್ತೋ, ಹ್ಯಾಂಗ್ ಹಾಪದಪ್ಪ ಒಳಗೆ, ಈ ಥರ ಎಲ್ಲ ಭಯ ಅಂತ ಆತಿಲ್ಲ ಸರ್ ನಿಮಗೆ?
0: ನಮಗೆ ಭಯ ಅನ್ನೋದು ಖಂಡಿತ ಇಲ್ಲ.
1: ಇಲ್ಲ,
0: ಒಂದು. ಎರಡನೇದು, ನೀವು ಹಾವು ಗೀವು ಅಂದ್ರಲ್ಲ, ಬಹುಶಃ ಒಳ್ಳೆ ಕೆಲಸ ಮಾಡೋರು ಹತ್ರ ಅವು ಬರೋದಿಲ್ಲ ಅನ್ಸುತ್ತೆ.
1: ಆ ನಂಬಿಕೆ
0: ಬರೀ ನಂಬಿಕೆ ಅಲ್ಲ,
1: ನಿಜ
0: ಕೂಡ. ಯಾಕೆಂದ್ರೆ ನಾನು ಮಣಿಪಾಲದ ಹತ್ರ ಒಂದು ಬಹಳ ಪ್ರಾಚೀನ ದೇವಾಲಯ ಇತ್ತು, ಹಾಳುಬಿದ್ದಿತ್ತು, ಅದ್ರ ಪಕ್ಕ ಒಂದು ಬಾವಿ ಇತ್ತು. ನಾನು ವಿದ್ಯಾರ್ಥಿಗಳು ಕರ್ಕೊಂಡೋಗಿ ಸುಮಾರು 3 ತಿಂಗಳು ಆ ಬಾವಿಯನ್ನು ಓಪನ್, ಅದರಲ್ಲಿ ಹಾಕಿದ್ದಂಥ ರಾಶಿ ಹಾಕಿದ್ದಂಥ ಇವುಗಳನ್ನ ತೆಗೆಸ್ತಾ ಹೋದೆ. ಬರೀ ನಮಗೆ ಇಟ್ಟಿಗೆಯ ತುಂಡುಗಳೇ ನಮಗೆ ಸಿಗ್ತಾ ಹೌದು, ಎಲ್ಲಿವರೆಗೆ 21 ಅಡಿ ಆಳದವರೆಗೆ.
1: ಓ ದೇವ, ಕಡಿಕೆ
0: ಆದ್ರೂ ಬಿಡ್ಲಿಲ್ಲ ನಾವು. ಅದು ಎಂಡು ತಳ ಸಿಗಬೇಕು, ಅಲ್ಲಿವರೆಗೂ ಕೆಲಸ ಮಾಡಲೇಬೇಕು ಅಂತ ಹಠ ಹಿಡಿದು ನಾವು ಮಾಡಿದ್ವಿ. ಒಂದು ಫೈನ್ ಡೇ ಬಂತು,
1: ಹಾವು
0: ಆಯ್ತಾ,
1: ಕಡಿಕೆ
0: ಬಂತು, ಸ್ವಲ್ಪ ಹೊತ್ತು ನಿಂತ್ಕೊಳ್ತು, ಆಯ್ತಾ. ನಾನು ಮಕ್ಕಳಿಗೆ ಹೇಳಿದೆ, ಮಕ್ಕಳ ನೋಡಿ ಬಂದಿದ್ದಾನೆ ಆಯ್ತಾ, ಇವತ್ತು 100% ನಮಗೆ
1: ಸಿಗುತ್ತೆ,
0: ರಿಸಲ್ಟ್ ಸಿಗ್ತದೆ ಆಯ್ತಾ, ಮಾಡಿ ಕಂಟಿನ್ಯೂ ಮಾಡಿ ಅಂದೆ. ವಿತ್ ಇನ್ ಹಾಫ್ ಎನ್ ಅವರ್ ಬ್ಯೂಟಿಫುಲ್ ಜನಾರ್ದನ ಶಿಲ್ಪ,
1: ಓ
0: ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್. ಇವತ್ತದು ನಮ್ಮ ಮುಲ್ಕಿ ಸುಂದರಾಮ್ ಶೆಟ್ಟಿ ಕಾಲೇಜಿನ ಮ್ಯೂಸಿಯಂ ನಲ್ಲಿದೆ.
1: ಅಲ್ಲ ನಿಮ್ಗದು ಸೆನ್ಸ್ ಆಗ್ಬೋದು ಹೆಂಗೆ, ಎಷ್ಟೊಂದು ಹಾಳು ಬಿದ್ದ ದೇವಸ್ಥಾನ, ಎಷ್ಟೊಂದು ಹಾಳು ಬಿದ್ದ ಬಾಮಿ, ಎಷ್ಟೊಂದು ಕ್ಯಾರಿ ಎಲ್ಲ ಇರುತ್ತ, ನಿಮ್ಗೆ ಹೆಂಗ್ ಸೆನ್ಸ್ ಆಗ್ತದೆ, ಹೋ ಇದನ್ನೇ ಮಾಡ್ಕೊಂತ ಹೆಂಗ್ ಗೊತ್ತಾಗ್ತದ ನಿಮ್ಗೆ?
0: ನಾವು ಅಲ್ಲಿ ಹೋಗಿ ವೆರಿಫೈ ಮಾಡ್ತೇವಲ್ವಾ, ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ಆಗ ನಮ್ಗೊಂದು ಕೆಲವು ಕ್ಲೂಗಳು ಸಿಗುತ್ತೆ.
1: ಓಕೆ
0: ಆಯ್ತಾ. ಈಗ ನಾನು ಏನು ಮಣಿಪಾಲದ ಕತೆ ಹೇಳಿದೆ, ಅಲ್ಲಿ ಭಾರಿ ಹಳೆ ದೇವಾಲಯ ಒಂದಲ್ಲಿ ಪಾಳು ಬಿದ್ದಿದೆ, ಆ ಪಾಳು ಬಿದ್ದ ಗರ್ಭಗುಡಿ ಒಳಗಡೆ ಬರೀ ತುಂಡಾಗಿರ್ತಕ್ಕಂತ ಪಾದದ ಇದು ಮಾತ್ರ ಉಳ್ಕೊಂಡಿದೆ. ಹಾಗಿದ್ರೆ ಮೂರ್ತಿ ಎಲ್ಲೋಯ್ತು?
1: ಕರೆಕ್ಟ್
0: ಪ್ರಶ್ನೆ ಬಂತ. ಅಲ್ಲೇ ಎಲ್ಲೋ ಇರಬೇಕು, ಸುತ್ತ ನೋಡಿದ್ವಿ ಭೂಮಿ ಮೇಲೆ ಎಲ್ಲೂ ಕಾಣ್ಲಿಲ್ಲ, ಹಾಳು ಬಾವಿ ಕಾಣ್ತು, ಅದು ಎಲ್ಲ ಮುಚ್ಚಿ ಹೋಗಿತ್ತು ಕಲ್ಲು ಮಣ್ಣಿಂದ. ಹಾಗಿದ್ರೆ ಇದರಲ್ಲೇ ಎಲ್ಲೋ ಇರಬಹುದು. ಆ ಇದರಿಂದ ನಾವು ಶುರು ಮಾಡಿದ್ವಿ, ಕೆಲಸ ಶುರು ಮಾಡಿದ್ವಿ,
1: ಅನ್ವೇಷಣೆ ಅಲ್ಲ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಒಟ್ಟಿಗೆ ಮಾತಾಡಿ, ಲಾಯ್ಕಿತ್ತ ಮಾತು ಮುಗ್ಸಕ್ ಮನ್ಸಿಲ್ಲ ಅದ್ರ ಟೈಮ್ ಆಯ್ತು, ಹಂಗೆ ಮುಗ್ಸಕ್ಕೆ ಮತ್ತೊಮ್ಮೆ ಸಿಕ್ವ ಸರ್. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ಸ್ ಮೇಡಮ್.
1: ಕೇಳಿದ್ರೆ ಇಷ್ಟು ತನಕ ನಾವು ಮಾತಾಡಿದ ಯಾರ ಹತ್ರ ಕೇಂದ್ರ, ಇವರು ಪ್ರೊಫೆಸರ್ ಟಿ ಮುರುಗೇಶಿ ಅವರು, ಇತಿಹಾಸ ತಜ್ಞರು, ಆರ್ಕಿಯಾಲಜಿ ಪುರಾತತ್ವ ಶಾಸ್ತ್ರವನ್ನ ಅದರಲ್ಲೇ ಬದುಕದವರು, ಅದನ್ನೇ ಉಸಿರಾಡುವವರು, ಮೋಸ್ಟ್ಲಿ ಅವರ ಕೊನೆ ಉಸಿರು ಇರುವವರೆಗೂ ಆರ್ಕಿಯಾಲಜಿಯಲ್ಲೇ ಇರ್ತಿರೋರು, ಅಷ್ಟು ಪ್ರೀತಿ ಅದ್ರ ಬಗ್ಗೆ. ಸೊ ಇಂಥವ್ರು ಇಪ್ಪು ಕೋಯ್ ನಮಗೆ ನಮ್ಮ ಹಿರಿಯರು ಪೂರ್ವಜರು ಪ್ರೀ ಹಿಸ್ಟಾರಿಕ್ ಮೆನ್ ಗಳೆಲ್ಲ ಏನು ನಡೆದು ಬಂದ ದಾರಿ ಇತ್ತು, ಬಿಟ್ಟು ಹೋದ ಕುರುಗಳಿತ್ತು, ಇವರಿಂದ ನಮ್ಗೆ ಗೊತ್ತಾತು ಇಪ್ಪದ. ಇನ್ನೊಮ್ಮೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ತುಂಬ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಪ್ರಿಯ ಕೇಳುಗರೆ, ಈಗ ಡಾಕ್ಟರ್ ಮೇಧಾ ಹೆಗಡೆ ಅವರಿಂದ ಭಾವಗೀತೆ.

ಈಗ ಕೇಳಿ ಪ್ರೇಮ ರಾಗ, ಸಾಹಿತ್ಯ ಉಷಾ ದಿನೇಶ್ ಶೇಟ್, ರಾಗ ಸಂಯೋಜನೆ ಪರ್ಣಶಾ ಗೋಖಲೆ, ಸಂಗೀತ ನಾದಪ್ರಿಯ ಚನ್ನಗಿರಿ ಮತ್ತು ಗಾಯನ ಸುಮಿತಾ ಪಿ ಶೆಟ್ಟಿ ಉಪ್ಪುಂದ.

ರವಿ ಬಸ್ಟೂರವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾವಿವತ್ತು ಎಲ್ಲಿತ್ತಕೇಂದ್ರೆ ಹೊಸ ಬದುಕು, ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಸೇವಾ ಟ್ರಸ್ಟ್ ನ ಆಶ್ರಮ. ಇದು ಸೇವೆ, ಹೋರಾಟ, ಜ್ಞಾನ ಅನ್ನೋದ್ರಲ್ಲಿ ಅನಾಥರಿಗಿರುವಂತಹ ಆಶ್ರಮ ಹೊಸ ಬದುಕು. ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ, ಅಂದ್ರೆ ನಾಡಿದ್ದು ಜೂನ್ 21ಕ್ಕೆ ಏನು ಯೋಗ ದಿನಾಚರಣೆ ಆಗ್ತಾ ಇದೆ, ಅದರ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ತಾಲೂಕು ಆಯುಷ್ ಇಲಾಖೆ ಕುಂದಾಪುರ ಮತ್ತು ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಇವರ ಅಡಿಯಲ್ಲಿ ಈ ಕಾರ್ಯಕ್ರಮ ಆತಿಪದ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡುವ ಅಂತೇಳಿ ರೇಡಿಯೋ ಕುಂದಾಪುರದ ನಾವೆಲ್ಲ ಇವತ್ತ ಹೊಸ ಬದುಕಿನ ಈ ಆಶ್ರಮದಲ್ಲಿ ಸೇರಿತ. ಈ ಆಶ್ರಮದಲ್ಲಿ ಹೆಚ್ಚು ಕಮ್ಮಿ 55 ಜನ ಇದ್ರೆ ಇದನ್ನ ನಡೆಸ್ತಾ ಇರೋದು ವಿನಯ್ ಚಂದ್ರ ಸಾಸ್ತಾನ ಮತ್ತು ಅವರ ಹೆಂಡತಿ ರಾಜಶ್ರೀ ಅವರು. ಸೊ ತುಂಬಾ ಖುಷಿ ಅಂತ ಕೇಂದ್ರೆ, ಎಲ್ಲೆಲ್ಲೋ ಇವರಿಗೆ ಬದುಕನ್ನ ಕಟ್ಟಿಕೊಳ್ಳಲಾಗದೆ ಅಲ್ಲೆಲ್ಲೋ ಇದ್ದವರನ್ನ ಕರ್ಕೊಂಡು ಬಂದು ಒಂದು ಸೂರಿನ ಅಡಿಯಲ್ಲಿ ಇವರು ತುಂಬಾ ಚಂದ ಕನ್ಕಂತಿದ್ರೆ, ಅವರಿಗೆ ಇವತ್ತು ಸಪೋರ್ಟ್ ಆಗಿ ತಮ್ಗೆ ಆದಷ್ಟು ರೀತಿಯಲ್ಲಿ ಇವ್ರಿಗೆ ಒಂದು ಹೆಲ್ಪ್ ಮಾಡುವ ಅಂತ ಹೇಳಿ ನಮ್ಮ ಕುಂದಾಪುರದ ವಿಶಿಷ್ಟವಾಗಿರುವ ಲಯನ್ಸ್ ಕ್ಲಬ್, ಲೇಡೀಸೇ ಇರುವಂತಹ ಲಯನ್ಸ್ ಕ್ಲಬ್ ಅಮೃತ ಧಾರಾದವರು ಇಲ್ಲೆಲ್ಲ ಒಟ್ಟಾ ಇದೆ. ಸೊ ಇಲ್ಲಿ ವಿಶೇಷವಾಗಿ ಯೋಗ ಮಾಡೋದು ಹೇಳ್ಕೊಟ್ರು. ಯೋಗ ಮಾಡೋದಂದ್ರೆ ತುಂಬಾ ದೊಡ್ಡದಾಗಿ ಅಲ್ಲ, ಸಣ್ಣ ಮಟ್ಟದಲ್ಲಿ ಹ್ಯಾಂಗೆ ದಿನಚರಿಯಲ್ಲಿ ಯೋಗ ಮಾಡ್ಲಕ್ಕೆಂಬುದನ್ನ ಹೇಳ್ಕೊಟ್ರು ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿ. ಅವರೊಟ್ಟಿಗೆ ನಮ್ಮ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು ಇದ್ರು, ತಪೋವನದ ವಾಣಿಶ್ರೀ ಐತಾಳ್ ಅವರು. ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅಮೃತಧಾರೆಯ ಕಲ್ಪನಕ ಇದ್ರು, ಜೊತೆಗೆ ಮುಂದಿನ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಇರುವಂತಹ ಚಂದ್ರಿಕಾ ಧನ್ಯ ಅವರು ಇದ್ರು. ಸೊ ಕಲ್ಪನಾ ಅವರನ್ನ ಮೇಡಮ್ ಮಂಚರು ಬನ್ನಿ. ಈ ಕಾರ್ಯಕ್ರಮ ಇವತ್ತೇನ್ ನೀವು ಆಯೋಜನೆ ಮಾಡ್ಕೊಂಡಿರಿ, ಇವತ್ತು 21 ಜೂನ್ ನ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕ್ಕಾಗಿ ಯೋಗ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನೊಂದು ಥೀಮ್ ಇಟ್ಕೊಂಡಿರಲ್ಲ, ಈಗ ಯೋಗ ಈಗ ಹೇಳಿಕೊಟ್ಟಾಯ್ತು, ಅದ್ರ ಒಟ್ಟಿಗೆ ನೀವು ಅವರಿಗೆಲ್ಲ ತಪಾಸಣೆಯನ್ನ ನೀವು ಇಟ್ಕೊಂಡಿರಿ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಒಂಚೂರು ಹೇಳಿಬಿಡಿ.
2: ನಾವು ಆರೋಗ್ಯದ ಬಗ್ಗೆ ಬಹಳ, ಅಂದ್ರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ, ಹಾಗಾಗಿ ನಮ್ಮ ಕ್ಲಬ್ ನ ಸದಸ್ಯರಾದಂತಹ ಡಾಕ್ಟರ್ ಶಿಲ್ಪಾ ಮತ್ತು ಡಾಕ್ಟರ್ ವಾಣಿಶ್ರೀ ಅವರ ಮುಖಾಂತರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿದವಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ಆರೋಗ್ಯ ಎಲ್ಲರಿಗೂ ಬೇಕು, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಎಲ್ಲರಿಗೂ, ಆದ್ರೆ ವೃದ್ಧಾಪ್ಯದವರಿಗೆ ತುಂಬಾ ಜಾಸ್ತಿ ಸಮಸ್ಯೆಗಳಿರುವಂತದ್ದು. ಹಾಗಾಗಿ ಈ ಆಶ್ರಮ ನಾವು ಗಮನಿಸಿದಾಗ ಇಲ್ಲಿ ಎಲ್ಲ ತುಂಬಾ ವೃದ್ಧರೇ ಇರುವಂತದ್ದು, ಹಾಗಾಗಿ ಇಲ್ಲಿ ನಾವು ಇವತ್ತಿನ ಒಂದು ನಮ್ಮ ಕ್ಯಾಂಪ್ ಅನ್ನು ಮಾಡುವ ಅಂತೇಳಿ ಬಂದಿದ್ದು. ಯಾಕಂತ ಹೇಳಿದ್ರೆ ಅವರಿಗೊಂದು ಅನುಕೂಲ ಆಗ್ಲಿ ಅಂತೇಳಿ ಒಂದಿಷ್ಟು ಔಷಧಗಳನ್ನು ಹಾಗೆ ಎಲ್ಲ ಚೆಕಪ್ ಮಾಡೋದಕ್ಕೆ ಬೇಕಾದಂತ ಔಷಧಗಳನ್ನೆಲ್ಲ ಕೊಡ್ಲಿಕ್ಕೆ ಒಂದು ನಾವೆಲ್ಲ ನಮ್ಮ ಇಡೀ ಕ್ಲಬ್ನವರು ಸೇರ್ಕೊಂಡು ಒಂದು ಚಿಂತನೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು.
1: ಒಂದು ಒಳ್ಳೆ ಕಾರ್ಯಕ್ರಮ. ಆಕ್ಚುಲಿ ಈ ಸಲದ್ದು ಯೋಗದ್ದು ಏನು ಥೀಮ್ ಇದೆ ಅದು ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಯೋಗ ಎಷ್ಟು ಹೆಲ್ಪ್ ಆಗ್ತದೆ, ಯೋಗ ಅನ್ನೋದು ಯಾವ ಏಜ್ ಗ್ರೂಪ್ ಅವರು ಮಾಡ್ಲಕ್ಕೆ, ಅಂದ್ರೆ ನಮ್ಮ ಡಾಕ್ಟರ್ ಶಿಲ್ಪಾ ಅವರು ಹೇಳುವಂಗೆ 8-10 ವರ್ಷಗಳನ್ನ ಶುರು ಮಾಡ್ಲಕ್ಕೆ ಅಲ್ಲ ಡಾಕ್ಟ್ರೆ, ಶುರು ಮಾಡಿ ನೀವು ನೆಕ್ಸ್ಟ್ ನಿಮ್ಮ ಲಾಸ್ಟ್ ಬ್ರೆತ್ ತನಕ ಯೋಗ ಮಾಡ್ಲಕ್ಕೆ, ಆಗ ಗಟ್ಟಿ ಮುಟ್ಟಾಯಿ ಇರ್ಲಕ್ ಅಂತ ಹೇಳಿ ಅಂತದೊಂದು ಥೀಮ್ ಅಲ್ಲಿ ನೀವು ಇದೊಂದು ಸ್ಥಳ ಆಯ್ಕೆ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ ಹೊಸ ಬದುಕಿನ ಬಗ್ಗೆ ನೀವ್ ಎಂತ ಹೇಳ್ತೀರಿ ಅನಾಥಾಶ್ರಮದ ಬಗ್ಗೆ?
2: ಹೊಸ ಬದುಕು ಒಂದು ನಮಗೊಂದು 6 ತಿಂಗಳ ಹಿಂದೆ ಇದ್ರ ಬಗ್ಗೆ ಗೊತ್ತಾಯ್ತು ವಾಣಿಶ್ರೀ ಅವರಿಂದ. ಇಲ್ಲ ಮೊದ್ಲಿಗೆ ನಾವು ನಮ್ಮ ಕ್ಲಬ್ ಇಂದ ಒಂದು 4-5 ಜನ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಬಂತು. ನೋಡ್ಕೊಂಡು ಹೋದಾಗ ನೋಡಕ್ ಬಂದವಾಗ ನಮ್ಗೆ ತುಂಬಾ ಫೀಲಿಂಗ್ ಆಯ್ತು. ಅಂತ ಹೇಳಿದ್ರೆ ನಮ್ಮ ಅಣ್ಣ ತಮ್ಮಂದಿರು ಈ ಪರಿಸ್ಥಿತಿಯಲ್ಲಿ ಇದ್ರೆ ಹೇಗೆ ಅಂತೇಳಿ ಅನ್ಸಿದವಾಗ ನಾವೇನಾದ್ರೂ ಮಾಡೋದಿದ್ರೆ ನಿಜವಾಗ್ಲೂ ನೀಡಿ ಇಲ್ಲಿದೆ. ಮತ್ತವರು ವಿನಯ ಚಂದ್ರ ಅವರು ಒಬ್ಬರು ಬಹಳ ಕಷ್ಟಪಟ್ಟವರು ಗಂಡ ಹೆಂಡತಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕಾಗ್ತದೆ ನಾವು ಇಲ್ಲಿಯೇ ಮಾಡುವ ಅಂತೇಳಿ ನಾವು ಒಂದು 3-4 ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಂಡು ಇಲ್ಲೇ ಮಾಡ್ತಾ ಇದ್ದೇವೆ. ಇದನ್ನ ನಮ್ಗೆ ತೃಪ್ತಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಿಜವಾಗ ಅವಶ್ಯಕತೆ ಇರುವಂತದ್ದು ಅವರಿಗೆ. ನಾವು ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಎಲ್ಲೆಲ್ಲೂ ಹಮ್ಮಿಕೊಳ್ಳೋಕ್ಕಿಂತ ಅವಶ್ಯಕತೆ ಇದ್ದಲ್ಲಿ ನಮ್ಮದೊಂದು ಕೊಟ್ಟವಾಗ ನಮ್ಗದು ಖುಷಿ ಕೊಡ್ತದೆ. ಹಾಗಾಗಿ ನಾವೆಲ್ಲ ಕ್ಲಬ್ನ ಸದಸ್ಯರು ಹೆಚ್ಚಿನವರು ಬಂದಿರಿ ಇವತ್ತು ಖುಷಿಯಿಂದ. ಅವರೆಲ್ಲರೂ ಸಹ ಮುಂದೆ ಅವರವರು ಪರ್ಸನಲ್ ಸಹ ಇಲ್ಲಿ ಸಹಾಯವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
1: ತುಂಬಾ ಲೈಕ್ ಹೇಳ್ರಿ ಕಲ್ಪನಾ ಭಾಸ್ಕರ್ ಅವರು, ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ ನಾವಿಪುದೀಗ ಹೊಸ ಬದುಕು ಆಶ್ರಮ ಸೇವೆ ಹೋರಾಟ ಜ್ಞಾನ ಇದೆಲ್ಲ ಕೇಂದ್ರ ಸಾಲಿಗ್ ಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ. ಒಂದ್ ಕಾಲದಲ್ಲಿ ಶಾಲೆಯಾಗಿದ್ದ ಶಾಲೆ ಮುಚ್ಚದ ಮೇಲೆ ಇವತ್ತು ಹೊಸ ಬದುಕನ್ನ ಕೊಡ್ಲಿಕ್ಕೆ ಒಂದು ದಾರಿಯಾಗಿರೋ ಸೂರಾಗಿದೆ. ಸೊ ಅದರಲ್ಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರ್ಬೋದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ ಕಡೆಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ. ಇನ್ನಷ್ಟು ಮಾಹಿತಿ ಭತ್ತಕ್ಕೆ ತಯಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಹೊಸ ಬದುಕು ಆಶ್ರಮದಲ್ಲಿ ನಾವಿತ್ತು. ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಈ ಆಶ್ರಮದಲ್ಲಿ ನಾವು ಇವತ್ತು ಯಾಕಿತ್ತಂದ್ರೆ, ನಮ್ಮ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯಕರ ಇರಬೇಕು ಅಂದ್ರೆ ಅದಕ್ಕಾಗಿ ಯೋಗ ಅಂತ ಒಂದು ಕಾನ್ಸೆಪ್ಟ್ ಥೀಮ್ ಅಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು ನಮ್ಮೊಟ್ಟಿಗಿದ್ರೆ. ಇವರು ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳು. ಸೊ ಡಾಕ್ಟರ್ ಹೇಳಿ, ಈ ಕಾರ್ಯಕ್ರಮ ನೀವು ಇಲ್ಲಿ ಹಮ್ಮಿಕೊಂಡಿದ್ರೆ ಆಕ್ಚುಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶಕ್ಕಾಗಿ ಇದನ್ನ ಹಮ್ಮಿಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಒಂಚೂರು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಕ್ಕ?
3: ಖಂಡಿತವಾಗಿ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಜೂನ್ 21ನೇ ತಾರೀಕು ಏನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಯೋಜನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದರ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಆ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಈ ಹೊಸ ಬದುಕು ಆಶ್ರಮದಲ್ಲಿ ಹೆಚ್ಚಾಗಿ ನಮಗೆ ಇಲ್ಲಿ 50 ವರ್ಷ ದಾಟಿದವರೇ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವಿಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ಇರುವಂತದ್ದು ಅಥವಾ ಹೆಲ್ತ್ ಕ್ಯಾಂಪ್ ಇರುವಂತದ್ದನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಅವರ ಸಹಯೋಗದೊಂದಿಗೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಬಹುಮುಖ್ಯವಾಗಿ ವೃದ್ಧರಿಗೆ ಅವರಿಗೆ ಮಾಡುವಂತಹ ಸರಳ ಸುಲಭ ಯೋಗಗಳ ಅಭ್ಯಾಸ ಇರಬಹುದು ಅಥವಾ ಪ್ರಾಣಾಯಾಮ ಇರಬಹುದು, ಅವರು ತಮ್ಮ ದೈನಂದಿನ ಆರೋಗ್ಯವನ್ನ ಹೇಗೆ ಸುಧಾರಿಸಿಕೊಳ್ಬಹುದು ಅದನ್ನ ನಾವಿಲ್ಲಿ ನಾವು ಸರಳವಾಗಿ ಹೇಳ್ಕೊಟ್ಟಿದ್ದೇವೆ. ಒಂದು ಇನ್ನೊಂದೇನಂದ್ರೆ, ಎಲ್ಲರೂ ಕೂಡ 50 ವರ್ಷ ದಾಟಿದವರೇ ಇದ್ದಾರೆ. ಈಗ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು 50 ವರ್ಷಕ್ಕೆ ಬರುವ ಕಾಯಿಲೆಗಳು ಸಾಧಾರಣ 20-25 ವರ್ಷದಿಂದನೇ ಶುರುವಾಗ್ತದೆ. ಹಾಗಾಗಿ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಕಾಣುವಂತಹ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ಅಧಿಕ ರಕ್ತದೊತ್ತಡ ಇರಬಹುದು ಅಥವಾ ಹೆಚ್ಚಾಗಿ ಬರುವಂತಹ ಮೂಳೆ ಮಾಂಸಖಂಡಗಳ ಸಂಬಂಧಿತ ಆರ್ಥ್ರೈಟಿಸ್ ಕಾಯಿಲೆಗಳು, ಈ ಎಲ್ಲ ಕಾಯಿಲೆಗಳನ್ನ ಈಗ ನಾವು ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆಗಳು ಅಂತಾನು ಹೇಳ್ತೇವೆ. ಮತ್ತೆ ವೃದ್ಧಾಪ್ಯದಲ್ಲಿಯೂ ಕೂಡ ಈ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತವೆ. ತತ್ ಸಂಬಂಧ ನಾವು ಹೆಚ್ಚಾಗಿ ದೈನಂದಿನ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸರಳ ಸುಲಭ ಯೋಗ ಪ್ರಾಣಾಯಾಮವನ್ನ ನಾವು ಮಾಡ್ಕೊಳ್ಬಹುದು. ಅದನ್ನೇ ಇವತ್ತು ನಾವು ತರಬೇತಿಯಾಗಿ ಇವರಿಗೆ ನೀಡಿದ್ದೇವೆ. ಇದು ಇವರಿಗೆ ಸಹಕಾರಿಯಾಗುತ್ತೆ ಅಂತ ಕೂಡ ನಾನು ಭಾವಿಸಿದ್ದೇನೆ.
1: ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅಮೃತಧಾರದ ಸ್ಪೆಷಾಲಿಟಿ ಏನಂದ್ರೆ ಹೆಣ್ಮಕ್ಳ ಇರುವಂತದ್ದು ಮತ್ತು ಹೆಣ್ಮಕ್ಳು ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತಹ.
3: ಹೌದು, ಖಂಡಿತವಾಗಿ ಅದು ಕೂಡ ಈ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರದ ಒಂದು ಧ್ಯೇಯವಾಗಿದೆ. ನಮ್ಮ ಈ ಕ್ಲಬ್ನಲ್ಲಿ ಬಹುಮುಖ್ಯವಾಗಿ ಸದಸ್ಯರೆಲ್ಲರೂ ಮಹಿಳೆಯರೇ ಇರೋದ್ರಿಂದ ಹೆಚ್ಚಾಗಿ ನಾವು ಇಂತಹ ಒಂದು ಚಟುವಟಿಕೆಗಳನ್ನ, ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡೋದ್ರಲ್ಲಿ ನಾವು ತೊಡಗಿಕೊಂಡಿದ್ದೇವೆ.
1: ಸೂಪರ್, ಥ್ಯಾಂಕ್ ಯು. ಸೊ ಕೇಳುಗ್ರೆ, ನಾವು ಇಷ್ಟದಲ್ಲಿ ಮಾತಾಡಿದ್ದು ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳೊಂದಿಗೆ. ಕೇಂತಾರಿ ರೇಡಿಯೋ ಕುಂದಾಪುರ, ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಟ್ಟಿಗೆ ನಾನು ಆರ್ಜೆ ಜ್ಯೋತಿ, ನಮ್ಮೊಟ್ಟಿಗಿದ್ರೆ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ತಪೋವನದ ಚೀಫ್ ಕನ್ಸಲ್ಟೆಂಟ್, ನಮ್ಮೊಟ್ಟಿಗೆ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಅನ್ನ 1 ವಾರ 7 ದಿನಗಳ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಟ್ಟವರು ಇವರು. ಸೊ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ, ನೀವು ತುಂಬಾ ಅಮೃತಧಾರದಲ್ಲಿ ತುಂಬಾ ಆಕ್ಟಿವ್ ಮೆಂಬರ್, ನೀವು ಲಯನ್ಸ್ ಕ್ಲಬ್ ಕುಂದಾಪುರದ ಮಹಿಳೆಯರೇ ಇರುವಂತಹ ಅಮೃತಧಾರದಲ್ಲಿ. ಸೊ ಪ್ರತಿ ವರ್ಷ ಇಂಥದ್ದು ಒಂದೊಂದು ನೀವು ಇಟ್ಕೊಂಡೇ ಇಟ್ಕಂತ್ರಿ. ಯೋಗಕ್ಕೂ ಮತ್ತು ಈ ಹೊಸ ಬದುಕಿಗೂ ಏನ್ ಸಂಬಂಧ, ಯಾಕೆ ಇದನ್ನ ಕನೆಕ್ಟ್ ಮಾಡಿದ್ರಿ, ಏನ್ ಕಾರಣ ಹೇಳಕ್ಕ?
4: ಈ ಸರಿಯ ಇಂಟರ್ನ್ಯಾಷನಲ್

0: ಈ ಸರಿ ಹೆಲ್ತ್ ಹೆಲ್ತ್ ಫಾರ್ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹಾಕಿದ್ದಾರೆ. ಅಂದ್ರೆ ವೃದ್ಧಾಪ್ಯರಿಗಲ್ಲ ಇದು, ಎಲ್ಲರಿಗೂ ಕೂಡ. ಸೊ ಏಜಿಂಗ್ ಅನ್ನ ಹ್ಯಾಪಿಯಾಗಿ ಆರೋಗ್ಯಕ್ಕೆ, ಸೊ ಏಜ್ ಗ್ರೇಸ್ಫುಲಿ ಅಂತ ಹೇಳ್ತಾರ, ಅದಕ್ಕೆ ಸೂಟ್ ಆಗುವ ಹಾಗೆ. ನಾವ್ ಯಾಕೆ ಈ ಆಶ್ರಮ ಅಂತ ಹೇಳಿದ್ವಿ ಅಂದ್ರೆ, ಆಶ್ರಮದಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಬಟ್ ಯೋಗ ಹೇಳಿಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳು, ಮಲಬದ್ಧತೆ ಇರ್ಬೋದು, ಅವರಲ್ಲಿ ನಿದ್ರಾಹೀನತೆ ಇರ್ಬೋದು, ಅಥವಾ ಬಾಡಿ ಗಂಟು ನೋವು, ಬಾಡಿ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿರುತ್ತೆ. ಸೊ ಅದನ್ನ ನಾವು ಗುರುತಿಸಿಕೊಂಡು ಈಗ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡ್ತಾರೆ, ಬಟ್ ಇಂಥ ಒಂದು ಆರ್ಫನೇಜ್ ಅಲ್ಲಿ ಅಥವಾ ಇಂಥ ಆಶ್ರಮಗಳಲ್ಲಿ ಸಾಧಾರಣವಾಗಿ ಯಾರು ಅಷ್ಟೊಂದು ಗಮನ ಕೊಡೋದಿಲ್ಲ. ಅದನ್ನ ನೆನ್ಪಿಟ್ಕೊಂಡು ಅದನ್ನ ಅರ್ಥ ಮಾಡಿಸೋದಕ್ಕೆ ನಮ್ಮ ಇಡೀ ಟೀಮ್, ನೈನ್ ಸಮೃದ್ಧಧಾರ ಟೀಮ್, ನಮ್ಮ 20 ಜನರ ಒಂದು ಲೇಡೀಸ್ ಕ್ಲಬ್ ಏನಿದೆ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ಸೊ ಅದನ್ನ ನಾವು ಇಲ್ಲಿ ಪ್ರಚಾರ ಮಾಡುವ ಅಂತ.
1: ವೆರಿ ನೈಸ್, ಬ್ಯೂಟಿಫುಲ್. ಥ್ಯಾಂಕ್ ಯು ಡಾಕ್ಟರ್ ವಾಣಿಶ್ರೀ ಐತಾಲ್ ಅವರೇ. ನಿಮ್ಮ ಈ ಜೋಶ್ ಇತ್ತಲ್ಲ, ನಿಮ್ಮ ಹೆಣ್ಮಕ್ಳದ್ದು ಈ ಜೋಶ್, ಭಾರಿ ಖುಷಿ ಆಯ್ತು. ನಮ್ಮ ಹೊಸ ಬದುಕು ಆಶ್ರಮದಲ್ಲಿ ಒಂದು ಹೊಸದಾದ ಕರೆಂಟೆ ಪಾಸ್ ಆಯ್ತು ಈಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ನೀವು ಕೇಂತಿಪ್ಪದ ರೇಡಿಯೋ ಕುಂದಾಪುರ 89.6 FM. ಸ್ಟೇ ಟ್ಯೂನ್, ನಾನು ಆರ್ಜೆ ಜ್ಯೋತಿ. ನೀವು ಕೇಂತಿದ್ರೆ ಈ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಚಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಸ್ಟುಡಿಯೋದಲ್ಲ, ಹೊಸ ಬದುಕು ಆಶ್ರಮದಲ್ಲಿ, ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಇರುವಂತಹ ಈ ಆಶ್ರಮ ಇಲ್ಲಿ ಎಂತ ತಿತ್ತು ಕೇಂದ್ರ, ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ 12ನೇ ವರ್ಷದ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಹಾಗಾಗಿ ಇಲ್ಲಿ ಎಲ್ರಿಗೂ ಯೋಗ ಹೇಳ್ಕೊಡೋಣ ಅಂತ ಬಂದಿದ್ದಾರೆ. ನಮ್ಮೊಟ್ಟಿಗೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಹೆಣ್ಮಕ್ಳೆ ಇರುವಂತಹ ಸ್ಪೆಷಲ್ ಲಯನ್ಸ್ ಕ್ಲಬ್ ನ ಚಂದ್ರಿಕಾ ಧನ್ಯ ಅವರಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ನೀವು?
2: ಅಂದ್ರೆ ನಾವು ಈಗ ಒಂದು 5 ವರ್ಷದಿಂದ ನಾವು ಲಯನ್ಸ್ ಕ್ಲಬ್ ನ ಒಂದು ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗೆ ವರ್ಷಕ್ಕೂ ನಮ್ದು ಮೇನ್ ಇರೋದೇ ನಮ್ಮ ಏನಾದ್ರೂ ಒಂದು ನಮ್ಮ ಕೈಲಾಗಿದ್ದು ನಮ್ಮ ಒಂದು ಸೇವೆಯನ್ನ ಅಥವಾ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ವೇದಿಕೆಯಾಗಿ ನಮಗೆ ಲಯನ್ಸ್ ಕ್ಲಬ್ ಇದೆ. ಹಾಗಾಗಿ ಈ ಒಂದು ಯೋಗ ಅಂತ ಹೇಳಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಆಚರಣೆ ಮಾಡ್ಬೇಕಾದ್ರೆ ನಾವು ಇದರಲ್ಲಿ ಆಚರಣೆ ಮಾಡುವ ಅನ್ನೋ ಉದ್ದೇಶದಿಂದಲೇ ನಾವು ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಇವತ್ತು ಹೊಸ ಬದುಕಿಗೆ ಬಂದಿದ್ದೀವಿ ಅಂದ್ರೆ, ಯಾಕಂದ್ರೆ ಇಲ್ಲಿ ಬಂದ ಮುಗ್ಧ ಜೀವಿಗಳನ್ನ ನೋಡಿದ ತಕ್ಷಣ ನಾವು ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಬಂದು ನೋಡಿದ್ರೆ ತಿಳ್ಕೊಳ್ಬಹುದು. ಹಾಗೆ ಇದು ಸಹ ನಮ್ಗೆ ಬಹಳ ಒಂದು ಹೊಸ ವಾತಾವರಣವೂ ಹೌದು, ಮತ್ತೆ ಸಮಾಜಕ್ಕೆ ಇದು ಎಲ್ರಿಗೂ ಗೊತ್ತಾಗಬೇಕು ಈ ಒಂದು ವಿಷಯ. ಇಷ್ಟು ಒಂದು ಕೆಲಸ ಈ ಶ್ರೀ ವಿನಯ್ ಚಂದ್ರ ಅವರು ಅವ್ರ ಗಂಡ ಹೆಂಡತಿ ಸೇರಿ ಮಾಡ್ತಾ ಇರುವಾಗ ನಮ್ ಇಷ್ಟು ಆದ್ರೂ ಒಂದು ವಿಚಾರವನ್ನ ನಾವು ಒಂದು ಬಿಂದುವಿನಂತೆ ಸಮುದ್ರದಲ್ಲಿ ಒಂದು ನೀರಿನ ಬಿಂದುವಿನಂತೆ ನಾವ್ ಒಂದ್ ಸ್ವಲ್ಪ ಆದ್ರೂ ಸಮಾಜಕ್ಕೆ ಏನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಬಂದ್ ಮಾಡಿ ಇದರಿಂದ ನಿಮ್ಮಂತವ್ರನ್ನ ನಾವು ಕರೆದಿರೋದೇ ಅದಕ್ಕೆ ತುಂಬಾ ಪಬ್ಲಿಸಿಟಿ ಆಗ್ಬೇಕು, ವಿಚಾರ ತಿಳ್ಕೊಳ್ಬೇಕು, ಜೀವನ ಅಂದ್ರೆ ಏನು ಅನ್ನೋದು ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವ ಉದ್ದೇಶದಲ್ಲಿ ಈ ಒಂದು ಜಾಗವನ್ನ ಸೆಲೆಕ್ಟ್ ಮಾಡಿದೀವಿ. ಅದರಲ್ಲೂ ನಮ್ಮ ಕ್ಲಬ್ ಅಲ್ಲಿ 3 ಜನ ಡಾಕ್ಟರ್ಸ್ ಇದಾರೆ, ನಾವ್ಯಾಕೆ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು ಈ ಒಂದು ವಿಚಾರದಲ್ಲಿ. ಹಾಗೆ ಅವರು ಸಹ ಅದೇ ತುಡಿತದಲ್ಲೇ ಇರುವಂತಹ ಒಂದಿಷ್ಟು ಮಹಿಳೆಯ ಸಮಾನ ಆಸಕ್ತ ಮಹಿಳೆಯರಿದ್ದೇವೆ, ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಕೆಲಸ ಮಾಡುವ ಅನ್ಕೊಂಡು ಇಲ್ಲ.
1: ಸೊ ಆರೋಗ್ಯ ತಪಾಸಣೆ ಕೂಡ ನೀವು ಇವತ್ತು ಆಯೋಜನೆ ಮಾಡಿದ್ದೀರಿ.
2: ಹೌದು,
1: ಒಳ್ಳೆ ಕೆಲಸ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿದ್ರೆ ನೀವು ಕೇಂದ್ರದ ನಮ್ಮ ಚಂದ್ರಿಕಾ ಧನ್ಯರ್ ಅವರ ಮಾತನ್ನ ನಾನು ಜ್ಯೋತಿ, ನೀವು ಕೇಂತಿಪದ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಹಾಗೆ ಕೇಂತಾ ಇರಿ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಎಲ್ಲಿ ಕೇಂದ್ರ, ಸಾಲಿಗ್ರಾಮದ ಪಾರಂಪಳ್ಳಿಯ ಹೊಸ ಬದುಕು ಆಶ್ರಮದಲ್ಲಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಯೋಗ ದಿನಾಚರಣೆ ಅಂಗವಾಗಿ ಆಯ್ದುಕೊಂಡಿದ್ದಾರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ನಮ್ಮೊಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಆಶಕ ಇದ್ದಾರೆ. ಆಶಕ ನಮಸ್ಕಾರ.
3: ನಮಸ್ಕಾರ.
1: ಆಶಕರ ಮನೆಯಲ್ಲ ಅಂಕಲಕಟ್ಟೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಕೋಶಾಧಿಕಾರಿ ಇವರ. ಆಶಕ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವಯಸ್ಸು ಎಷ್ಟು?
3: 65.
1: 65 ಅಂದ್ರೆ ನಂಬಿಕೆ ಆತಿಲ್ಲ, ಯಾಕಂದ್ರೆ 66 ನಡೀತೈತೆ, ನಡುದಲ್ಲ ಅದು ಓಡುದ. ಸೊ ಆಸಕ್ಕ ಮಾತ್ರ ಹಂಗೆ ಓಡ್ತಾನೆ ಇರ್ತಾರೆ, ಯಾಕಂದ್ರೆ ಪ್ರತಿದಿನ ನೀವು ಯೋಗ ಮಾಡ್ತೀರ ಅಲ್ದ. ಈ ಸಲದ ಯೋಗ ದಿನಾಚರಣೆ ಥೀಮ್ ಇಪ್ಪದೇ ಅದೇ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ನೀವು ಎಷ್ಟು ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿರಿ?
3: 2008
1: 2008 ಅಂದ್ರೆ ನಮ್ದು ಆಲ್ಮೋಸ್ಟ್ 18 ವರ್ಷ. ಕರೆಕ್ಟ್.
3: ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಪ್ರಿಟಿಟಿಸ್ ಕೋರ್ಸ್ ಎಲ್ಲ ಮಾಡಿದೆ. ನಾನು ತುಂಬಾ ಅಸ್ತಮಿಂದ ಆಫ್ಟರ್ ಡೆಲಿವರಿ ನಾನು ತುಂಬಾ ಅಸ್ತಮಿಂದ ಬಳಸಿದ್ದೆ. ಆದ್ಮೇಲೆ ನಾನು ತುಂಬಾ ಯೋಗ ಕ್ಲಾಸಿಗೆ ಎಲ್ಲ ಮಾಡ್ತಾ ಇದ್ದೆ, ಬಿಡ್ತಾ ಇದ್ದೆ. ಹಂಗೆ ಆಯ್ತು. 2008 ಇಂದ ಸುದರ್ಶನ ಕ್ರಿಯೆ ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಮಾಡಿ ಅದರಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿ ಅದರಲ್ಲಿ ಪ್ರಿಟಿಟಿಸಿ ಮಾಡಿ ನಮ್ಮ ಮನೆಯಲ್ಲೂ ಕೆಲವು ಕೋರ್ಸ್ ಮಾಡಿದ್ವಿ ಹೆಡ್ ಟೀಚರ್ ಅವ್ರ ಮುಖಾಂತರ. ಅದಂದಾಗ ನಾನೇನ್ ಹೇಳುದಂದ್ರೆ ವೃದ್ಧಾಪ್ಯ ಅದೊಂದು ಇದಲ್ಲ ನಮ್ಗೆ. ನಾವು ನಮ್ಮನ್ನ ನಾವು ಹೇಗೆ ಯೋಗದಿಂದ ನಾವು

0: ಅದನ್ನ ವೃದ್ಧಾಪನ ಹೇಗ ಮುಚ್ಚಿಕೊಳ್ಬೇಕು ಅದು ನಮ್ಗೆ ಬೇಕು. ಯಾಕಂದ್ರೆ ನಾನೀಗ ಎಲ್ಲ 65 ವರ್ಷ ಆದ್ರೂ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡು ಆಯ್ತಾ. ಯಾಕಂದ್ರೆ ಯೋಗದಿಂದ ನಮ್ಗೆ ಶಕ್ತಿ ಬರುತ್ತೆ ಮತ್ತೆ ಒಂದು ಆತ್ಮತೃಪ್ತಿ ಬರುತ್ತೆ ನಮ್ಗೆ. ಯೋಗ ನಮ್ಗೆ ಎಲ್ಲದು ಫಿಸಿಕಲಿ ಮೆಂಟಲಿ ಫೈನಾನ್ಸಿಯಲಿ ಎಲ್ಲದರಲ್ಲೂ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಆದ್ರಿಂದ ಇವರಿಗೆಲ್ಲ ಇದು ಮೇನ್ ಬೇಕು. ಯಾಕಂದ್ರೆ ವಿನಯ್ ಚಂದ್ರದ ಇದು ಈ ಹೊಸ ಬದುಕು ನೋಡಿಯೇ ನಮ್ಗೆ ಒಂಥರ ಅಳುವೆ ಬರುವಷ್ಟು ಆಯ್ತು ನಮ್ಗೆ. ಫಸ್ಟ್ ವಾಣಿಶ್ರೀ ಅವರಿಂದ ನಮ್ಗೆ ಪರಿಚಯ ಆಯ್ತು ಆಯ್ತಾ. ಇವರಿಗೆ ಬೇಕು ಯಾಕಂದ್ರೆ ಈ ಏಜ್ ನಲ್ಲಿ ಅವರಿಗೆ ಕಾಲ್ ನೋವು, ಸೊಂಟ ನೋವು, ಕೈ ನೋವು, ಕುತ್ತಿಗೆ ನೋವು ಎಲ್ಲ ಮಾಮೂಲು ಅದು ಬಂದೇ ಬರುತ್ತೆ ಪ್ರಾಯದ ಬಂದಿದ್ರ ಮೇಲೆ. ಅದನ್ನ ಈ ಯೋಗದಿಂದ ನಾವು ಅದನ್ನ ಸರಿ ಮಾಡ್ಕೊಳ್ಳೋಣ.
1: ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಯೋಗ ಮಾಡ್ತೀರಿ?
0: ನಾನು 5 ಕಾಲದಿಂದ ವಾಕಿಂಗ್ ಹೋಗುತ್ತೆ. ವಾಕಿಂಗ್ ಹೋಗಿ 6:30 ಬತ್ತೆ, 6:30 to 7:30 ತನಕ ನಂದು ಮಾಡ್ತೇನೆ.
1: ಸೂಪರ್ ಸೂಪರ್ ಅಕ್ಕ, ನಂಗೆ ಖುಷಿ ಅದು ಎಂತಕ್ಕೆ ಅಂದ್ರೆ ನೀವು ಅಷ್ಟು ಅಷ್ಟು ಜೋಶ್ಫುಲ್ಲಿ ಕಾನ್ಫಿಡೆಂಟ್ ಆಗಿ ಖುಷಿಯಲ್ಲಿ ಬದುಕನ್ನು ಲೀಡ್ ಮಾಡ್ತಾ ಇದ್ರೆ ಅದೆಲ್ಲ ಕಾರಣ ಯೋಗ ಅನ್ಸ.
0: ಯೋಗ 100% ಯೋಗ
1: ಅಲ್ಲ
0: 100%
1: ಮತ್ತೆ ಆಗ್ತಾಳ. ಶುರು ಮಾಡಿ ನೀವು ಯೋಗ, ಯೋಗ ಮಾಡುವುದೇ ಒಂದು ಯೋಗ. ಥ್ಯಾಂಕ್ ಯು ಅಶೋಕ, ಥ್ಯಾಂಕ್ ಯು ಸೋ ಮಚ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ನಾವು ಹೊಸ ಬದುಕು ಆಶ್ರಮದಲ್ಲಿತ್ತು. ನಮ್ಮೊಟ್ಟಿಕಾಣಿ ರಾಜಶ್ರೀ ಇದ್ದಾರೆ. ರಾಜಶ್ರೀ ಯಾರನ್ ಕೇಂದ್ರೆ, ಈ ಹೊಸ ಬದುಕು ಆಶ್ರಮ ಪಾರಂಪಳ್ಳಿಯಲ್ಲಿ ಅಂದ್ರೆ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಏನ್ ಶುರುವಾಯ್ತು ಅದಕ್ಕೆ ರಾಜಶ್ರೀ ಮತ್ತೆ ವಿನಯ ಚಂದ್ರ ಸಾಸ್ತಾನ ಇವರೇ ಕಾರಣ. ಇವರಿಬ್ರು ದಂಪತಿಗಳು, ಇವರಿಬ್ರು ಆತ್ಮ ಸಂಗಾತಿಗಳು ಅನ್ಬಹುದೇನೋ. ಯಾಕಂದ್ರೆ ಎಲ್ಲೊಟ್ಟಾದ್ರು ಒಂದೇ ಸರ್ವಿಸ್ಗೆ ಗಂಡ ಹೆಂಡತಿ ಇಬ್ರು ಓಕೆ ಓಕೆ ಅಂತ ಹೇಳಿ ಒಟ್ಟಾಗಿ ಮಾಡ್ಬೇಕಲ್ಲ ಅಂತದೊಂದು ಒಳ್ಳೆ ಉದ್ದೇಶ. ಸೊ ರಾಜೇಶ್ ಅವರು ಈ ಹೊಸ ಬದುಕು ಶುರು ಮಾಡೋಕೆ ಕಾರಣ ಅಂತ?
2: ಕಾರಣ ಅಂದ್ರೆ ಅವ್ರು ಮುಂಚೆನೆ ಮಾಡ್ಕೊಂಡ್ಬಂದಿದ್ದದು ಸೋಷಿಯಲ್ ಮಾಡ್ಕೊಂಡ್ಬಂದ್ರು. ಮತ್ತೆ ಹೇಳಿದ್ ಹೀಗೆ ಮಾಡುವ ನಡೆಸುವ ಹೇಳಿದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ರು ತುಂಬಾ ಇದ್ದಿದ್ರು ಬೇಡ ನಾವೆಲ್ಲ
1: ವರ್ಕ್ ನೀವ ಶುರು ಮಾಡುವಂತ
2: ಅವ್ರು ಹೇಳಿದ್ರು ಮಾಡುವ ಅಂತ. ಅದಕ್ಕೆ ನಾ ಹೇಳಿದ್ರೆ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಕಷ್ಟ ಬೇಡ ಅಂತ. ಫ್ಯಾಮಿಲಿ ಎಲ್ಲ ಮನೇಲೆಲ್ಲ ಸ್ವಲ್ಪ ಇದ್ ಮಾಡ್ತಿದ್ರು. ಈಗ ಅಡ್ಡಿಲ್ಲ, ಈಗ ಮಾಡುವ ಹಾಗೀಗೆ ಅಂತೆಲ್ಲ ಹೇಳಿ.
1: ಈಗ ನೀವು ಪ್ರೆಗ್ನೆಂಟ್ ಬೇರೆ, ಆದ್ರೂ ನೀವಿಬ್ರೆ 55 ಜನ ಯಾರಿದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಅಡುಗೆ ಅದು ಇದು ಎಲ್ಲ ನೀವೇ ಮಾಡ್ಕಂತ್ರಿ, ಬೇರೆ ಕೆಲ್ಸಕ್ಕೆ ಯಾರು ಇಲ್ಲ. ಹ್ಯಾಂಗ್ ಮ್ಯಾನೇಜ್ ಮಾಡ್ತೀರಿ?
2: ಆಗುತ್ತೆ ತೊಂದ್ರೆ, ದೇವ್ರ ಇಚ್ಛೆ ದೇವರ ಆರೋಗ್ಯ ಕೊಡ್ತಾರೆ
1: ಆಗ್ತಂತ ಆ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೊಂದು ಇದೊಂದು ಉದ್ದೇಶ ಇದೆಯಲ್ಲ, ಸರ್ವ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು. ಅದ್ರಲ್ಲಿ ವಿಶೇಷ ಅಂತಂದ್ರೆ ಇವ್ರಿಲ್ಲ ಆಶ್ರಮ ಮಾಡ್ಕೊಂಡು ಅಲ್ಲೆಲ್ಲೋ ಇಲ್ಲ, ಈ ಆಶ್ರಮದಲ್ಲೇ ಒಂದ್ ಪರ್ದಿ ಕಟ್ಕೊಂಡು ಒಂದ್ ಚಂದ್ ಬೆಡ್ ಇಟ್ಕೊಂಡು ಅಲ್ಲೇ ಅವ್ರ ಮನೆ, ಅವ್ರ ವಾಸನು ಇಲ್ಲ. ಅವ್ರೇನ್ ತಿಂತಾರ ಅದನ್ನ ಇವರು ತಿಂತಾರ, ಇವ್ರೇನ್ ತಿಂತಾರ ಅದನ್ನ ಅವರು ತಿಂತಾರ.
2: ಅಡಿಗೆ ನಾವೇ ಮಾಡುದಲ್ಲ, ನಾವು ಅಡಿಗೆ ಮಾಡಿದಲ್ಲಿ ನಾವು ಅದೇ ತಿನ್ನುದು, ಅವ್ರಿಗೆ ಅದೇ ಹಾಕುದು,
1: ಅವರೊಟ್ಟಿಗೆ ಐಕಮ್.
2: ಹೌದು ಅದೇ.
1: ಈಗ ಹೆರಿಗೆ ಎಲ್ಲ ನೆಕ್ಸ್ಟ್ ಇಲ್ಲೇ?
2: ಇಲ್ಲ ಇಲ್ಲ ಇಲ್ಲ.
1: ಮತ್ತೆ ಇಲ್ಲ,
2: ಎಲ್ಲಿಲ್ಲ.
1: ಇದೇ ನಿಮ್ಮ ಮನೆ, ಇದೇ ನಿಮ್ಮ ಬದುಕು,
2: ಇದೇ ಬದುಕು, ಹೊಸ ಬದುಕು,
1: ಹೊಸ ಬದುಕು ಶುರುವಾದದ್ದು. ಸೊ ಶುರುವಾದದ್ದು ಬಾರಿ ಒಳ್ಳೆ ಆಯ್ತು, ಎಷ್ಟೋ ಜನಕ್ಕೆ ಇದೊಂದು ಹೊಸ ಬದುಕೇ ಆಯ್ತು ಅಲ್ದಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಂಗೆ ನಡೀತಾ ಇರ್ಲಿ. ಹಂಗೆ ನಮ್ಮನ್ ಕಾಂತಿಪ್ಪರ್ ನೀವ್ ಯಾರೇ ಇರಿ, ನಿಮ್ಗೇನಾದ್ರೂ ಇಲ್ಲ ನಾನು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಕ್ ಅಥವಾ ನಾನೊಂದ್ಸಲ ಬಂದು ಹೊಸ ಬದುಕನ್ನ ಕಾಣಕ್ ಅಂತ ಇದ್ರೆ ಡೆಫಿನೆಟ್ಲಿ ಬನ್ನಿ ಸಾಲಿಗ್ರಾಮಕ್ಕೆ ಬನ್ನಿ. ಅಲ್ಲಿ ಪಾರಂಪಳ್ಳಿ ಗ್ರಾಮ ರಿಕ್ಷಾದಲ್ಲಿ ಕೂಕೊಂಡ್ರು ಕಾರಂಗ್ ಬಂದ್ರು ಅಲ್ಲಿ ಹೊಸ ಬದುಕು ಆಶ್ರಮ ಎಲ್ಲಿ ಅಂತ ಕೇಂದ್ರ ಹೇಳಿದ್ರ ಗೂಗಲ್ ಅಂಗ್
2: ಸಿಗುತ್ತೆ,
1: ಗೂಗಲ್ ಅಂಗಿತ್ತು ಡೈರೆಕ್ಷನ್ ಹಾಕೊಂಡ್ ಬನ್ನಿ ಅಕ್ಕ. ಥ್ಯಾಂಕ್ ಯು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ. ಎಂತ ವಿಶೇಷ ಕೇಂದ್ರ ಇವತ್ತು, ಹೊಸ ಬದುಕು ಆಶ್ರಮದಲ್ಲಿದ್ವಿ ನಾವು. ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಇಪ್ಪದು ಇದೆಲ್ಲ ಹೇಳ್ತಾ ಇತ್ತಲ್ಲ. ಇದನ್ನ ಶುರು ಮಾಡಿದವ್ರು ಇವರೇ ಕಣ್, ಎಷ್ಟು ಹೆಂಗಿದ್ದಾರೆ, ಏನ್ ಹಳತ್ತಾಯಿ ಓಕೆ ಮತ್ತೆ ನಾನು ಈಗ ಜಗತ್ತಿಗೆ ಏನಾದ್ರೂ ಕೊಡಬೇಕು ಅಂತ ಡಿಸೈಡ್ ಮಾಡದಲ್ಲ, ತುಂಬಾ ಹೆಂಗ್ ಇಪ್ಪತ್ತಿಗೆ ವಿನಯ್ ಚಂದ್ರ ನಂಗೆ ಸಾಸ್ತಾನದಾರ ಮೊದಲೇ ಗೊತ್ತಿದ್ದಿತ್ತು. ನಮ್ಮ ಸಾಸ್ತಾನ ಅಥವಾ ನಮ್ಮ ಈ ಹೆದ್ದಾರಿ ಇದೆಯಲ್ಲ, ಹೆದ್ದಾರಿ ಇಕ್ಕೆಲೆಗಳಲ್ಲಿ ಗಿಡ ನೆಟ್ಟು ಅದನ್ನ ಮರ ಮಾಡ್ಕಂತೇಳಿ ಹೊರಟಾರ. ಬಟ್ ಎಲ್ಲ ಮರ ಗಿಡನ್ನೆಲ್ಲ ಕೊಡ್ದು ಕೊಡ್ದು ಹಾಕುದು ಕಂಡ ಇದಾಪದಲ್ಲ ಮರೆ ಮನ್ಸನ್ನವ್ರೆ ಎಂತರು ಮಾಡೋಕತ್ತ ಅಂತ ಈ ಹೊಸ ಬದುಕಿಗೆ ಬಂದದ ವಿನಯ್ ಅವ್ರೆ.
3: ಹೌದು, ಕರೆಕ್ಟ್
1: ಕರೆಕ್ಟ್
3: ಕರೆಕ್ಟ್.
1: ಸೊ ಯಾಕೆ ಅಂದ್ರೆ ಧೈರ್ಯ ಬೇಕಿದಕ್ಕೆ. ನಮ್ಗೆ ಮನೆಗೆ ಒಬ್ರು ಹಳೆಯರಿದ್ರೆ ಸೊತ್ತೆ ಕೊಂಡು ಕಮ್ಕಾತಿಲ್ಲ. ಅಂತದ್ರಲ್ಲಿ ಇಲ್ಲಿ 55 ಜನನ ಹಾಕೊಂಡಿದ್ದೀರಿ ನೀವು. ಅದರಲ್ಲಿ ಎಲ್ಲಾ ಕ್ಯಾಟಗರಿಯವರು ಇದ್ದಾರೆ, ಅಂದ್ರೆ ಹೇಳಿದ ಅರ್ಥ ಇದ್ದವರು, ಕೆಮಿಕ್ ಎಂದಿದ್ದವ್ರು, ಎಲ್ಲ ತರದವ್ರು ಇದ್ದಾರೆ ಇಲ್ಲಿ ಅಲ್ದಾ?
3: ಎಲ್ಲ ಇದ್ದಾರೆ,
1: ಪ್ರತಿಯೊಬ್ರು ಇದ್ದಾರೆ.
3: ಏಜ್ಡ್ ಇದ್ದಾರೆ, ಬೆಡ್ ರೀಡನ್ ಇದ್ದಾರೆ, ಒಬ್ರು ನೀವಿನ್ನು ನೋಡ್ಲಿಲ್ಲ, ಅವರದ್ದು ತುಂಬಾ ಬ್ಯಾಡ್ ಇದೆ, ಲಾಸ್ಟ್ ರೂಮ್ ಅಲ್ಲಿ ಇದ್ದಾರೆ. ಇವತ್ತಿಲ್ಲ ನಾಳೆ ಆತರ ಸಿಚುವೇಶನ್ ಇದೆ. ಅಜ್ರ ಕಡೆ ಹಾಕಿದ್ವಿ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಿ ಅಂತೇಳಿ, ಯಾಕಂದ್ರೆ ಹೇಳಲಿಕ್ಕೆ ಆಗಲ್ಲ. ಹಾಗೆ ಇರುವಷ್ಟು ದಿನ ಈಗ ಲಿಕ್ವಿಡ್ ಐಟಮ್ ಅನ್ನ ತಗೊಳ್ತಾರೆ, ಗ್ಲೂಕೋಸ್ ಕುಡಿತಾರೆ.
1: ನಾ ಕೇಂಬುದು ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು, ಇದನ್ನು ಸಾಮಾನ್ಯ ಅಲ್ಲ. ನೀವಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆತಿತ್ತು, ಅದಕ್ಕೆ ಹಿಡ್ದಿಡ್ದು ನಿಲ್ಲಿಸಿ ಅವನ್ನ ಕರೆದು ಕೂರಿಸಿ ಅಂತ ತಾಳ್ಮೆ ಇದು ಬೇಕಪ್ಪ ಅಂತ ಅನ್ಸೋದು. ಅಂತದ್ರಲ್ಲಿ ನೀವ್ ಹೆಂಗ್ ಈ ಡಿಸಿಷನ್? ರಾಜಶ್ರೀ ಅವರು ಇವ್ರು ಸಪೋರ್ಟ್ ಆಗಿ ಪಕ್ಕದಾಗೆ ನಿಂತ್ಕೊಂಡಿದ್ರು, ಸಪೋರ್ಟ್ ಆಗಿರೋರು ಗಂಡನಿಗೆ ಇದೆಲ್ಲ ಕೆಲಸಗಳಲ್ಲೂ. ಸೊ ಹೆಂಗ್ ಈ ಡಿಸಿಷನ್?
3: ಸಪೋರ್ಟ್ ಅಲ್ಲ, ನನ್ಕಿಂತ ಹೆಚ್ಚಳೆ ಜಾಸ್ತಿ ಕೆಲಸ ಮಾಡುದು. ನಾನೆಲ್ಲಾರು ನಿದ್ರೆ ಮಾಡಿದ್ರು ಮಧ್ಯೆ ಪಟ್ಟ 3 ಗಂಟೆಗೆ ಟೀಗ್ ಅಂತ ಎಬ್ಸ್ತಾ ಇರ್ತಾಳೆ. ನಾನು ಹೇಳಕ್ಕೆ ಎಲ್ಲ ಸರಿ 10 ಸರಿ ಎಬ್ಸ್ಬೇಕು ಅಂದ್ರೆ ಅಷ್ಟು ಮೈಂಡ್ ಸ್ಟ್ರೆಸ್ ಅಲ್ಲಿ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ. ಮಧ್ಯಾಹ್ನ ಇಲ್ಲ ರಾತ್ರಿ ಒಂದ್ ಸ್ವಲ್ಪ ರೆಸ್ಟ್ ಗೆ ಬಿದ್ರೆ ಅದು ಹೇಗೆ ನಿದ್ದೆ ಬರುತ್ತೆ ಹೇಳಿಕ್ಕಾಗಲ್ಲ, ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಆಗುತ್ತೆ. ಕೆಲವು ಸಾರಿ ಹಾಸ್ಪಿಟ್ಲಿಗೆ ಹೋದ್ರೆ ರಾತ್ರಿ ಒಂದ್ಸರಿ ವಿಸಿಟ್ ಮಾಡಿ ಬರ್ಬೇಕಾಗತ್ತೆ. ಒಂದಿಬ್ಬರಿಗೆ ಇದ್ದಾರೆ ಅಜ್ಜರ್ಕಾಡಲ್ಲಿ, ತುಂಬಾ ಬ್ಯಾಡ್. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ತಿಂಡಿಗೆ ರೆಡಿ ಮಾಡಬೇಕು. ಯಾರದಾದ್ರೂ ತಿಂಡಿ ಇದ್ರೆ ನಮ್ಗೆ ಬೋರ್ ಆಗುತ್ತೆ, ಯಾಕಂದ್ರೆ ತಿಂಡಿ ಮಾಡಿ ಮಾಡಿ ಅದೊಂದು ಅಭ್ಯಾಸ ಆಗಿದೆ. ಕೆಲವು ಸಾರಿ ಇವಳು ಕೇಳ್ತಾಳೆ ನಿಮ್ಗೆ ತಿಂಡಿ ಮಾಡಿ ಬೇಜಾರಾಗೋದಿಲ್ವಾ ಡೈಲಿ ಅಂತೇಳಿ, ಅದೊಂದು ರುಟೀನ್ ಆಗಿದೆ. ಮತ್ತೆ ಇಲ್ಲಿ ಇದುವರೆಗೂ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗಂಜಿ ಹಾಕಿದ್ದೇ ಇಲ್ಲ, ವೆರೈಟಿ ತಿಂಡಿ ಮಾಡ್ತೀವಿ. ಅವಲಕ್ಕಿಯಲ್ಲಿ ಒಂದು 7-8 ಬಗೆ ಮಾಡ್ತೀವಿ, ಹುಳಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಮತ್ತೆ ಕೆಂಪು ಅವಲಕ್ಕಿ, ಯೆಲ್ಲೋ ಅವಲಕ್ಕಿ, ವೆರೈಟಿ ವೆರೈಟಿ ಮಾಡ್ತೀವಿ. ಮತ್ತೆ ತಿಂಡಿಯಲ್ಲಿ ಇಡ್ಲಿ, ಬನ್ಸು, ಪೂರಿ ಎಲ್ಲ ನಾವೇ ಮಾಡುದು, ಇಲ್ಲಿ ಕೆಲಸದವ್ರು ಯಾರಿಲ್ಲ. ಮತ್ತೆ ಪೊಂಗಲ್ಲು, ರೈಸ್ ಬಾತ್ ಅಲ್ಲಿ ಪುದೀನ ರೈಸ್, ಪಾಲಕ್ ರೈಸ್, ಟೊಮೆಟೊ ರೈಸ್, ಪಲಾವ್ ಇದೆಲ್ಲ ನಾವು ವೆರೈಟಿ ವೆರೈಟಿ ಮಾಡ್ತೀವಿ.
1: ನೀವಿಬ್ರೆ ಎಲ್ಲದು ಸರ್ವವು ಈ ಕ್ಲೀನಿಂಗ್ ಎಲ್ಲ ಮಾಡುದ್ರ? ಮತ್ತೆ
3: ಕ್ಲೀನಿಂಗ್ ನಾವೇ ಮಾಡ್ತೀವಿ. ಮತ್ತೆ ಇಲ್ಲಿ ಟೈಮ್ ಟೇಬಲ್ ಇದೆ, ಆಶ್ರಮದವರು ಅವರ ಟೈಮ್ ಟೇಬಲ್ ಗೆ ಅವರು ಮಾಡ್ತಾರೆ. ಅವರ ತಟ್ಟೆ ತೊಳೆಯುವಂತದ್ದಿರ್ಬೋದು, ಮತ್ತೆ ಗುಡ್ಸಿ ಕ್ಲೀನ್ ಮಾಡುವಂತದ್ದಿರ್ಬೋದು, ಅದೆಲ್ಲ ಮಾಡ್ತಾರೆ.
1: ಅವರ ಚಿಕಿತ್ಸೆ ಅದು ಇದು ಅದ್ರ ಖರ್ಚು ಎಲ್ಲ ಹೆಂಗ್ ನೀವು ನಿಭಾಯಿಸ್ತೀರಿ?
3: ಅದು ನಾವೇ ಇದು ಮಾಡುವಂತದ್ದು
1: ಎಲ್ಲದು ಇವರೇ, ಕೇಮುಕಾರ ಎಲ್ಲದು ಪ್ರತಿಯೊಂದು ಇವರೇ. ಹಂಗಾಗಿ ಖರ್ಚುನ ಹೆಂಗೆ ನೀವು ಈಗ ದುಡ್ಡು ಬೇಕಲ್ಲ ಮಾರ್ರೆ, ಎಂತ ಮಾಡ್ಕೋ 55 ಜನ ಇದ್ದಾರೆ. ಸೊ ಅವರದ್ದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅದರೊಟ್ಟಿಗೆ ಉಳಿದ ಎಲ್ಲ ಖರ್ಚುಗಳು, ಕ್ಲೀನಿಂಗ್, ಮೇಂಟೆನೆನ್ಸ್, ಎವ್ರಿಥಿಂಗ್ ಎಲ್ಲ ಇದೆಯಲ್ಲ, ಹೆಂಗ್ ಮಾಡ್ತೀರಿ?
3: ಖರ್ಚು ಅಂದ್ರೆ ಕನ್ಸ್ಟ್ರಕ್ಷನ್ ಇದು ಮಾಡ್ತೀವಿ ನಾನು.
1: ಈ ಎಡ್ಕಂಗದು ಇತ್ತ? ಮತ್ತೆ
3: ಅದು ಇತ್ತ. ಮತ್ತೆ ಮೋಷನ್ ಗ್ರಾಫಿಕ್ ಡಿಸೈನರ್ ವರ್ಕ್ ಮಾಡ್ತೇ, ಇಲ್ಲೇ ವರ್ಕ್ ಮಾಡ್ತೆ. ನಂದು ಹಳೆ ಕ್ಲೈಂಟ್ಸ್ ಮಾತ್ರ, ಹೊಸದು ಯಾವ್ದು ಕ್ಲೈಂಟ್ಸ್ ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನಂಗೆ ತುಂಬಾ ಹೆವಿ ಆಗುತ್ತೆ. ಮತ್ತೆ ಯಾರಾದ್ರೂ ಡೋನರ್ ಬರ್ತಾರೆ, ನಿಮ್ಮಂತ ಡೋನರ್ ಬಂದ್ರೆ ಒಂದಿಷ್ಟು ಕೊಡ್ತಾರೆ. ಕೆಲವರು ಬೆಳಿಗ್ಗೆ ಡೋರ್ ತೆಗಿಬೇಕಾದ್ರೆ ಗ್ರೋಸರಿ ಇದೆಲ್ಲ ಇಟ್ಟೋಗ್ತಾರೆ. ನಿನ್ನೆ ನಾವೊಂದು ಗ್ರೋಸರಿ ತಗೊಂಡ್ ಬಂತು, ಸಾಧಾರಣ ಇಲ್ಲೆಲ್ಲ ಇರಬೇಕು, 14,000-15,000 ಏನೋ ಆಯ್ತು. ಬರೀ 1 ತಿಂಗಳಿದ್ದು ಅದು ನಮ್ಗೆ ಬೇಕಾಗಿರೋ ಐಟಮ್ ರೈಸ್ ಅದು ಇದೆಲ್ಲ ಬಿಟ್ಟು ಅಂದ್ರೆ ಕೆಲವೊಂದು ಇದಕ್ಕೆ ನಮ್ಗೆ ಕಾಸ್ಟ್ಲಿ ಆಗುತ್ತೆ. ಕೆಲವು ಸುಮಾರು ಕೆಲಸ ಇರುತ್ತೆ, ಅದಕ್ಕೆಲ್ಲ ಕೆಲವೆಲ್ಲ ನಾವು ತರಲೇಬೇಕಾಗತ್ತೆ. ಮತ್ತೆ ಮೆಡಿಸಿನ್ ಬೇಕಾಗುತ್ತೆ, ಮೆಡಿಸಿನ್ ಇದೆ, ಒಂದು 17,000 ಸಾಲ ಇದೆ ಈಗ,
1: ಸಾಲ ಕೂಡ ಇದೆ. ಓಕೆ, ಈಗ ಅಮೃತ ಧಾರೆ ಲಯನ್ಸ್ ಕ್ಲಬ್ ಕುಂದಾಪುರದವರು ಎಲ್ಲರೂ ಬಂದ್ರು, ಆಯುಷ್ ಇಲಾಖೆ ಕುಂದಾಪುರ ಇವರೆಲ್ಲ ಸೇರಿ ವಿಶ್ವ ಯೋಗ ದಿನಾಚರಣೆಯನ್ನು ನಿಮ್ಮ ಹೊಸ ಬದುಕಲ್ಲೇ ಮಾಡ್ತಾ ಇದ್ರು. ಅವ್ರಿಗೆ ಯೋಗ ಹೇಳ್ಕೊಡೋದು ಒಂದು ದಿನನಿತ್ಯಕ್ಕೆ ಆಪದು ಸಣ್ಣ ಪುಟ್ಟದ್ದು, ಯಾಕಂದ್ರೆ ಅವ್ರ ಹತ್ರ ಯೋಗ ಮಾಡಿಸೋದು ಕಷ್ಟವೇ ಇದೆ. ಇವನ್ ಕೈ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕಾಲು ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕೈ ತಿರ್ಸಿ ಅಂದ್ರೆ ಗೊತ್ತಾತಿಲ್ಲ, ಕೆಲವರಿಗೆ ಭಾಷೆಯೂ ಗೊತ್ತಿಲ್ಲ, ಎಲ್ಲೆಲ್ಲಿಯವರೆಲ್ಲ ಇದ್ದಾರೆ?
3: ಸಾಧಾರಣ ನಾವು ಭಾರತ ಸುತ್ತಿದ್ರೆ ಭಾರತ ನೋಡಬಹುದು, ಇಲ್ಲಿ ಎಲ್ಲ ಸ್ಟೇಟ್ ಅವರು ಇದ್ದಾರೆ, ಇಲ್ಲೇ ನೋಡಬಹುದು ಭಾರತವನ್ನ.
1: ಹೊಸ ಬದುಕಲ್ಲೇ
3: ಯಾಕಂದ್ರೆ ತಮಿಳ್ ಇದ್ದಾರೆ, ಮಲಯಾಳಿ ಇದ್ದಾರೆ, ಬೆಂಗಾಲ್ ಇದ್ದಾರೆ, ಪಂಜಾಬ್ ಇದ್ದಾರೆ, ಯುಪಿ, ಮಧ್ಯಪ್ರದೇಶ, ಕೆಲವರು ಒಂದು ಇಬ್ಬರು ಆದಿವಾಸಿ ಇದ್ದಾರೆ.
1: ಇಲ್ಲಿ ಸಿಕ್ಕಿದ್ರು ನಿಮ್ಗೆ ಹೇಗೆ ಅಂತ
3: ಅಂದ್ರೆ, ಕೆಲವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಕೆಲವೊಂದು ದೇವಸ್ಥಾನದಲ್ಲಿ, ಅಂದ್ರೆ ಇದು ಹೇಳೋದು ಕಷ್ಟ ನನಗೆ.
1: ಅಲ್ಲ, ನೀವೇ ಹೋಗಿ ಕರ್ಕ ಬರ್ತೀರಾ ಅಥವಾ ಅವರೇ ಯಾರು ಹುಡ್ಕೊಂಡ್ ಬಂದ್ ಇಲ್ಲಿ ಬಿಡ್ತಾರ ಹೆಂಗೆ?
3: ನನ್ಗೆ ತಂದೆ ನೋಡ್ಲಿಕ್ಕೆ ಆಗಿಲ್ಲ, ಇಲ್ಲಿ ಬಿಡೋದು ಆತರ ಆಪ್ಷನ್ ಇಲ್ಲ. ಬಿಗ್ ಮಾಡ್ತಾ ಇದ್ದವರನ್ನ ಇದನ್ಗೆ ಹೇಳೋದು ಕಷ್ಟ, ಯಾಕಂದ್ರೆ ನಾನು ಅದು ಹೇಳಲ್ಲ ಇದುವರೆಗೆ, ಆ ವರ್ಡ್ಸ್ ಅನ್ನ ಹೇಳಲ್ಲ. ಅವರನ್ನ ಪೊಲೀಸ್ ಇಲ್ಲ ಅಲ್ಲಿ ಸೋಷಿಯಲ್ ವರ್ಕರು ಇಲ್ಲ ಯಾರೋ ಹತ್ರದವರು ಈ ತರ ಇದ್ದಾರಂತ ಹೇಳ್ತಾರೆ, ವಿಡಿಯೋ ಕಳಿಸ್ತಾರೆ, ಮತ್ತೆ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಕೆಲವು ಸಾರಿ ಪೆಟ್ ತಿಂದಿದೆ ಅವ್ರು ಹೊಡಿತಾರೆ, ಕಲ್ಲಲ್ಲಿ ಹೊಡಿಯಕ್ ಬರ್ತಾರೆ, ನಮ್ಮ ಕಾರ್ ಇದ್ ಗ್ಲಾಸ್ ಎಲ್ಲ ಹೊಡಿಯಕ್ ಇದ್ ಮಾಡ್ತಾರೆ. ಹೇಗೋ ಇದ್ ಮಾಡ್ಕೊಂಡು ಇದ್ ನಿಭಾಯಿಸ್ತೀವಿ. ಮತ್ತೆ ವಿಶ್ವ ಯೋಗ ದಿನಕ್ಕೆ ಅಮೃತ ಧಾರತ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೆಲ್ತ್ ಚೆಕಪ್ ಮಾಡ್ತಾ ಇದಾರೆ. ಅಷ್ಟೇ ಅಲ್ಲ, ಅಮೃತ ಧಾರದವರು ನಮ್ಮ ಆಶ್ರಮಕ್ಕೆ ಅವರ ಮನೋರಂಜನೆಗೆ ದೊಡ್ಡ ಟಿವಿ ಕೊಟ್ಟಿದ್ರು. ಮತ್ತೆ ನಮಗೆ ಕಮರ್ಷಿಯಲ್ ಮಿಕ್ಸಿ ಬೇಕಿತ್ತು, ಅದನ್ನ ನೋಡಿ ನಮ್ಮ ಅಮೃತಧಾರ ಅವರು ವಾಣಿಶೇಖ ಅವರು ದೊಡ್ಡ ಮಿಕ್ಸಿ ಕೊಟ್ಟಿದ್ರು. ಮತ್ತೆ ವಾಣಿಶೇಖ ಅವರು ನಮ್ಮ ಆಶ್ರಮದಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ, ಮತ್ತೆ ಡೆತ್ ಆದ್ರೆ ಇಮಿಡಿಯೇಟ್ ಬಂದು ಸರ್ಟಿಫಿಕೇಟ್ ಅನೌನ್ಸ್ ಮಾಡ್ತಾರೆ ಡೆತ್ ಆಗ್ತೇಳಿ. ಮತ್ತೆ ತುಂಬಾನೇ ಅವರು ಅಮೃತಧಾರದವರು ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ನ ಪ್ರಕಾರ ಒಂದು ಆಂಬುಲೆನ್ಸ್ ಕೂಡ ಅವರು ಕೊಡಬೇಕಂತೇಳಿ ಯೋಚನೆ ಹಾಕಿದ್ದಾರೆ ಅಮೃತ ದಾರದವರು, ಹೇಳಬಾರ್ದು ಅಂತ ಹೇಳಿದ್ದಾರೆ ಅವರು. ಹಾಗೆ ಇದು ಹಾಕಿ ತೊಂದ್ರೆ ಇಲ್ಲ, ಅವರು ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಕೊಡುವ ಯೋಚನೆಯನ್ನು ಹಾಕಿದ್ದಾರೆ.
1: ಸರ್, ನಿಮ್ದು ತುಂಬಾ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಅಡುಗೆ ಮಾಡೋ ಒಲೆ ಬೇಕು, ಆಶ್ರಮ ವಾಸಿಗಳಿಗೆ ಬಟ್ಟೆ ಬೇಕು, ಬೆಡ್ಶೀಟ್ಸ್ ಬೇಕು, ಆಂಬುಲೆನ್ಸ್ ಬೇಕು, ಸ್ವತಃ ಕಟ್ಟಡಕ್ಕಾಗಿ 1 ಎಕರೆ ಏನಾದ್ರೂ ಜಾಗ ಬೇಕು. ಸೊ ಇದೆಲ್ಲ ಇದೆ. ಸೊ ರೇಡಿಯೋ ಕುಂದಾಪುರ ಕೇಂಬರ್ ನೀವೆಲ್ಲಾದ್ರೂ ಚೂರು ಮನಸ್ಸು ಮಾಡ್ತೀರಿ ಅಂತ ಆದ್ರೆ ಅದ್ರ ಒಟ್ಟಿಗೆ ನೀವು ಹೊಸ ಬದುಕು ಆಶ್ರಮ ಒಂದ್ಸಲ ಕಾಂಬಕ್ ಬನ್ನಿ. ಎಲ್ಲಿ ಬರ್ಕೇಳಿ?
3: ಸಾಲಿಗ್ರಾಮ ಪಾರಂಪಳ್ಳಿಯಲ್ಲಿ ಇದೆ, ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಪಕ್ಕದ್ದಿದ್ರಲ್ಲಿ, ಪಕ್ಕದ ರೋಡ್ ಅಲ್ಲಿ ಬರಬೇಕು. ಹಾಗೆ ಇನ್ನೊಂದೇನಂದ್ರೆ, ನಿಮ್ಗೆ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ, ಗೂಗಲ್ ಮ್ಯಾಪ್ ಅಲ್ಲಿ ಹೊಸ ಬದುಕು ಆಶ್ರಮ ಹಾಕಿದ್ರೆ ಬರುತ್ತೆ, ಗೂಗಲ್ ಅಲ್ಲಿ ಹಾಕಿದ್ರು ಬರುತ್ತೆ, ಮತ್ತೆ ಹೊಸ ಬದುಕು .com ಅಂತೇಳಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ತುಂಬಾ ಬ್ಯಾಡ್ ಇದ್ದವರು. ಅವರಿಗೆ ಹೇಗಿದ್ದಾರೆ ಅಂದ್ರೆ, ನಾವು ಒಂದು ಕುಟುಂಬದವ್ರ ತರ ಇದ್ದೀವಿ, ತುಂಬಾ ಕಾಮಿಡಿ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಇಲ್ಲಿರ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ಕೊಂಡು ಒಂದ್ 5 ನಿಮಿಷ ಅವ್ರ ಜೊತೆ ಒಂದು ಹಾಡು ಕೇಳಿದ್ರೆ ನಮ್ಮ ವರ್ಕ್ ಇದ್ದು ಪ್ರೆಷರ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸಿಂಗರ್ ಇದ್ದಾರೆ, ಕೊರೋಕೆ ಸಿಂಗರ್ ಇದ್ದಾರೆ, ಭಜನೆ ಹೇಳುವರು ಇದ್ದಾರೆ, ಡೈಲಿ ಭಜನೆ ಆಗತ್ತೆ. ಮತ್ತೆ ಇಲ್ಲಿ ಇಸ್ಕನ್ ಅವರು ಸತ್ಸಂಗ ಮಾಡಿದ್ರು, ಒಂದು 3-4 ಸಾರಿ ಸತ್ಸಂಗ ಮಾಡಿದ್ರು. ಲಾಸ್ಟ್ ಕೃಷ್ಣ ಬಲರಾಮ ಮೂರ್ತಿ ತಂದಾಗ ಆಶ್ರಮದವರೇ ಅದಕ್ಕೆ ಅಲಂಕಾರ ಮಾಡಿದ್ರು. ಅಂದ್ರೆ ಯೋಗ ಮಾಡಿಸ್ತಾ ಇದ್ದೆ ಮೊದಲು, ಮತ್ತೆ ನನಗೆ ಸ್ವಲ್ಪ ಟೈಮ್ ಇದಾಗ್ತಿತ್ತು. ಹಾಗೆ ಕೆಲವರು ಅವರೇ ಯೋಗ ಅದಲ್ಲ ಅವ್ರಿಗೆ ಗೊತ್ತಿರೋದು ಮಾಡ್ತಾರೆ, ಕೆಲವರು ಭಜನೆ ಮಾಡ್ಲಿಕ್ಕೆ ಬರಲ್ಲ, ಆ ನಾಮಸ್ಮರಣೆಯನ್ನ ಕೇಳಿದ್ರೆ ಸಾಕು ಅದರಲ್ಲೇ ಒಂದಿಷ್ಟು ಜನ ಬದಲಾಗ್ತಾರೆ. ಯಾಕಂದ್ರೆ ಮಾತು ಬರದೇ ಇದ್ದವನು ಇಲ್ಲಿ ನನ್ನ ವೈಫ್ಗೆ ಅಮ್ಮ ಅಂತ ಹಾಕಿದ್ರೆ
1: ಸಂತೃಪ್ತಿ
3: ಹೇಳಿಕೆ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ಲೋಕಲ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಶ್ರಮ ಅಂದ್ರೆ ಜನರಿಗೆ ಬೇರೆ ತರ ಯೋಚನೆ ಇತ್ತು, ಅಂದ್ರೆ ಯಾರೋ ಸಾಯಿಯವರನ್ನ ಕರ್ಕೊಂಡು ಬಂದು ಬೇರೆ ತರ ನೋಡ್ತಾರೆ ಅಂತೇಳಿ. ಬಟ್ ಇಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಲೆವೆಲ್ ಬೆಸ್ಟ್ ನಾವು ಅವರಿಗೆ ಸೇವೆಯನ್ನು. ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಲೋಕಲ್ ಹೇಳ್ತಾರೆ ನಮ್ಗೆ ಈ ತರ ಆಶ್ರಮ ಅಂತೇಳಿ, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಬರ್ತಾರೆ ದಿನಕ್ಕೆ ಇಲ್ಲಿ ಹತ್ರದವರು ಒಂದು 1/2 ಗಂಟೆ ಎಲ್ಲ ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ನಾನು ಹೇಳೋದು, ತುಂಬಾ ಕೆಲವರು ಬಡವರು ಇರ್ತಾರೆ, ನಮ್ಗೆ ಊಟ ಕೊಡಬೇಕು ಅಂತೇಳಿ ಯೋಚನೆ ಇರುತ್ತೆ, ನೀವು ಊಟ ಕೊಡಬೇಕಾಗಿಲ್ಲ, ಇಲ್ಲಿ ಬಂದು ಅವ್ರ ಜೊತೆ ಮಾತಾಡಿ ಒಂದು ಬೊಗಸೆ ಪ್ರೀತಿಯನ್ನ ಕೊಟ್ರೆ ಅದು ಊಟಕ್ಕಿಂತ ದೊಡ್ಡ ಒಂದು ಅನ್ನದಾನ ಮಾಡಿದ ಸೇವೆ ಇದಾಗತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ಎಲ್ಲಾ ರೀತಿಯ ಒಂದು ಕೆಲವೊಂದು ಕಾಯಿಲೆ ಇದ್ದವರು ಇದ್ದಾರೆ, ಅವರದೆಲ್ಲ ಸೇವೆಯನ್ನ ನಾವು ಖುಷಿಯಿಂದ ಮಾಡ್ತೀವಿ. ನಮ್ಮ ಲೈಫ್ ತುಂಬಾ ಶಾರ್ಟ್ ಇರುತ್ತೆ, ಯಾಕಂದ್ರೆ ಕೆಲವೊಂದು ಅವರ ಟ್ರೀಟ್ಮೆಂಟ್ ಮಾಡುವಾಗ ಕೆಲವೊಂದು ನಮಗೂ ಬರಬಹುದು, ಹೇಳಲಿಕ್ಕೆ ಆಗಲ್ಲ. ಕೋವಿಡ್ ಸಮಯದಲ್ಲಿ ನಾನು ಕೆಲವೊಂದು ಬಾಡಿ ಇದೆಲ್ಲ ಕ್ರಿಮೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆಗ ನನಗೆ ಕೋವಿಡ್ 2 ಟೈಮ್ಸ್ ಅಟ್ಯಾಕ್ ಆಗಿತ್ತು, ಬೂಸ್ಟರ್ ತಗೊಂಡ್ರು ಕೋವಿಡ್ ಬಂದಿತ್ತು. ಬಟ್ ನಾನು ಈ ತರ ಸೇವೆ ಮಾಡ್ಲಿಕ್ಕೆ ಹೋಗಿ ನಾನು ಉಳಿದಿದ್ದೇನೆ. ಇವತ್ತು ಈ ತರ ನಾನು ಸೇವೆ ಮಾಡ್ಲಿಕ್ಕೆ ಅವರೇ ನಮ್ಮ ಆಶ್ರಮದವರೇ ಸ್ಫೂರ್ತಿ ಅಂತೇಳಿ ಹೇಳಿ.
1: ವೆರಿ ನೈಸ್. ಸೊ ಈ ಹೊಸ ಬದುಕು ಒಟ್ಟಿಗೆ ನಮ್ಮ ವಿನಯ್ ಚಂದ್ರ ಅವರ ಹೊಸ ಬದುಕು ಇನ್ನೊಂದು ಶುರುವಾತಿತ್ತ. ಸೊ ಎಲ್ಲದಕ್ಕೂ ಆಲ್ ದ ಬೆಸ್ಟ್.
3: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಂದೇನಂದ್ರೆ, ನನ್ನ ವೈಫ್ ಆಕ್ಚುಲಿ ಈಗ 6 ಮಂತ್ ಪ್ರೆಗ್ನೆಂಟ್, ಅವಳು ನೆಕ್ಸ್ಟ್ ಮನೆಗೆ ಹೋಗಲ್ಲ ಅಂತೇಳಿ ಹೇಳ್ತಾಳೆ. ಯಾಕಂದ್ರೆ ಒಂದು 5 ನಿಮಿಷ ನಾವು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನಮಗೂ ಮನ್ಸಾಗಲ್ಲ, ನಾವು ಅಷ್ಟು ಖುಷಿಯಲ್ಲಿ ಇಲ್ಲಿ ಇರ್ತೀವಿ. ಯಾರಾದ್ರೂ ಮದುವೆ, ನಮ್ಮ ರಿಲೇಷನ್ ಮದುವೆ, ಮತ್ತೆ ಗೃಹ ಪ್ರವೇಶ, ನಮ್ಮ ಅಕ್ಕಂದ ಗೃಹ ಪ್ರವೇಶ ಆಯ್ತು, ಅದಕ್ಕೂ ಕೂಡ ನಮ್ಗೆ ಹೋಗ್ಲಿಲ್ಲ. ಹೋದ್ವಿ, ಊಟ ಮಾಡಿ 1 ಗಂಟೆಗೆ ಹೋಗಿ ಇಮಿಡಿಯೇಟ್ 1:30 ಇಲ್ಲಿ ಇದ್ವಿ. ಯಾಕಂದ್ರೆ ಇಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅಜ್ಜಿ ನಿಧಾನ, ಇಲ್ಲಿ ಕೆಲವರು ಅಜ್ಜಿ ಅವರಿದ್ದಾರೆ, ಅಜ್ಜಿ ನಿಧಾನ ನಿಧಾನ, ಅಜ್ಜಿಯವರು ಇದ್ದಾರೆ, ಶುಗರ್ ಕಾಯಿಲೆ ಅವರು ಇದ್ದಾರೆ, ಬಿಪಿ ಇದ್ದಾರೆ, ಕೆಲವರು ಶಿಫಿಲಿಯಸ್ ಇದ್ದವರಿದ್ದಾರೆ, ಆನೆಕಾಲ್ ಇದ್ದವರಿದ್ದಾರೆ, ಸ್ಟಾರ್ಟಿಂಗ್ ಬರಬೇಕಾದ್ರೆ ಗ್ಯಾಂಗ್ರೀನ್ ಆಗಿ ಹುಳಲಾಗಿ ಕೆಲವರು ದಷ್ಟು ರಿಕವರಿ ಮಾಡಿ ಇದ್ ಮಾಡಿದ್ರು, ಕೆಲವರು ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ನೇಕೆಡ್ ಆಗಿದ್ದವರಿದ್ರು, ಅವರನ್ನ ಸರಿಪಡಿಸಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಇನ್ನು ಕೆಲವರು ಹೇಗಿದ್ದಾರೆ ಅಂದ್ರೆ, ಇನ್ನೊಂದು ಇದಿದೆ, ಉಡುಪಿ ನಮ್ಮ ಕುಂದಾಪುರದಲ್ಲೇ ಬ್ರಿಡ್ಜ್ ಮೇಲೆ ಹೊಳೆಗಾಗ್ಲಿಕ್ಕೆ ಹೋದವರು, ಅಲ್ಲಿ ಸೋಷಿಯಲ್ ವರ್ಕರ್ ಯಾರೋ ಅವರನ್ನ ಹಿಡ್ಕೊಂಡು 112 ಫೋನ್ ಮಾಡಿ ಅಲ್ಲಿಂದ ಮತ್ತೆ ನಮ್ಗೆ ಹೇಳಿ ನಾವು ಹೋಗಿ ಅವರನ್ನ ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇದ್ದಾರೆ. ಅವರಿಗೆ ಹೇಗಂತ ಹೇಳಿದ್ರೆ ತುಂಬಾ ಡಿಪ್ರೆಷನ್, ಅವರ ಮಗಳೆಲ್ಲ ಡೆತ್ ಆಗಿ ಇದಾಗಿದ್ದವ್ರಿ. ಮತ್ತೆ ವಾಸು ಮಲ್ಪೆ ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ, ತುಳು ಫಿಲ್ಮ್ ಆಕ್ಟಿಂಗ್ ಮಾಡದಂತ ವ್ಯಕ್ತಿ. ಅವರಿಗೆ ಹೇಗಂತೇಳಿ ಸಾರ್ವಜನಿಕರು ಅವರನ್ನ ತುಂಬಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡ್ರಿಂಕ್ಸ್ ಕೊಡುದು, ರೀಲ್ಸ್ ಮಾಡುದು, ಇನ್ಯಾರಿಗೋ ವ್ಯೂಸ್ ಆಗ್ತಿತ್ತು, ಆದ್ರೆ ಅವ್ರ ಬದುಕು ತುಂಬಾ ಕಷ್ಟದಲ್ಲಿತ್ತು. ಆ ವ್ಯಕ್ತಿ ಸ್ಟ್ರೋಕ್ ಆಗಿ ಅವರ ಪರಿಸ್ಥಿತಿ ಬ್ಯಾಡ್ ಇದ್ದಾಗ ಯಾರು ಕೂಡ ಅವರಿಗೆ ಸಹಕಾರ ನೀಡಲಿಲ್ಲ. ಇವತ್ತು ನಮ್ಮಲ್ಲಿದ್ದಾರೆ, ಈಗ ತುಂಬಾ ರಿಕವರಿ ಆಗಿದ್ದಾರೆ, ಇವಾಗ್ಲೂ ಮಾತಾಡ್ತಾರೆ. ಅವರು ಊಟ ಮಾಡಿಸ್ಬೇಕಾದ್ರೆ ಹೇಳ್ತಾರೆ, ಹತ್ಕೊಂಡು ಹೇಳ್ತಾರೆ, ಮುಯ್ಯ ನನ್ನ ಮಗನೇ ಇರಬೇಕು. ಇದರಲ್ಲಿ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಒಂದು ಬೇರೆ ಎನ್ ಜಿ ಒದಲ್ಲಿ ಇದ್ದಿದ್ದೆ, ಅದು ಬಿಟ್ಟಾಗ ನಾನು ಜಾಬ್ ಸೇರಿದ್ದೆ, ಮತ್ತೆ ಪುನಃ ಈ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ವಿ. ನಾನು ಜಾಬ್ ಅಲ್ಲಿ ಸ್ಯಾಲ್ರಿ ತಗೋಬಹುದಿತ್ತು, ಆದ್ರೆ ಈ ಪ್ರೀತಿ ಇದು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಇಷ್ಟೇ ಹೇಳೋದು, ಯಾರಾದ್ರೂ ನಿಮ್ಗೆ ಸಮಯ ಸಿಕ್ಕಾಗ ನಮ್ಮ ಆಶ್ರಮಕ್ಕೆ ಬನ್ನಿ, ಯಾಕಂದ್ರೆ ನೀವು ಕೊಡಿ ಅಂತೇಳಿ ನಾವು ಯಾರತ್ರನು ಕೇಳಲ್ಲ, ಎಲ್ಲೂ ಯಾರ ಮನೆ ಬಾಗ್ಲಿಗೆ ಹೋಗಲ್ಲ. ನೀವು ಬಂದು ಇಲ್ಲಿ ಆಶ್ರಮದವರನ್ನ ಮಾತಾಡಿಸಿ, ಅವರಿಗೆ ನಮ್ಮವ್ರು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ನಮ್ಮ ಕುಟುಂಬದವರು, ನನ್ನ ಮಗ, ನನ್ನ ಮೊಮ್ಮಗಳು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ಆ ಭಾವನೆಯಲ್ಲಿ ಅವರನ್ನ ಖುಷಿ ಪಡಿಸಿ ಅಂತೇಳಿ ಹೇಳ್ತೀನಿ. ಬರುವಾಗ ಬೇರೆ ಏನು ತರಬೇಕಾಗಿಲ್ಲ, ತರಬೇಕಾದದ್ದು ಒಂದು ಬಗಸೆ ಪ್ರೀತಿ ಮಾತ್ರ. ಅವರಿಗೆ ಪ್ರೀತಿ ಇದೊಂದು ಅವರು ಕಳ್ಕೊಂಡಿದ್ರು, ಆ ಪ್ರೀತಿಯನ್ನು ಕೊಡ್ಲಿಕ್ಕೆ ನೀವು ಬನ್ನಿ ಅಂತೇಳಿ ಹೇಳ್ತೀನಿ. ಹಾಗೆ ಬೇರೇನು ತರಬೇಕಾಗಿಲ್ಲ, ನಾನು ಹೇಳೋದು ಒಂದೇ ಒಂದು.
1: ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ, ನೀವು ಬೇರೆ ಅಂತ ತರ್ಕತ್ತನ್ ಬರ್ದೇ ಇರ್ಬೇಡಿ, ನೀವು ತರಬೇಕಾಗಿರೋದು ಬೊಗಸೆ ಪ್ರೀತಿ ಮಾತ್ರ, ಬೊಗಸೆ ಪ್ರೀತಿ ಮಾತ್ರ ಅಂತ.
3: ಹಾಗೆ ನಮ್ಮ ಒಂದು ಸ್ಲೋಗನ್ ಅಲ್ಲಿ ನೀವು ನೋಡಬಹುದು, ಸೇವೆ ಹೋರಾಟ ಜ್ಞಾನ ಅಂತೇಳಿ. ಅದು ಯಾಕೆ ಅಂತೇಳಿ ಹೇಳಿದ್ರೆ, ಸೇವೆ ಮಾಡಬೇಕಾದ್ರೆ ಹೋರಾಟ ಮಾಡಲೇಬೇಕು. ತುಂಬಾ ಜನ ಬೇರೆ ತರ ಮಾತಾಡ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ನಾವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ನಾವು ದೇವರ ಕಾಲ್ ಬುಡಕ್ಕೆ ಇಟ್ಟು ಸೇವೆಯನ್ನ ಮಾಡ್ತಾ ಇರೋರು. ಯಾಕಂದ್ರೆ ನಾನು ಮನುಷ್ಯ, ನನ್ನ ನಾಲಿಗೆಯೂ ಕೂಡ ಎಲುವಿಲ್ಲ, ನಾನು ಏನು ಬೇಕಾದ್ರೂ ಮಾತಾಡಬಹುದು. ಹಾಗಾಗಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಅದನ್ನ ಬಿಟ್ಟು ಬಿಡ್ತೀವಿ. ಹಾಗೆ ಇದು ಹೋರಾಟ. ಹೋರಾಟ ಅಂದ್ರೆ ಕಷ್ಟದವರಿಗೆ ನಾವು ಸಹಾಯ ಮಾಡುವಂತದ್ದು ಅದೊಂದು ದೊಡ್ಡ ಹೋರಾಟ, ಅದೊಂದು ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲಾ ರೀತಿ ಅದನ್ನ ನಾವು ಫೇಸ್ ಮಾಡಬೇಕು. ಆ ಹೋರಾಟದಲ್ಲಿ ಒಂದು ಜ್ಞಾನವನ್ನ ಪಡಿಬೇಕು. ನಾನಿನ್ನೂ ತುಂಬಾ ಚಿಕ್ಕವನು, ಜ್ಞಾನವನ್ನ ಪಡಿಬೇಕು. ಆ ಜ್ಞಾನದಿಂದ ಅಹಂಕಾರ ಬರಬಾರ್ದು, ಆ ಸೇವೆಯನ್ನ ಮಾಡ್ತಾ ಅಹಂಕಾರ ಬರಬಾರ್ದು, ಹೋರಾಟ ಮಾಡ್ತಾ ಅಹಂಕಾರ ಬರಬಾರ್ದು. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಅಹಂಕಾರ ಇಲ್ಲದೆ ನಾವು ಹೀಗೇನೆ ಇರಬೇಕು, ಸಿಂಪಲ್ ಆಗಿ. ನಾನು ನಿನ್ನೆ ಕೂಡ ಬರ್ಮರ ಟೀ ಶರ್ಟ್ ಅಲ್ಲಿ, ಇವತ್ತು ಕೂಡ ಅದೇ ತರ, ನಾಳೆನು ಕೂಡ ಅದೇ ತರನೇ ಇರುವಂತದ್ದು. ಕೆಲವರು ಹೇಳ್ತಾರೆ ಸ್ವಲ್ಪ ಚೇಂಜ್ ಆಗು, ಪ್ಯಾಂಟ್ ಹಾಕು, ಇಲ್ಲಲ್ಲ ಅಂತೇಳಿ. ಯಾಕಂದ್ರೆ ಅದು ಹಾಕಿದ್ರೆ ನಮ್ಗೆ ಸೇವ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಕೆಲವೊಂದು ಬೆಡ್ ರೀಡನ್ ಅವರನ್ನ ಸಡನ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ, ಆಗ ನಾನು ಫಸ್ಟ್ ಏಡ್ ಮಾಡ್ಲೇಬೇಕಾಗತ್ತೆ. ಫಸ್ಟ್ ಏಡ್ ಮಾಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಅವರು ಕೊಲಾಪ್ಸ್ ಆಗಿ ಡೆತ್ ಆಗುವಂತದಿರುತ್ತೆ. ಹಾಗೆ ಫಸ್ಟ್ ಏಡ್ ಮಾಡಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೇನೆ. ಕೆಲವೊಂದು ನಾನು ಇಲ್ಲೇ ಕಲ್ತಿದ್ದೇನೆ, ಕೆಲವೊಂದು ವೈದ್ಯರ ಹತ್ರ ನಾನು ಅದನ್ನ ಹೇಗೆ ಮಾಡ್ಬೇಕಂತ ಕಲ್ತ್ಕೊಂಡು. ನಾನು ಯಾವ್ದೇ ರೀತಿ ಎಂ ಎಸ್ ಡಬ್ಲ್ಯೂ ಮಾಡ್ಲಿಲ್ಲ, ಯಾಕಂದ್ರೆ ಕೆಲವರು ಹೇಳ್ತಾರೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ ಎಂ ಎಸ್ ಡಬ್ಲ್ಯೂ ಆಗ್ಬೇಕಂತ ಹೇಳಿ. ಯಾವ್ದೇ ರೀತಿ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸು ಇರಬೇಕು, ನಿಮ್ಗೆ ಮಾಡ್ಬೇಕೆನ್ನೋ ಮನಸ್ಸು ಇರಬೇಕು. ಹಾಗೆ ಪ್ರತಿಯೊಬ್ಬರಲ್ಲಿ ಹೇಳೋದು, ಒಂದ್ ರೂಪಾಯಿ ಸಮಾಜಕ್ಕೆ ಹಾಕಿ. ತಿಂಗಳಿಗೆ ಒಂದು 10,000, 15,000, 1,00,000 ಒಂದ್ ಲಕ್ಷ ದುಡಿತೀರಿ, ಒಂದ್ ರೂಪಾಯಿ ಸಮಾಜಕ್ಕೆ ಇಟ್ಕೊಳ್ಳಿ, ಅದನ್ನ ಸಮಾಜಕ್ಕೆ ಹಾಕಿ. ಆ ಸಮಾಜಕ್ಕೆ ಹಾಕಿದ್ದನ್ನ ನೀವು ಪಡಿಬಹುದು. ಹೇಗೆ ಅಂತ ಹೇಳಿದ್ರೆ, ನಾವು ಸತ್ತಾಗ ನಮ್ಗೆ ಈ ಪುಣ್ಯದ ಒಂದು ಸೂಟ್ ಕೇಸ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು. ಆ ಸೂಟ್ ಕೇಸ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ಒಂದು ಪುಣ್ಯದ ಫಲದ ಒಂದು ಅದರಲ್ಲಿ ಸೂಟ್ ಕೇಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕಂತ. ಯಾಕಂದ್ರೆ ಚಿತ್ರಗುಪ್ತ ಅಲ್ಲಿ ಒಂದು ಪ್ರೊಜೆಕ್ಟರ್ ಅಲ್ಲಿ ಹಾಕಿ ತೋರಿಸ್ತಾನೆ, ನೀನ್ ಏನು ಪಾಪ ಕರ್ಮಗಳನ್ನ ಮಾಡಿದ್ದೆ ಅಂತೇಳಿ. ಹಾಗೆ ನಾವು ನರಕ ಸ್ವರ್ಗ ಅಲ್ಲಿ ನೋಡಿದೆವೋ ಗೊತ್ತಿಲ್ಲ, ಇಲ್ಲೇ ನಾವು ಸ್ವರ್ಗ ನೋಡ್ಬೇಕು, ಇಲ್ಲೇ ಖುಷಿಯಲ್ಲಿ ನೋಡ್ಬೇಕು. ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಸಿಖ್ ಕೂಡ ಇದ್ದಾರೆ, ಹಿಂದೂ ಇದ್ದಾರೆ, ಎಲ್ಲರಿಗೂ ಒಂದೇ ಒಂದು ಇಲ್ಲಿ ನೋಡುವಂತ ಸಾಯಿಬಾಬಾ. ಯಾಕಂದ್ರೆ ಸಾಯಿಬಾಬಾ ಅವರು ಎಲ್ಲರೂ ಕೂಡ ಪೂಜೆ ಮಾಡುವಂತವರು. ಹಾಗಾಗಿ ಇಲ್ಲಿ ಸಾಯಿಬಾಬಾನನ್ನ ಪ್ರತಿಷ್ಠೆ ಮಾಡಿದ್ದೇವೆ. ಗುರುವಾರ ಒಂದು ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ, ಯಾಕಂದ್ರೆ ಅದು ನಮ್ಗೆ ಒಂದು ಖುಷಿ ಕೊಡುತ್ತೆ. ಆ ಶಕ್ತಿಗೆ ನಮ್ಗೆ ಶಕ್ತಿ ತುಂಬುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಸೇವೆಯನ್ನ ಮಾಡ್ತಾ ಇದ್ದೀವಿ. ಇದು ಒಂದು ನಂಬಿಕೆ, ಒಂದು ಮನೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಇದ್ದು ಖುಷಿ ಪಡಬೇಕಾದ್ರೆ ಒಂದು ನಂಬಿಕೆ ಮನೆ ಇದೆ ಅದು. ಹಾಗಾಗಿ ಈ ನಂಬಿಕೆ ಮನೆಗೆ ಎಲ್ರು ನಂಬಿಕೆಯಿಂದ ಬನ್ನಿ. ಹಾಗೆ ತುಂಬಾ ಜನ ನಮ್ಗೆ ಸಹಕಾರವನ್ನ ನೀಡ್ತಾರೆ. ಬೆಳಿಗ್ಗೆ ಬಾಗಿಲು ತೆಗಿಬೇಕಾದ್ರೆ ಒಂದಿಷ್ಟು ಜನ ಗ್ರೋಸರಿ ಅದು ಇದಿಟ್ಟು ಹೋಗ್ತಾರೆ. ಕೆಲಸರಿ ಏನೂ ಇಲ್ಲ ನಮ್ಮ ಹತ್ರ ಕೆಲಸರಿ, ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಇರುತ್ತೆ. ಆಗ ಗ್ರೋಸರಿ ಇಲ್ಲ ಅಂತೇಳಿ ಇದ್ ಮಾಡುವಾಗ ಯಾರೋ ಒಂದಿಷ್ಟು ಜನ ಬಂದು ಬಾಗಿಲಲ್ಲಿ ಇಟ್ಟು ಹೋಗ್ತಾರೆ. ಯಾಕಂದ್ರೆ ನಾವು ದೇವರ ನಂಬಿದ್ದೇವೆ, ಆ ದೇವರು ದೇವ ರೂಪದಲ್ಲಿ ಯಾರನ್ನೂ ಕಳಿಸಿರ್ತಾರೆ. ಯಾಕಂದ್ರೆ ಒಂದು ನೈಟ್ ಗ್ರೋಸರಿ ತರ್ಲಿಕ್ಕೆ ಇರಲಿಲ್ಲ. ಒಂದೊಂದು ಟೈಮ್ ನಾವು ಆಶ್ರಮದವರನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕು, ಗಾಡಿಗೆ ಪೆಟ್ರೋಲ್ ಕೂಡ ಇರಲ್ಲ ನನ್ನ ಕಾರಲ್ಲಿ. ಆ ಟೈಮಲ್ಲಿ ಯಾರೋ ಬರ್ತಾರೆ ಇಮಿಡಿಯೇಟ್, ಇನ್ಯಾರೋ ಅಲ್ಲಿ ಬೋರ್ಡ್ ಅಲ್ಲಿ ನೋಡಿ ಗೂಗಲ್ ಪೇ ಮಾಡಿ ಹೋಗ್ತಾರೆ, ಅಂದ್ರೆ ಸ್ಕ್ಯಾನ್ ಮಾಡಿ ಅಕೌಂಟಿಗೆ ಬರುತ್ತೆ. ಇಮಿಡಿಯೇಟ್ ನಮ್ಗೆ ಅದು ತುಂಬಾನೇ ಸಹಕಾರ ಆಗುತ್ತೆ. ಇಷ್ಟೇ ಹೇಳೋದು, ಒಂದಿಷ್ಟು ಸಮಯ ನೀವು ಸಮಾಜಕ್ಕೆ ಕೊಡಬೇಕು. ಮತ್ತೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಕೊಡಬೇಕಂತಿದ್ರೆ ಒಂದಿಷ್ಟು ಗಿಡಗಳನ್ನ ನೆಡಬೇಕು. ಈ ಸಾರಿ ಮಳೆ ತುಂಬಾ ಕಮ್ಮಿ ಆಗಿದೆ, ಯಾಕೆ ಅಂತ ಹೇಳಿದ್ರೆ ಅದು ಕಾರಣ ನಾವೇ. ನಾನು ಒಂದಿಷ್ಟು ಗಿಡಗಳನ್ನ ನೆಟ್ಟು ಒಂದಿಷ್ಟು ಮರಗಳನ್ನ ಕಡಿಯೋ ಹೋರಾಟ ಮಾಡಿದವನು.
1: ಕಡಿಬಾರ್ದು ಅಂತ
3: ಹೇಳಿ, ಯಾಕಂದ್ರೆ ಆ ಇದ್ರಲ್ಲಿ ತುಂಬಾನೇ ನನಗೆ ಇದಾಗಿತ್ತು. ಹಿಂದ್ಗಡೆ ಮಚ್ಚನ್ನ ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಕೆಲವೊಂದು ಇದ್ರಲ್ಲಿ ನಾನು ಬೆಳಿಗ್ಗೆ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವನು. ಆ ಬೇಜಾರಲ್ಲಿ ನಾನು ಈ ತರ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ದು. ಇನ್ನು ಪರಿಸರ ಉಳಿತದೆ ಇಲ್ವೋ ಗೊತ್ತಿಲ್ಲ, ಆ ಪರಿಸರನೇ ಉತ್ತರ ಕೊಡಬೇಕು. ಬರಗಾಲ ಬರುತ್ತೆ, ಅಲ್ಲಿ ಜನರಿಗೆ ಅರ್ಥ ಆಗುತ್ತೆ, ಅಲ್ಲಿ ತನಕ ಅರ್ಥ ಆಗಲ್ಲ. ಯಾಕಂದ್ರೆ ಒಂದಿಷ್ಟು ನಾವು ನೋಡಬಹುದು, ಇವತ್ತು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ಮರಗಳು ಎಷ್ಟು ಕೇಳಿದ್ರೆ 5-6 ಈ ದೇಶದಲ್ಲಿ. ಅಭಿವೃದ್ಧಿ ಆಗತ್ತೆ, ಅಭಿವೃದ್ಧಿ ಹೇಗ್ ಮಾಡ್ಬೇಕು ಅಂದ್ರೆ ರೋಡ್ ಅನ್ನ ಅಗಲ ಮಾಡಿ ಅಲ್ಲ, ಒಂದು ಬಿಲ್ಡಿಂಗ್ ಮಾಡಿ ಅಲ್ಲ, ಬಿಲ್ಡಿಂಗ್ ಅಡಿಯಲ್ಲೇ ಮರಗಳನ್ನ ಇಟ್ಕೊಂಡು, ರಸ್ತೆಗಳ ಇಕ್ಕೆಲದಲ್ಲೇ ಮರಗಳನ್ನ ಇಟ್ಕೊಂಡು ರಸ್ತೆಯನ್ನ ಮಾಡಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂತೇಳಿ ಹೇಳಿದ್ರೆ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾವು ನೋಡಬಹುದು. ಇವತ್ತು ಜೂನ್, ಎಷ್ಟು ಜೂನ್ 19 ಮಳೆ ಬರಬೇಕಿತ್ತು, ಇವತ್ತು ಮಳೆ ಇಲ್ಲ. ಮೊನ್ನೆ ಒಂದು ಭಾನುವಾರ ಮಾತ್ರ ಮಳೆಗಾಲ ತರ ಇತ್ತು, ಈಗ ಮಳೆ ಇಲ್ಲ ಅಂತೇಳಿ ನಾವು ಕೂಗ್ತೀವಿ, ಬೇಸಾಯ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀವಿ. ಆದ್ರೆ ಕಾರಣ ನಾವೇ. ನಮ್ಮ ಮಕ್ಕಳನ್ನ ಇಂಜಿನಿಯರ್ ಇಲ್ಲ ಡಾಕ್ಟರ್ ಓಸಿ ಬೆಂಗಳೂರು ಮುಂಬೈಯೋ ಡೆಲ್ಲಿಗೋ ಕಳಿಸ್ತೀವಿ, ಆದ್ರೆ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಯಾರು ಕೂಡ ಇಲ್ಲ. ಹಾಗೆ ಮುಂದಿನ ದಿನದಲ್ಲಿ ನಾವು ಹಡಿಲ್ ಬಿದ್ದ ಗದ್ದೆಯನ್ನ ನಮ್ಮ ಆಶ್ರಮದವರು ಬೆಳಿಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಹಾಗೆ ಈ ಸಾರಿ ಮಳೆಗಾಲಕ್ಕೆ ಒಂದು ನಾವು ಒಂದು ಯೋಜನೆ ಹಾಕಿದ್ದೇವೆ, ಒಂದು ಓಮಿನಿ ಇದೆ ನಮ್ದು. ಆ ಓಮಿನಿಯಲ್ಲಿ ಗಿಡಗಳನ್ನ ಆಶ್ರಮದವರನ್ನ ಕರ್ಕೊಂಡೋಗಿ ಗಿಡ ನೆಡಬೇಕಂತ ಯೋಚನೆ ಆಗಿದ್ದೇವೆ. ಈ ಸಾರಿ ಚೌತಿಗೆ ನಾವು ಸೀಡ್ ಗಣಪ ಮಾಡಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಇದಿಷ್ಟು ಯೋಜನೆಯಲ್ಲಿ ನಿಮ್ಮ ಸಹಕಾರ ನಮ್ಗೆ ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಊಟ ಆತರ ಉಳಿದ್ರೆ ನಮ್ಗೆ ಕೊಡಬಹುದು. ಯಾಕಂದ್ರೆ ಒಂದ್ 4 ಗಂಟೆ ಒಳಗೆ ಹೇಳ್ಬೇಕು, ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಅನ್ನ ಮಾಡುವಂತದ್ದು. ನಾವು ಒಲೆ ಇದಲ್ಲ, ಗ್ಯಾಸ್ ಅಲ್ಲಿ ದೊಡ್ಡ ಕುಕ್ಕರ್ ಇದಿದೆ. ಹಾಗಾಗಿ ನಮ್ಗೆ ಮುಂಚಿತವಾಗಿ ನೀವು ತಿಳಿಸಿ. ಹಾಗೆ ನಿಮ್ಮ ಹುಟ್ಟುಹಬ್ಬವನ್ನ, ತಂದೆ ತಾಯಿ ಹುಟ್ಟುಹಬ್ಬವನ್ನ, ವೆಡ್ಡಿಂಗ್ ಆನಿವರ್ಸರಿಯನ್ನ, ಹಾಗೆ ನಿಮ್ಮ ತಂದೆ ತಾಯಿ ಡೆತ್ ಆನಿವರ್ಸರಿ ಇರ್ಬೋದು, ಅಜ್ಜಜ್ಜಿಯ ಡೆತ್ ಆನಿವರ್ಸರಿ, ಈ ತರ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಆಶ್ರಮದಲ್ಲಿ ಆಚರಿಸಬಹುದು. ಊಟವನ್ನ ಕೊಡೋದ್ರ ಮೂಲಕ ಅಲ್ಲ, ಸಿಹಿಯನ್ನ ಕೊಡಬಹುದು, ಅವರಿಗೆ ಖುಷಿಯನ್ನ ಕೊಡೋದ್ರ ಮೂಲಕ ಇರಬಹುದು. ನಿಮ್ಗೆ ಹಾಡು ಹೇಳಲಿಕ್ಕೆ ಬಂದ್ರೆ ನಮ್ಮಲ್ಲಿ ಆರ್ಕೆಸ್ಟ್ರಾವನ್ನ ಮಾಡಬಹುದು. ಹಾಗೆ ಬೇಸಿಗೆ ಕ್ಯಾಂಪ್ ಅನ್ನ ಕೂಡ ಸ್ಟೂಡೆಂಟ್ ಗಳು ಇಲ್ಲಿ ಮಾಡಬಹುದು. ಈ ಸಾರಿ ಒಂದು 2 ಸ್ಕೂಲ್ ಅವರು ಮಾಡಿದ್ದಾರೆ, ಮಂಗಳೂರು ಮತ್ತೆ ಉಡುಪಿಯವರು. ತುಂಬಾ ಖುಷಿಯಲ್ಲಿ ನಮ್ಮ ಆಶ್ರಮದವರು ಖುಷಿ ಪಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಯನ್ನ ಹಾಕೊಂಡು ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದು. ಮೇಲೆ ದೊಡ್ಡ ಹಾಲ್ ಇದೆ, ಮತ್ತೆ ಭಜನೆಯನ್ನ ಮಾಡಬಹುದು. ನಮ್ಮ ಆಶ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನಾವು ಪ್ರತಿ ತಿಂಗಳಿದೆ. ಹಾಗೆ ಸಂಗೀತ ಕಲಿತಾ ಇದ್ದಾರೆ ಕೆಲವರು, ಭಜನೆ ತರಬೇತಿ ಇದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ನಮ್ಮವರಿಗೆ ಹೊಸ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ತುಂಬಾ ಜನ ಇಲ್ಲಿ ಬಂದವರು ಖುಷಿ ಆಗ್ತಾರೆ, ಯಾಕಂದ್ರೆ ನಮ್ಮವರು ಖುಷಿಯಿಂದ ಅವರ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ರೇಡಿಯೋ ಕುಂದಾಪುರದಿಂದ ತುಂಬಾ ಜನರು, ತುಂಬಾ ಪ್ರತಿಭೆಗಳು ಹೊರಬಂದಿದೆ. ಇನ್ನಷ್ಟು ಪ್ರತಿಭೆಗಳು ಹೊರಬರಬೇಕು. ಯಾಕಂದ್ರೆ ನಾನು ಈಗ ಮಾತಾಡಿದ್ದು ಶುದ್ಧ ಕನ್ನಡ ಇರಬಹುದು, ಕುಂದಾಪುರದಂಗೆ ನಾನು ಮಾತಾಡುತ್ತೆ, ಯಾಕಂದ್ರೆ ಕುಂದಾಪುರ ಬದಿಯವನೇ. ಹಂಗೆ ಕುಂದಾಪುರದ ತುಂಬಾ ಪ್ರತಿಭೆಗಳು ಹೊರಬರ್ಕಂದೇಳಿ ನಾನೊಂದು ಆಶೆ ಪಡ್ತೆ. ಇನ್ನು ತುಂಬಾ ಸೋಷಿಯಲ್ ವರ್ಕ್ ಕುಂದಾಪುರದಂಗೆ ಇದ್ರ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೆ, ಮೊಹಮ್ಮದ್ ಅಂತೇಳಿ, ಆಂಬುಲೆನ್ಸ್ ಇದೆ. ಮತ್ತೆ ಗೊಂಗೊಳ್ಳಿಯಲ್ಲಿ ನವೀನ್ ಅಂತಿದ್ರ, ಮತ್ತೆ ಭಟ್ಕಳದಲ್ಲಿ ಒಬ್ರು ಲೇಡಿ ಸೇವೆ ಮಾಡ್ತಾ ಇದ್ರ, ಮತ್ತೆ ತುಂಬಾ ಜನ ಫೈರಿನವರು, ಮಳೆಗಾಲದಂಗೆ ಇರಬಹುದು ಫೈರ್ ಈ ಟೈಮ್ ಅಲ್ಲಿ ತುಂಬಾ ಜೀವ ಉಳಿಸಿದಂತ ಕೆಲವರು ಇದ್ರು. ಆ ಲೀಸ್ಟ್ ಬೇಕಾದ್ರೂ ಕೊಡ್ತೆ, ಒಂದಿಷ್ಟು ಜನರನ್ನ ಕರೆದು ಸಮಾಜಕ್ಕೆ ತೋರಿಸುವ ಕೆಲಸವನ್ನ ನೀವು ಮಾಡಿ. ಹಾಗೆ ಕೋಟದಲ್ಲಿ ಒಬ್ರು ಜೀವನ್ ಮಿತ್ರ ಅಂತಿದ್ರು, ಆಂಬುಲೆನ್ಸ್ ಅವರು, ಅಂತವರನ್ನ ಕರೀರಿ. ಯಾಕಂದ್ರೆ ನಾವೇ ಬೆಳಿಬೇಕಂತೇಳಿ ಇಲ್ಲ, ಸಮಾಜದ ಎಲ್ರೂ ಕೂಡ ಬೆಳಿಬೇಕು. ಹಂಗ ಬೆಳೆದ್ರೆ ಈ ಸಮಾಜ ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಬರೀ ನಾನು ಗಲಾಟೆ ಮಾಡ್ಕೊಂಡು ಬೆಳೆದ್ರೆ ರಾಮರಾಜ್ಯ ಆತಿಲ್ಲ, ಸಮಾಜದಲ್ಲಿ ಮನುಷ್ಯರಾಗಿ ಬೆಳೆದ್ರೆ ನಾವು ರಾಮರಾಜ್ಯ ಆಗುವುದನ್ನ ನಾವು ಕಾಣ್ಲಕ್ಕ. ಹಾಗೆ ಈ ರೇಡಿಯೋ ಕುಂದಾಪುರ ಇವತ್ತು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಬಂದು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದಿರಿ, ಒಂದು ಪ್ರಚಾರವನ್ನ ಕೊಟ್ಟಿದ್ದೀರಿ, ನಿಮ್ಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಹಾಗೆ ಈ ರೇಡಿಯೋ ಕುಂದಾಪುರವನ್ನ ಕಂಡು ನಮ್ಮ ಆಶ್ರಮಕ್ಕೆ ಬನ್ನಿ, ಈ ರೇಡಿಯೋ ಕುಂದಾಪುರವನ್ನ ನೋಡಿ, ಯೂಟ್ಯೂಬ್ ಚಾನಲ್ ಇದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಹೇಳ್ತೆ, ಎಲ್ರಿಗೂ ಒಳ್ಳೇದಾಗಲಿ.
1: ಥ್ಯಾಂಕ್ ಯು ವಿನಯ್ ಚಂದ್ರ ಅವರೇ, ತುಂಬಾ ಖುಷಿ ಆಯ್ತು. ಹೊಸ ಬದುಕು ಹೆಂಗ್ ಶುರುವಾಯ್ತು ಅಂತ ಹೇಳಿದ್ ಹೆಂಗ್ ನಡೀತಾ ಇತ್ತು, ಇನ್ನೆಷ್ಟು ಕನಸುಗಳಿದೆ ಹೊಸ ಬದುಕಲ್ಲಿ.
3: ಇನ್ನೊಂದು ಹೇಳ್ತೆ, ನನ್ನ ವೈಫ್ ಆಕ್ಚುಲಿ ಕುವೈಟ್ ಅಲ್ಲಿ ಇದ್ದಿದ್ದು, ಅವಳು ಅದು ಹೆಳ್ಳಲ್ಲೇ ಇರಬೇಕು, ಅವಳು ಸಾಧಾರಣ 8 ವರ್ಷ ಅಲ್ಲಿ ವರ್ಕ್ ಮಾಡಿದ್ದು. ನಾವೀಗ ಇಬ್ರು ಸೇರಿ ಬಡವರಿಗೆ ಮನೆ ಕಟ್ಟಿ ಕೊಡ್ತಾ ಇತ್ತು. ಆ ಮನೆ ಅನಾಥವಾಗ್ತಿತ್ತು, ಒಂದ್ ನಾಲ್ಕೈದು ಮನೆ. ಮತ್ತೆ ನಮ್ಗೆ ಎಣಿಸಿದ್ದು ಒಂದು ಆಶ್ರಮ ಕಟ್ಟು ಅಂತೇಳಿ ಮತ್ತೆ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕಾಗಿ ಇದು ಹೊಸ ಬದುಕು ಅಂತೇಳಿ, ಇಂಗ್ಲಿಷ್ ಅಲ್ಲಿ ನ್ಯೂ ಲೈಫ್ ಅಂತೇಳಿ ಕರಿಬಹುದು. ಹೊಸ ಬದುಕು ಯಾಕೆ ಇಟ್ವಿ, ಈ ಲೋಗೋ ನೀವು ನೋಡಬಹುದು, ಇಲ್ಲಿ ಮರ ಬಿದ್ದಂತ ಮರ, ಅದು ಚಿಗುರು ಒಡೆದಿರುವಂತದ್ದು, ಅದು ಆಶ್ರಯ ಕೊಟ್ಟಿರುವಂತದ್ದು. ನಾವು ಗಿಡಗಳನ್ನ ಬೆಳೆಸಬೇಕು, ಅದ್ರ ಜೊತೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯವನ್ನ ಮಾಡಬೇಕು. ವೀಲ್ ಚೇರ್ ಇದ್ದವರಿಗೆ ಇನ್ನೊಬ್ರು ಸಹಾಯ ಮಾಡ್ತಾ ಇರುವಂತದ್ದು ಈ ಲೋಗೋ ಕೂಡ ರಿಜಿಸ್ಟರ್ ಆಗಿದೆ. ಯಾಕಂದ್ರೆ ಅಷ್ಟು ನಾವು ಅರ್ಥಪೂರ್ಣವನ್ನ ಇಟ್ಕೊಂಡು ಈ ಲೋಗೋವನ್ನ ನಾನೇ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ನಾವು ನೋಡಬಹುದು, ಇದರಲ್ಲಿ ತುಂಬಾ ಅರ್ಥ ಕೊಡುತ್ತೆ. ಇದರಲ್ಲಿ ವೀಲ್ ಚೇರ್ ಇಂದ ಹಿಡಿದು ಪ್ರತಿಯೊಂದು ಕೂಡ, ಈ ವೀಲ್ ಅಂದ್ರೆ ಇದು ನಮ್ಮ ಜೀವನದ ಚಕ್ರ. ಈ ಜೀವನ ಚಕ್ರದಲ್ಲಿ ಕೂತಿರುವಂತಹ ವ್ಯಕ್ತಿ, ಹಿರಿಯರು ಅವರಿಗೆ ಸಹಾಯ ಮಾಡ್ತಾ ಇರುವಂತಹ ವ್ಯಕ್ತಿ. ವೀಲ್ ಅನ್ನೋದು ಈ ಸರ್ಕಲ್, ಈ ಪರಿಸರ, ಇದರಲ್ಲಿ ಇದು ಬಿದ್ದಂತ ಮರ, ಸತ್ತೋಗಿರುವ ಮರ, ಅದರಲ್ಲಿ
1: ಸಿಗುತ್ತಾ ಇದೆ. ಓಕೆ, ಸೊ ಮನೆ ಕಟ್ತಾ ಇರುವ ನೀವು ಈಗ ಹೊಸ ಬದುಕನ್ನೇ ಕಟ್ತಾ ಇದ್ರಿ, ಭಾರಿ ಖುಷಿ ಆಯ್ತು. ನಿಮ್ಮ ಆಶಯ, ನಿಮ್ಮ ಕನಸು ಎಲ್ಲ ನನಸಾಗಲಿ. ಹಾರೈಕೆ ರೇಡಿಯೋ ಕುದ್ನಾಪುರ ಕೇಂತಿಪ್ಪರೆಲ್ಲ ಒಂದ್ಸಲ ಹೊಸ ಬದುಕನ್ನು ಕಾಂಬಕ್ ಬನ್ನಿ ಸಾಲಿಗ್ರಾಮ ಪಾರಂಪಳ್ಳಿಗೆ. ವಿನಯ್ ಚಂದ್ರ ಸಾಸ್ತಾನ ಅವರಿಗೆ ಧನ್ಯವಾದಗಳು. ಓಕೆ ಕೇಳುಗ್ರೆ, ಸರಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸಿ, ಜಿಲ್ಲಾಡಳಿತ, ಜಿಲ್ಲಾ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕುಂದಾಪುರ ಅಂದ್ರೆ ಅಮೃತ ಧಾರ ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಳ್ಳೆ ಕಾರ್ಯಕ್ರಮ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಅದು ಅದ್ರ ಒಟ್ಟಿಗೆ ಈಗ ಇವರು ಎಂತ ಹೇಳ್ತಾರೆ ತಪಾಸಣೆ ಕೂಡ ಮಾಡ್ರೆ, ಅದೆಲ್ಲವನ್ನ ಇಲ್ಲಿ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಟ್ಟಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

0: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮಗೆ ಪುರುಸೊತ್ತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ಮ ಜೊತೆ ಹಂಚ್ಕೊಂಬ ಅಂಥೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನು ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರೆದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತೇಳಿದರೆ ಭೂಮಿ, ಇಳೆ ಅಂತೇಳಿದ್ರೆ ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತೇಳಿದ್ರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂಥೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸೋದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನು ರೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತೆ ಅಂಥೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂಥೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂಥ ಒಂದು ಮನಸ್ಸು ಬೇಕು ಅಂಥೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರು ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೆ ಇನ್ನು ಸ್ಪೆಷಲ್ ಆಗಿ ಪ್ರೀತಿ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನು ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನ ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂಥೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ, ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂಥೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆಲ್ಲ ಹೆದರ್ತಾರೆ ಅಂಥೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳಿಗೆ ಅವಾಗ ಅವ್ರಿಗೆ ನಿಜವಾಗಿ ಅವ್ರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರು, ಹೆಣ್ಣು ಮಕ್ಳು ಯಾವತ್ತೂ ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ, ಏನಾದ್ರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರುವುದನ್ನ ಹೇಳಿದ್ರೆ, ಇಲ್ಲ ಸಲ್ಲದ್ದನ್ನ ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನ ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನ ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತಾದಾಗ ಒಂದು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ, ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯವರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ, ಉರಿ ಯಾವ್ದಕ್ ಬೇಡ ಹೇಳಿ? ಹೊಟ್ಟೆಯೊಳಗ್ ತಿಂದ ಜೀರ್ಣಾಯಕ ಆದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪುದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದ್ರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದ್ರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನ ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದ್ರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ ಅವಳಿಗೆ. ಅದು ಉರಿಯನ್ನ ಆ ಒಂದು ಅನುಭವವನ್ನ ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು. ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನ ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದವೊಂದು ಸುಟ್ಟು ಹೋದ ಮಾಯಾಜಾಲವನ್ನ ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ. ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ ಮಗಳ ಸೊಸೆ ನಾದಿನಿ ಅಳಿಯ ಅಕ್ಕ ತಮ್ಮ ತಂಗಿ ಮೈದುನ ಸ್ನೇಹಿತೆ ವಾರಗಿತ್ತಿ ನೆರೆಹೊರೆ ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗಿ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ. ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ. ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರೂ, ತಟ್ಟಿದರೂ, ಕುಟ್ಟಿದರೂ, ಮೆಟ್ಟಿದರೂ, ಚಚ್ಚಿ ಚೆಂಡಾಡಿದರು ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ. ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು. ತುಂಡರಿಸು ಬಂಧಗಳ, ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ. ನೆನಪಿಡು, ನೀ ಕಾಳಿ, ನೀ ದುರ್ಗೆ. ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ.
1: ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ, ಬೇಡ ಕೃಷ್ಣ ರಂಗಿನಾಟ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಶ್ರೋತೃ ಬಾಂಧವರೇ, ಹಿಂದಿನ ಕಾಲದ ಒಂದು ನೃತ್ಯ ಈಗಿನ ಕಾಲದ ಒಂದು ಚಿತ್ರದಲ್ಲಿ ಈ ರೀತಿಯಾದ ಒಂದು ನೃತ್ಯ ಇರುವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಪರೂಪದ ಹಳೆಯ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಚಿತ್ರಗೀತೆಯನ್ನ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಗಿಲಿಗಿಲಿಗಿಲಿ ಗೀಲಕ್ ಕಾಲಗೆಜ್ಜೆ ಜಣಕ್ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ದಶಾವತಾರ ಎನ್ನುವಂತ ಒಂದು ಚಿತ್ರದ ಗೀತೆ. ವೈದೇಹಿ ಏನಾದಳು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಾವತಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ, ಮನ್ನಾಡೆ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕುಹು ಕುಹು ಎನ್ನುವಂತ ಒಂದು ಗೀತೆ, ಇದು ಕುವೆಂಪು ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಓಂ ನಮ ಶಿವಾಯ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕೂರಾಸಿ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1956 ತೆರೆ ಕಂಡ ಒಂದು ವರ್ಷದ ಅದ್ಭುತವಾದ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ಯಾ ರತ್ನ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮೈಸೂರು ದಸರಾ ರಂಬೆ ಎನ್ನುವಂತಹ ಒಂದು ಗೀತೆಯನ್ನ ಟಿ ಎ ಮೋತಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವಂತಹ ವರ್ಷ.

0: さ、さりがま、さりがま、さりがま、おにさ。
1: はれ、はれ、きんなり、ジョーディタラ、カンジャリ。
0: はは、まいすー、だすら。

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಮಾಂಗಲ್ಯ ಯೋಗ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಗುಟ್ಟೇನಿದೆ ಗಟ್ಟಿ ಮಾತು ಎನ್ನುವಂತ ಒಂದು ಗೀತೆ. ಇದು 1960ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, 1950ರಿಂದ 1964ರ ದಶಕದ ಹಾಡುಗಳನ್ನ ಕೇಳಬೇಕೆ? ಹಾಗಿದ್ದರೆ ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಅಮರ ಮಧುರ ಪ್ರೇಮ ಎನ್ನುವಂತಹ ಒಂದು ಅದ್ಭುತವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೆಲ್ಲು ಸಿರಿ ಸವಿಗಾನ ಎನ್ನುವಂತಹ ಒಂದು ಗೀತೆಯನ್ನ ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವ ವರ್ಷದ ಒಂದು ಅದ್ಭುತ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಇದೀಗ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು ವೀರ ಕೇಸರಿ ಎಂದೊಡನೆ ಗೀತೆ ಬರುವುದು ಯಾವುದೆಂದರೆ ಸ್ವಾಭಿಮಾನದ ನಲ್ಲೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ ಶ್ರೋತೃ ಬಾಂಧವರೇ, ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇದೀಗ ನಾವೆಲ್ಲ ಸೇರಿ ಕೇಳಿ ಆನಂದಿಸೋಣ. ಈ ಒಂದು ಮುದ್ದಾದ ಚಿತ್ರಗೀತೆಯನ್ನ

ತುಂಗು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿಬೆಣ್ಣೆ ತುಂಗು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿಬೆಣ್ಣೆ ಕೀರ್ತಿ ತುಂಬನೆ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ನೀವು ಕೇಳ್ತಾ ಇದ್ದೀರಾ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲ ನಿನಗಾಗಿ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗಾಳಿ ಗೋಪುರ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಘಂಟಸಾಲ ಹಾಗೂ ರೇಣುಕ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಬಾರೆ ನೀ ಚೆಲುವೆ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನು ಕೇಳೋಣ. ವೆಂಕಟ ರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದರಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರಿ ಚಂದ್ರಮ್ಮ ಎನ್ನುವಂತಹ ಒಂದು ಕರೀಂ ಖಾನ್ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಈ ಅಶ್ವತ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ವಿಜಯನಗರದ ವೀರ ಪುತ್ರ ಎನ್ನುವಂತ ಒಂದು ಚಿತ್ರದ ಗೀತೆ, ಅಪಾರ ಕೀರ್ತಿ ಪಡೆದ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಇದು 1961 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದೇ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕ್ ಇದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಪ್ಪಯ್ಯ ಶಾಲೆಗೆ ಝೂಯಿ ಕರ್ಕೊಂಡ ಹತ್ರ ಒಂದ್ 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಝೂಗೆ ಅಂತ ಕೊತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಂಡ ಕಂದಿ. ಆ ಸಿಟ್ಟಿಗ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಗೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಗಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದು ಬಿಟ್ರೆ ಮೊಬೈಲ್ ಆಗಿ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗೋದು ಹಿಂಗಿದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೆ ಅಮೃತ ವಿಷ ತಂತ್ರಗಾಣಿ ಹಂಗೆ, ಯಾವ್ದು ಅತಿಯಾಪುಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬ್
2: ಹಾಕಿದ್ರ. ಏ ಬೊಬ್ಬರ್ಯಾ
3: ಹೇಳ್ತಾ.

0: ಮಾಬಲಣ್ಣ, ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊದ್ದು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದ್ ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ವಾಡ್ದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದ ಹೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್
0: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ್ರೆ, ಅವಸ್ಥೆ ಕಂಡ್ರ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
0: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
2: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದ್.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನ ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆಮನಿ ಪ್ರಕಾಶ್ ನಗಣ್ಣ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಾಗ ನಿನ್ನೆ ನಿಮ್ಮನೆ ಒಳಗೆ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿರ್. ಅದ್ರಲ್ಲಿ ಅವನು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ್ ಇಬ್ರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲಿ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
0: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುವುದಿಲ್ಲ. ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕು ನೆನ್ಪಾಯ್ತು ಮಾರ್ರೆ. ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ನಮ್ದಾರು ಹೊಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚಟ್ ಹಾರ್ತೋ. ಇವುಗಳು ಸೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳ್ ಮಾಡುಕಾಗ. ಈ ಮನ್ಸರಿ ಹೇಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡುಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳ ಮದಿ ಇವತ್ತೆ, ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೆ ಮನೆ ಗುಂಡೊಬ್ಬ ಇದ್ದಷ್ಟೇ.
0: ಏ ಬೊಬ್ಬರಿಯಾ?
2: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ರಾಜಗುರು ಜಾತಿ ತೋರಿ ಜನ್ಮಭೂಮಿ ಜಬ್ ಸಂಕಟ ಮೇ.

0: ದೇವ್ರೆ, ಅಲ್ಲ ಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎದ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶೀಲಾ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿದ್ರೆ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಹೋಗ್ದೇನು? ಅಲ್ಲ
0: ಬಾರಿಗರು ಹೋಗ್ರ ಆದ್ರೆ ಆಚೆಗಾರು ಹೋಗ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ ಕಂಡರ್ ಎಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜಾ ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ್ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
3: ಅದೆಂತೂ ಹೇಳ್ತಾರಲ್ಲ ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
3: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ
4: ಏ ಬಬ್ಬರಿಯಾ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವರು ಒಂದಿರ್ತಾರೆ. ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇದ್ರು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್. ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
5: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
4: ಅಲ್ಲ, ನೀವು ಆ ರಗ್ಳಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ. ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರಿದೆ ಅಂದ್ರೆ, ಹೆಚ್ಚಿನವರೆಲ್ಲ ಈಗ ನೋಡಿ ನಿಮ್ಮ ಏಜಿಗೆ, ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು, ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವರು ಕನ್ನಡ ಪ್ರೊಫೆಸರ್ ಹಂಗೆ ಅಂತದ್ದು ಇರ್ಕು ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲವೂ ನಿಮ್ಮ ಮಾತಲ್ಲಿ ಬಪ್ಪಂಥದ್ದು. ನಿಮ್ಗೆಲ್ಲರೂ ಬೇಜಾರತ್ತ ಅಂದರೆ, ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲರೂ ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತಂತೇಳಿ?
5: ನೀವು ಕೇಳಿದ್ ಬಾರಿ ಲೈಕ್ ಆಯ್ತು.
4: ಹಾ,
5: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕೊಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು ಎಂ ಎ ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು.
4: ಆಗಲಿಕ್ಕೆ
5: ಒಂದು 50% ಮೇಲೆ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು.
4: ಅದೇ ಗ್ರೇಟ್ ಆಗಲಿ,
5: ಅದೇ ಗ್ರೇಟ್. ಮತ್ತೆ ಡಾಕ್ಟ್ರೇಟ್ ಇಟ್ಟೇಟ್ ಮಾಡೋಕೆ ಮತ್ತೆಲ್ಲ ಆಗಲಿ ಎಂ ಎ ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸ್ವಲ್ಪ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವು ಏನು ಬಹಳ ಹೇರಾಳ ದುಡ್ಡಿಂದ ಮನೆ ತಂದಿಂದ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊತ್ಕೊ ಬಾವ ತೊಟ್ಕೊಂಡು ಹೇಳೋ ರೀತಿಯಂಗೆ ಬಂದರು ನಾವು.
4: ಅಕ್ಕ ಹೊತ್ಕೊ
5: ಬಾವ ತೊಟ್ಕೊಂಡು,
4: ಎಷ್ಟು ಲೈಕ್
5: ಇತ್ತು. ಒಂದೇ ಒಲ್ಲಿ ಬಾವ ಅಕ್ಕನ ಇಬ್ರಿ ಪೂರೈಸ್ಕೊದ ಅಕ್ಕ ಹೊತ್ಕೊ ಬಾವ ತೊಟ್ಕೊಂಡು ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗೆ. ಅಂದ್ರೆ
4: ಎಷ್ಟು ಲೈಕ್ ಇತ್ತು, ಅಕ್ಕ ಹೊತ್ಕೊ ಬಾವ ತೊಟ್ಕೊ
5: ಅಂದ್ರೆ ಅಕ್ಕನಿಗೂ ಭಾವನಿಗೆ ಇಬ್ರಿಗೂ ಚಳಿ ಹಪ್ಪಾಗ ಒಂದೊಲ್ಲಿ ಅಕ್ಕ ಒಂದ್ ಲಾಯ್ಕಡೆ ಹೊತ್ಕೊಂಡ್ಲಿ ಭಾವ ನಿಮ್ಗೆ ಚಳಿಯಾರ ಅಕ್ಕನ ತೊಟ್ಕೊಂಡು. ಹಾಗೆ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು.
4: ಹಾಗಂದ್ರೆ
5: ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪಡ್ ತೆಗೆದು ಮತ್ತೆ ಕರ್ಲೇಬಾರ್ದು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಚೆಂಡ ಕೋಳಿ ಎಲ್ಲ ಇದ್ರೆ,
4: ಒಣಕಟ್ಟಿ ಕೋಳಿ,
5: ಒಣಕಟ್ಟಿ ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಂದ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರಿ ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ, ಅದ್ರಂಗೆ ಎಲ್ಲ ಕೊಳಕಿ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಐಕ. ಶಾಲೆಗೆ ಮಕ್ಕಳ ಶಾಲೆಗೆ ಹೋಗೋದು, ಅಪ್ಪನಿಗಂಗಿ ಅಮ್ಮನಿಗಂಗಿ ಎಲ್ಲ ಪತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು ಬಿ ಎಮ್ ಎ ಮಾಡ್ಕೊಂಡು ಬಂದ್ರು ಕೂಡ ಒಂದು ಕೆಲಸ ಸಿಕ್ಕರೆ ಎಬ್ಬಿ ಎಸ್ ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ, ಓದುದು ನಾವು ಶುರು ಮಾಡ್ತೀವಿ. ಪಿ ಎಚ್ ಡಿ ಅಲ್ಲಿ ಇನ್ನು ಯಾರು ಮಾಡ್ತಾರೆ ಮತ್ತೆ ಅದಕ್ಕೆ ಬೇರೆ ಕೊಲಕ್ಕೆ ಹೋಯ್ಕಂದು ಹೇಳಿ ನಾವು ಅದನ್ನು ಕೈದ್ ಮಾಡ್ತೀವಿ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ ಮುಕ್ಕಾಲಂಶ PhD ಆದ್ಮೇಲೆ ಕಡಿ PhD ಆದ್ಮೇಲೆ ಕಡಿ ಬ್ಯಾಡ ಅಂತ ಅನಿಸ್ತು. ಮತ್ತೆ ಕಡಿ PhD ಮಾಡ್ಕೊಂಡು ಬಂದರ್ದು ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೇ ಬ್ಯಾಡ ಅಂತ ಅನಿಸ್ತು.
4: ಯಾಕೆ?
5: ಯಾಕಂದ್ರೆ PhD ಅಂದ್ರೆ ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳಿದ್ರೆ ತಪ್ಪತ್ತೆ, ನಾ ಪಿ ಎಚ್ ಡಿ ಮಾಡಿದೆ, ಪತಿ ಮಾಡ್ರ ಮಾಡ್ದ್ರ ಬಗ್ಗೆ ಹೇಳ್ರೆ, ಈಗ ಪಿ ಎಚ್ ಡಿ ಮಾಡ್ದನ್ನ ಇಂಟರ್ವ್ಯೂ ಮಾಡಿದಿ, ನೀವು ನಂಬ್ತೀರಿ ಇಲ್ಲಿ ಅವ ನನ್ನ ಹೆಸರು ಬರಿ ಮಗ ಅಂತ ಹೇಳ್ಕೊಳ್ಳೆ ಬಾಲಕೃಷ್ಣ. ಏ ಮರ, ನಂಗೆ ಈಶ್ವರ್ ಯಾರು ಬಾಲ ಮಾಡ್ದಿಲ್ಲ, ನೀನ್ ನನ್ನ ಹೆಸರು ಬಾಲವೂ ಮಾಡಿ ಬಿಟ್ಟೆ ಅಲ್ಲ ಮರ. ಅವ ಪಿ ಎಚ್ ಡಿ ಮಾಡಿ, ಎಮ್ ಎ ಪಿ ಎಚ್ ಡಿ ಮಾಡಿ, ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ ಪಿ ಎಚ್ ಡಿ ಮಾಡ್ಕೊಂಡು ಬರ್ತೀರಿ ಅಂದ್ರೆ ಆ ಪಿ ಎಚ್ ಡಿ ಏನ್ ಗೌರವ ಇದೆ ಹೇಳಿ. ಆದ್ರೆ ಪಿ ಎಚ್ ಡಿ ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು ಪಿ ಎಚ್ ಡಿ ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಮ್ಮ ವಿವೇಕಗಳ ಕೈ ಕೆಳಗಡೆ ಪಿ ಎಚ್ ಡಿ ಮಾಡೋದು, ಶಿವರಂಪಡಿಗಳ ಎದುರುಗಡೆ ಪಿ ಎಚ್ ಡಿ ಮಾಡೋದು, ನಿಜವಾಗಿ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರು. ನೀವು ಕೇಳಂಗೆ ರಿಪೆಂಟ್ ಆಗಿಲ್ಲ ಕೇಳಿ, ರಿಪೆಂಟ್ ಅದು ಎಷ್ಟು ಸರಿ ರಿಪೆಂಟ್ ಆಯ್ತು. ನಾನು ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲ್ಕೊಂಡು ಚಿಟ್ಟೆ ಅಂದಲೇ ಹಾಕು, ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಎಷ್ಟು ಸರಿ ಹೇಳ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿರ. ಕಡಿಕೆ ನಾನು ಆಯ್ತು ಅವ್ರವ್ರು ಒಂದು ಡಾಕ್ಟರ್ ಕೊಡೋದ್ರೆ ನಾನು ಯಾಕೆ ತಕಂಬಕಾಗಲ್ಲ ಹೇಳಿ ನಾನು ಸಹಿತ ಸುಮ್ಮನೆ ಇಕ್ಕಂಡು ಒಂದು ಎರಡು ಕಡೆ. ಆದ್ರಿಂದ ಹಿಂಗೆ ಹಿಂಗೆ ಇತ್ತೇ, ನನಗೆ ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಪೆಂಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನು ಆಗಲಿಲ್ಲ ನನಗೆ. ನನಗೆ ಆ ಗೌರವ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನಾನು ತುಂಬ ನನ್ನನ್ನು ಕರೀತರೆ. ನಾನು ಒಳ್ಳೆ ಪಿ ಎಚ್ ಡಿ ಆದಕ್ಕೆ ಎಲ್ಲರಿಗೂ ಸಹಿತ ಸರಿಮಿಗಿಲಾಗಿ ಅಲ್ಲಿ ಸಮಸಮ ಇದ್ದೆ ಅಂತ ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತೇನೆ.
4: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾಯ್ತು ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತ್ತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರು ಯಾರೋ ಬಾಲ್ವೇ ಹಾಕಿರಂಬ್ರ, ನಂದು ಅದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
5: ನಿಮ್ಮ ಅನುಮಾನ ಕೇಳಿದು ಸಮಾನ. ಕೆಲವು ಸರಿ ಕೆಲವು ಇದಕ್ಕೂ ಹಾಕಿರ, ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ ಕಡೆ ಬಾಲಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ. ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತ ಇತ್ತು, ಏನು ತೊಂದರೆ ಇಲ್ಲ ನನ್ಗೇನದ್ರಿಂದ, ಏನು ತೊಂದರೆ ಆಗಿಲ್ಲ.
4: ನೀವು ಆಕ್ಚುಲಿ ಎಲ್ಲಿ ಅಲ್ಲಿ ಸರ್?
5: ನಾನು ಇಲ್ಲಿಂದ ಒಂದು ಈಗ ಒಂದು 15-16 kilometers ಆಚೆ ಬಿದ್ಕಲ್ಕಟ್ಟೆ ಹುಣಸಮಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದ ಮಳ್ಳೊಳ್ಳಿಗೆ, ನಾವು ಬೆಳೆದು ಮಳ್ಳೊಳ್ಳಿಗೆ. ನಮ್ಮ ಅಪ್ಪನೂ ಕೃಷಿ, ನಾವು 8 ಮಕ್ಕಳು. 8 ಮಕ್ಕಳು ಅಂದ್ರೆ ಹೇಳ್ರೆ ಆಗಳಿಕಲ್ಲ ದೇವರೇ ನೆಲೆಸಿ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಳಿಕೆ.
4: ಎಂತ ಮಕ್ಕಳ
5: ಮಕ್ಕಳು ಹಾಕುದು ಅದ್ರಲ್ಲಿ ನಾನು 8th ನನಗೆ ನಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರು.
4: ನೀವು ಕಿರಿ ಕೊಯ್ಡ
5: ಕಿರಿ ಕೊಯ್ಡ ನಾನು
4: ಹಾಗೆ
5: ಅಮ್ಮ ನಾಕಲು ಕಷ್ಟ ಗಟ್ಟಿಗಲ್ಲ ಆಗಳಿಕೆ. ಶಾಲೆಗೆ ಹೋಗ್ದ್ರೆ ಮಕ್ಕಳೊಟ್ಟಿ ಆಡೋದು, ಹೆಸರಿನಕಾಯಿ ತಿಂದು ಕಾಯಿಕಾಯಿ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರಾ ಆಗಳಿಕೆ, ಏ ಮಗನೇ ನೀನು ಎಂತ ಮಾಡೋ ಕೈದ್ರ ಕನಿಗೊಂದು ಮಾಸ್ಟರು ಆಗ ಮರ ಅಂತ ಅಮ್ಮ ಬೈದು ನಂಗೆ. ಅವಳು ದೇಶದಿಂದ ಅವಳು ಬೈಗಳೇ ನನಗೆ ವರ ಆಗಿ ನಾನೊಂದು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನಾಧ್ಯಕ್ಷ ಮಾಡ್ರೆ ಎಲ್ಲ ನಾನು ಹೇಳಿದೆ, ನನ್ನ ಅಮ್ಮ ಇದ್ದೀರ ನಾನು ಮಾಸ್ಟರ್ನ ಎಲ್ಲ ಮಕ್ಕಳನ್ನ ಮಾಸ್ಟರ್ನೇ ಮಾಡ್ತಿದ್ರೇನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳೋದು ಈ ಮಾತೆ.
4: ಅಲ್ಲ ನಿಮ್ಗೆ ಕಾಣಿ, ಈಗ ಎರಡೆರಡು ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಸ್ಟುಡಿಯೋಗೆ. ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನ ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಸಣ್ಣ ಹೋಗಿಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
5: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲಿಗೆ ಒಂದು ಕಳ್ಸು, ಅಂದ್ರೆ ನಾವು ಒಂದ್ ಮೇಲ್ ಬಿತ್ತು ಒಂದ್ ಸ್ವಲ್ಪ ಅವ್ರವ್ರ ಹೊಟ್ಟೆ ಹೊರ್ಕೊಂಡ್ ಒಳ್ಳೆ ರೀತಿ ಹೊಟ್ಟೆ ಹೊರ್ಕೊಂಡ್ ವ್ಯವಸ್ಥೆ ಆಯ್ತು. ನಾನು ಕೊನೆನೊಬ್ಬ ಮಾಸ್ಟರ್ ಅದೇ.
4: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತರ ಇಲ್ಲ ನಂಗಡಿ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್
5: ಇಲ್ಲ ನಮ್ಮಲ್ಲಿ. ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದೇ 34-35 ತೆಗೆದ್ರೆ ಹೆಡ್ಡ ಪಾಸ್ ಆದನ್ ಗಟ್ಟಿಗ ಪೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಪೈಲ್ ಎರಡೇ ಇದ್ದ, ಫಸ್ಟ್ ಕ್ಲಾಸ್ 99% ಅಲ್ಲ. ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕೋದು ಇಲ್ಲ ಅದೆಲ್ಲ. ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಪ್ ಆಗ, ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 4 ಕೈ ಹಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೆ. 2 ಕೈ ಹಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿತ್ತು ಹೇಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರೆ ಸಾಕು, ಉಳಿದೆಲ್ಲ ಈ ಕಾಣಿ ನಿಮ್ ಕಾಣಿದ್ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದು ಇದೆಲ್ಲ ಕಲಿಕಂದ ಹೇಳಿ ವೀಣೆ ಹಿಡ್ಕೊಂಡಿದ್ದಾಳೆ. ಇನ್ನೊಂದು 25 ಭಾಗ ನೀವು ಹೇಳಿದ್ರೆ ಆಧ್ಯಾತ್ಮ ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ನೀವು ತಿಳ್ಕೊಂಬ್ದು ಅಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋದು ಯಾರೋ ರಾಜ ರವಿವರ್ಮ ಮಾಡೋದು ಏನೋ ಯಾರಂದ್ ಗೊತ್ತಿಲ್ಲ, ನಂಗೆ ಯಾರು
4: ರವಿವರ್ಮ
5: ನಾವು ಹೇಳದ್ ಕೇಳದ್ದು ಆ ಒಂದು ದೇವಿಯ ಚಿತ್ರದಲ್ಲೇ ಇತ್ತದು.
4: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
5: ನಮ್ಗೆ ಅಂದ್ರೆ ನಮ್ಮ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳ ತಪ್ಪು ಅಂತ ತಿಳ್ಕೊಂಡ್ಬೇಡಿ
4: ಹೇಳಿ ಸರ್.
5: ನಾವು ನೆರ್ಮರಿನ ಕಾಮ್ದು ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳ ತಂದ್ರೆ
4: ಕರೆಕ್ಟ್.
5: ಯಾಕೆ ಹೋಯ್ತಾ? ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು. ಅವ್ರ ಮನೆ ಕರೆಂಟ್ ಇತ್ತು, ನಮ್ಮ ಮನೆ ಕರೆಂಟ್ ಇಲ್ಲ ಅಂದ್ರೆ ಇವ್ರಿ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ. ಅವ್ರ ಮನೆಗೆ ಇಲ್ಲ, ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ. ಅವ್ರ ಬಾರ ಐತೆ ಅಂದೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ. ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡನ ಎಲ್ಲಿಗಾರ ಬಿರ್ಸಿ ಅವಳಿಗೆ ಕಾಣಿ ಕಾಣಿ ಅಂತ. ಆತ್ಮನಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಅಂಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಂಡ್ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ, ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ. ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು, ಸ್ಪಂಜ್ ಎಷ್ಟು ಹೀರ್ಕಂಬ್ದು ಅಷ್ಟೇ ಹೀರ್ಕಂಬ್ದು,
4: ಕರೆಕ್ಟ್.
5: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನ ನಾವು ಮಕ್ಕಳು ಬೆಳೆಸೋ ಕ್ರಮದಲ್ಲೇ ಬೆಳೆಸಲ್ಲೇ ನಾವಲ್ಲ, ಹಾಂಗಲ್ಲ ಮೇಡಮ್. ನಾವು ಬೆಳೆಸೋದಲ್ಲ, ನಾವು ಬೆಳದ್ ನಮ್ಮನ್ನ ಯಾರು ಬೆಳೆಸ,
4: ನ್ಯಾಚುರಲ್ ಆರ್ಗ್ಯಾನಿಕ್
5: ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರ್ ಬೋರಂಗೆಲ್ಲ ತಿರುಗತ್ತೆ ಎಲ್ಲ. ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟಿ ಹೊರಗತ್ತೆ ಎಂಬ ಧೈರ್ಯ ಇತ್ತು. ಈಗ ನನಗೆ ಎರಡು ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರು, ಅವರು ಫಾರಿನರ್ ಇದ್ರು, ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಹಿಕ ಬಿಸಿಲು ನಿಂತ್ಕೊಂಡು ಹೇಳ್ರೆ ಅವನಿಗೆ ಅರ್ಧ ಗಂಟೆ ನಿಂತ್ಕೊಂಡು ಕಾತೆ.
4: ಕರೆಕ್ಟ್.
5: ಈಗ ನಾವು ಮಕ್ಕಳು, ನಮ್ಮಪ್ಪ ಅಮ್ಮ ಗನ ಮಕ್ಕಳ ಸಾಕದ್ದ, ನಾವು ಗನ ಮಕ್ಕಳನ್ನು ಸಾಕದ್ದು ಅಂದ್ರೆ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತೀಗ.
4: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
5: ಎಲ್ಲ ಈ ಗನ ಮಕ್ಕಳೆಲ್ಲ ಉಟ್ಕಂತಿರೋದು ಏನು ತೊಂದ್ರೆ ಇಲ್ಲ
4: ಅಲ್ಲ,
5: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
4: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುವುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೆ ಅನಿಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದುಕೊಂಡು ಬಂದದ್ದು.
5: ನಾವು ದರಿ ಮೇಲೆ ಹಾಕರು ದರಿ ಮಕ್ಕಳು ಕಣಗಿರೋ.
4: ಎಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ ಹೇಳ್ತಾ ಬಂದ
5: ಮಾತು. ನಾವು ಪುಷ್ಟಿ ಕೊಟ್ಕೊಂಡ್ಕರ ಮತ್ತು ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು. ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತ ಕೇಂದ್ರೆ, ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು. ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು, ಒಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
4: ಮುಸಿತೂರು
5: ಮುಸಿತೂರು ಮಿನ್ಕ ಕೈ ತೊಳೆದ ಮೈ ಮುಟ್ಟಿ ಕೈ ತೊಳಿಕ್ ಬರ ಹಿಂಗಂದ್ರೆ ಆ ಹೆಣ್ಣಿನ ಹೇಳಿದ್ರ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದ್ರಲ್ಲಿ ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
4: ಅದು ನೀವು ಉಪಮೇಯ ಅಂತ ಉಪಮೇಯ ಅಂತ ನಿಮ್ ಕನ್ನಡ
5: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ಲದೆ ಇದ್ರೆ ಮಾತಾಡೋಕೆ ಆಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಲ್ ಕೇಂದ್ರೆ ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕತ್ತೀಗ. ಆಕಾಶ ಹೆಂಗಿತ್ಕೊಂಡು ಆ ಕಡೆ ಆಯ್ದಿರ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂತ ವ್ಯವಸ್ಥೆ ಆದ್ರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ ಬೆಳೆದ ಕ್ರಮವೇ ನಮ್ಗೆ ಅಂತಾರೆ ನಮ್ ಖುಷಿ ಕೊಡೋದು. ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನ. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತ್ತಿ ನಮ್ಮ ಬಾಯಿಗೆ ಯಾವ್ದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಯಾವ್ದೊಂದು ನಮ್ಮ ಪದಾರ್ಥ ಆಯ್ಲಿ, ಅಮ್ಮ ಮಾಡಿದ ಹಾಕದಂತ ಒಂದು ಪರ್ಮಾನ ಆಯ್ಲಿ, ಒಂಥರ ಗೊಡ್ಡಿಟ್ಟ ಆಯ್ಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಯ್ಲಿ,
4: ಅಥವಾ
5: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರೆ, ಒಂದು ಕಾಯಿ ಉಂಡಿ ಮಾಡೋದು ಅದು. ಕಾಯಿ ಉಂಡಿ ಬೊಬ್ಬರ ದಾಣಿ ಅಂತ ಕರೋದು ಅದಕ್ಕೆ ಮಣ್ಣಿ ಬೊಬ್ಬರ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡುವ ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ ನಮ್ಗೆಲ್ಲ. ಆಗಳಿಕಲ್ಲ ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ಅಂಬದ್ದು ಯಾಕಂದ್ರೆ ನಮ್ಮ ತಿಂದು ಯಾವ್ದು ಕೇಂದ್ರ ನಾವು ಹೆಲ್ಸಿರಣ್ಣು ಮಾವಿನ ಹಣ್ಣು ಚಿಕ್ಕೊಂಡು ನಮ್ಗೆ ಕೈ ಹಾಕಿಕೊಳ್ಳೆ ಸಿಕ್ಕತ್ತೆ. ಅದಿವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ರುಚಿ ಆತಿಲ್ಲ. ಅದಕ್ಕೆ ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲಿ ಒಂದು ಹಳ್ಳಿ ಹೆಂಗೆ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನು ಗೊತ್ತಾ, ಈಗ ನಾವು ಭಾಳ ಸಿಕ್ಕ ಬಿದ್ದೀತಿ. ಈಗ
4: ಯಾಕೆ
5: ಕಣಿ ನಮ್ಗೆ ಅಪ್ಪಯ್ಯ ಆಗಳಿಕೆ ಮುಖರಂಗೆ ಬಂದರೆ ಓದ್ ಕಣಿ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಒಂದೇಳಿ ಜೋರು ಮಾಡಿ ಒಳಗೆ ಕಳಿಸ್ತಿದ್ದೀರಿ. ನಾವು ಆಗಳಿ ಒಳಗೆ ಕುಕ್ಕೊಂಡು ಯಾರು ಬಂದು ಕೊಡ್ಬೋದು ಅಲ್ಲಿ, ಯಾಕಂದ್ರೆ ದೊಡ್ಡವರೆಲ್ಲ ಮಾತಾಡ್ತೀರಿ ಅಂತ ಕೇಳಿ ನೀ ಕುಕ್ ಬಂದಕ್ಕೆ ಅಂತ.
4: ಕರೆಕ್ಟ್.
5: ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗಿಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಡು ಕಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳಕ್ ಮಕ್ಕಳು ಹೇಳಿ ಕೊಡ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ. ನಾವು ಆಗಳಿಕೂ ಒಳಗೆ ಕುಕ್ಕೊಂಡದ್ದು, ಈಗಲೂ ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕೊಂಡು ಪರಿಸ್ಥಿತಿ ಆಯ್ತು ಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಎಲ್ಲ ಸಿಕ್ಕಿತ್ತದಲ್ಲಿ ಹೇಳೋಕೆ ಆತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು, ಯಾಕಂದ್ರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿ. ಈಗ ನಮ್ಮ ಮಕ್ಕಳಿಗೆ ತಗೊಂಡು ಹೋರಿ, ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಿ ಒಂದು ನೇಲ್ ನೋಗ್ ಎಷ್ಟು ಹೆಸರು ಇತ್ತು ಅಂತ ಕೇಳಿ ನಾ ಪೂರ ಹೇಳ್ತೀವಿ. ಈಗ ನೋಗ ಜತ್ಕ ಕರಡ್ಬಳ್ಳಿ ತುಳ್ಕಿ ಹೂಡ್ ನೇಲ್ ನೇಲ್ ಹೀಸ್ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿ ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳೋಕೆ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆ ಎಷ್ಟು ಬೀಸಣಿಗೆ ಇತ್ತು, ಕಡು ಕಲ್ಲಂಗೆ ಗೋಧಿ ಕಲ್ಲು ಅರು ಕಲ್ಲು ಕುಟಣಿ ಕಲ್ಲು ಎಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡುತ್ತೆ. ಹೋರಿಂಗೆ ಹೋರಿಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು, ಬಟ್ಲ್ ಕೋಡ್ ಹೋರಿ ಅಂತ ಇತ್ತು, ವೈನಿಟ್ ಹೋರಿ ಅಂತ ಹೋರಿಂಗೆ ತುಂಬಾ ಹೋರಿಗಳಿದೆ. ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ತಾರೆ. ಈಗ ಪಕ್ಕ ನಂಗೆ ನೆನಪಿಗೆ ಬತ್ತೋ ಇಲ್ಲಿ, ಅಷ್ಟು ನಮ್ನಿ ಹೋರಿ ಇದ್ದು, ಅಷ್ಟು ನಮ್ನಿ ಧ್ಯಾನ ಇದ್ದು, ಧ್ಯಾನ ಎಲ್ಲ ಒಂದೇ ನಮ್ನಿ ಧ್ಯಾನ ಅಲ್ಲ, ಒಂದೊಂದು ಧ್ಯಾನಿಗೆ ಒಂದೊಂದು ಹೆಸರು, ಒಂದೊಂದು ಧ್ಯಾನಿಗೆ ಕೈಲ್ತಿದ್ದಾನ ಬೇರೆ, ಮಂಗಳಿದಾನ ಬೇರೆ, ಯಾವ್ದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆ ಹೊಟ್ಟೆಂಗೂ ಸಹಿತ ಮನೆ ಹಂಗೆ ಪಡ್ಸಾಲ ಹೆಂಗೆ ನಮ್ಮಲ್ಲಿ ಏನಂದ್ರೆ, ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡ್ಸಾಲ ಹೆಂಗೆ ಗುಂಡೇ ಹೆರ್ಕ ನಮ್ಮ ಹೊಟ್ಟೆಗೆ, ನಮ್ಮ ಗೌರಿ ಆಯ್ಲಿ, ನಮ್ಮ ಶಾರದ ಆಯ್ಲಿ, ನಮ್ಮ ಮಂಜಿ ಆಯ್ಲಿ, ಅದೆಲ್ಲ ಹೆಣ್ಣು ಹೆರ್ಕ ನಾವು ಮುದಾನು ಧ್ಯಾನ ಕರೆಯೋ ಕರ್ಕೊಳ್ಳಿ ಬಾಲ ಕಂಬ ಗಂಡ ಹೆಣ್ಣು ಅಂತೇಳಿ. ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲೇ ನಮ್ಮ ಸೊಸೆ ಆಗಲಿ ನಮ್ಮ ಮಗಳಾಗಲಿ ಏನು ಹಿಡ್ಕ
4: ಗಂಡ
5: ಗಂಡೇ ಹಿಡ್ಕ. ಯಾಕಂದ್ರೆ ಅಗಳಿ ಕಾಲ ಗಂಡು ಹುಟ್ಟರು ಭಾರಿ ಬಿ ಭಾರಿ. ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ, ಹೆಣ್ಣು

0: ಮನೆಯಲ್ಲ ಕೆಲಸ ಎಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತು, ಎಲ್ಲಿವರೆಗೆ ಇಳಿತು ಕೇಂದ್ರೆ ಕೃಷಿ ಒಟ್ಟಿಗೆ ನಾವು ಇಪ್ಪದು. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ನಮ್ಮ ಕೆಲಸದವರೊಟ್ಟಿಗೆ, ನಾವು ಅವರೊಟ್ಟಿಗೆ, ಅವ್ರು ಏನ್ ತಿಂತಾರೋ ತಿಂತ ನಾವು ತಿನ್ಬೇಕು. ಕೊನೆಗೆ ಅವ್ರು ಬಿಡಿ ಕಲ್ಸ್ಕವ ಅಂತಾರೆ. ಬಿಡಿ ಕಲ್ಸ್ಕವಪ್ಪ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೋಯ್ ಹಿಂಗೆ ಅದು ಅದು ಎಳದೇ ಕಲ್ಸ್ಕೋದು. ಒಂದ್ ಸುತ್ತಿ ಎಳಿದಿರ್ ಬಿಡಿ ಹೊತ್ತೋದಿಲ್ಲ. ಸಣ್ಣ ಸಣ್ಣದ ಅದ್ರಲ್ಲಿ ಕಂಡು ಇವತ್ತು ನಮ್ಗೆ ನೆನಪಿತ್ತು. ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದ್ ನಾವು ಕೆಲಸ ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರೆ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬೆಟ್ಟಕ ತಪ್ಪದು ಬಾರಿ ದೂರ. ನಾವು
1: ಮತ್ತೆ
0: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸ್ ಗೆ ಎಲ್ಲ ಕೆಲಸದಾರಲ್ಲ ಬಿಡಿಸಿ ಅಂದ್ರೆ ನಾವು ಒಲಿಗೆ ಹೋಯ್
1: ಹಚ್ಕೋ
0: ಹಿಂಗೆ ಒಲಿ ಗೆಂಡದ ಮೇಲೆ ಇಟ್ಟರೆ ಹಚ್ಚೋದಿಲ್ಲ ಮೇಡಮ್. ಅದಕ್ಕೊಂಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
1: ಹೌದಾ? ನಮಗೆ ಗೊತ್ತಿರ್ಲಿಲ್ಲ
0: ಅದನ್ನು ಬಿಡಿಸಿ ಅಂದ್ರಿಗೆ ಅವ್ನು ಬಿಡಿಸಿ ಏನಿತ್ತಂದೇ ಅರ್ಥ ಅಲ್ಲ.
1: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ
0: ಮತ್ತೆ ಕೆಲಸ ನೀರು ತಗೊಂಡೋಗಿ ಕೊಡುದು ಹಾಗೆ ಹೋಗಿ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಾರಲ್ಲ ಹೇಳಿ ಮಳಿ ತೆಗಿತರ ಅಂದೇಳಿ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದಲ್ಲಿ ಏನೋ ಏನು ಹೇಳಿಕೊಂಡು ನೀರು ಕುಡಿತಿ ಅಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡೋದಲ್ಲ. ಹೇಳಿ ಮಳಿ ತೆಗೋದು ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರೆ ಹೊತ್ತು ಅಂತ ಹೇಳೋದಕ್ಕೆ ಅಲ್ಲೋ ನಾವು ನಿತ್ಕೊಂಬುದಷ್ಟೇ.
1: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
0: ಸಾಧಾರಣ ನಾನು 1988 ಹೋಗಿ 2019 ಕೆಲಸ ಮಾಡಿದ್ವಿ. 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
1: ಹೆಚ್ಚು ಕಮ್ಮಿ 30 ವರ್ಷ.
0: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ.
1: ಮಂಗಳೂರಲ್ಲಿ ಅಂದ್ರೆ ನೀವು ತೆಂಕ್ಲೇ ಇದ್ರಿ? ಹೆಚ್ಚು ಕಮ್ಮಿ
0: ಹೆಚ್ಚು ನಾವು ತುಳಿನಂಗೆ ಇದ್ದು. ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
1: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
0: ಭಾಷೆ ಬದಲಾವಕ್ಕೆ ಎಂತ ಗೊತ್ತಾ ಮೇಡಮ್, ಈ ಭಾಷೆ ಬದಲಾವಕ್ಕೆ ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತಾನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾತು. ಸಮ ಕಲ್ತ್ಕೊಂಡು ಹೋಯ್ನ ಕಾಣಿ. ಈಗ ನೀವು ಇಲ್ಲಿ ಯಾರನ್ನೇ ಬಾಪ್ ಕೇಳಿ, ಅವ್ನು ಒಳ್ಳೆ ಪೋಸ್ಟಾಗ ಇದ್ದಾನೆ ಒಳ್ಳೆ ಉದ್ಯೋಗ ಇದ್ದಾನೆ ಭಾಷೆ ಬದಲಾತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದ ನೀವು ಹೂನ್ ರೀ ಕೂರ್ರಿ ಒಂದು ನಿಮ್ಮ ಕತಿ ಹೇಳುದ. ವಾಪತ್ತಿಗೆ ನಮ್ಮ ಮನೆಯಂಗೆಲ್ಲ ಮಕ್ಕಳು ಕಾಣಿ ಹಾಸಿಗೆ ಹಿಡ್ಕೊ ಆತ, ಒಲ್ಲಿ ಹಿಡ್ಕೊ ಆತ, ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ. ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೊ ಬತ್ತ. ಯಾವ್ದು ಹಾಸಿಗೆ ಹಿಡ್ಕೊ ಬತ್ತ, ಬ್ರಿಷ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೊ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ ಇರ್ತ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ. ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾತಿಲ್ಲ, ಭಾಷೆನ ಹಿಡ್ಕೊ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತೇಳಿ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟು. ನಂಗೆ ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ, ಕುಂದಾಪುರ ಕನ್ನಡದ ಡಾಟ್ ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ. ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ, ನಮ್ಮನೇಲೇ ಹಂಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸಿದ್ರೆ ಮಾತ್ರ ಬೆಳೆತ್ಬಿಟ್ರೆ ಅದು ನಮ್ಮ ಬದಿಗೊತ್ತರೆ ಅದು ಮೂಲಿಗುಂಪಾಯ.
1: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ದು ಹೆಂಗೆ ಅಂತ
0: ಅಲ್ಲಿ ತಾಂಗ. ನಾನು ಫ್ರೀಕ್ವೆಂಟ್ ಆಗಿ ನಾ ಕುಂದಾಪುರಕ್ಕೆ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಎಂತ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ
1: ಇಸ್ಪಿಳ್ತಲ್ಲ.
0: ಹೌದು, ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ಲ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ.
1: ಇಲ್ಲಿಯರೇ ನಂಬದಿಯರೇ
0: ನಂಬದೇಳು, ಅವಳು ಇಲ್ಲಿ ಕೊಡ್ತಾಳೆ ಇದು ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲಸದಳು ಒಟ್ಟಿಗೆ ಕಣ್ಕ್ ಕಲ್ತರು. ನಾನು ಕಟೀಲಂಗೆ ಎಲ್ಲ ಮಾತಾಡೋದು ತುಳಿದು ಮಾತಾಡೋತಿ, ನಾನು ಕುಂದಾಪುರದ ಅಂದೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದೇಳಿ ಪ್ರಯತ್ನ ಮಾಡ್ರು, ಅವ್ರು ಕನ್ನಡದಾಗೆ ಇವ್ರಿಗೆ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಾಲ್ ಆರ್ಕೊಳ್ಳೆ ನಾನು ಭಾಳ ಜಾಗ್ರ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಾಲ್ ಆದವನು ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರೇ ಒಂಬತ್ತು ಸ್ವಲ್ಪ ಅಲ್ಲಿ ಹೆಚ್ಚು ಕಡಿಮೆ ಬೇಡ ರಗಳೇ ಬೇಡ ಅಂತೇಳಿ ಹೇಳಿ ನಾನು ತುಳುವಿನ ಮಾತಾಡೋದೇ ಕೈ ಪಡೆದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತೆ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು, ಇಂಗ್ಲೀಷು ತುಳು ಎರಡು ಬತ್ತತ್ತು. ಆದ್ರೆ ಭಾಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
1: ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ್ರ?
0: ಖಂಡಿತ, ಕುಂದಾಪುರ ಕನ್ನಡ ಉಳಿಕ ಸಾಧ್ಯ. ನಮ್ಮ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಳಿಸ್ತಾಳೆ, ನಂಗೆ ಚೀಟ್ ಹೋಗ್ದು ಯಾಕೆ ಒಚ್ಚಳಿಸ್ಕ, ಶುದ್ಧ ಕನ್ನಡದ ಮಾತಾಡು, ಹೋಗ್ಬೇಕು ಹೊಯ್ಕಂದ್ ಹೇಳಿ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಹೈಕಂತ್ರೆ.
1: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
0: ಏನ್ ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಅಂತ ಉಣ್ಕೊಂಬ್ ಕತ್ತಿಲ್ಲ, ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನು ಬಂದ್ರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಇದ್ರು ಕೂಡ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
1: ಈಗ ನಿಮ್ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
0: ಅಯ್ಯೋ ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವರು ಶಾಲೆಗೆ ಹೋಗಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡಿದ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಅಪ್ಪ ಒಬ್ಬ ಇದ್ಮೇಲೆ ಅವನಿಗೊಂದು ಖುಷಿಯಾಗಲಿ ಅಂತ ಹೇಳಿ ಕುಂದಾಪುರ ಒಂದು ಚುರು.

0: ಮಾತಾಡ್ತಾರೆ ಮಾತಾಡ್ತೇವೆ ಅಂತ ಒಂದಿಲ್ಲ, ನಮ್ಮ ಸ್ವಸಿದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
1: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕೀಗ, ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
0: ಕುಂದಾಪುರ ಕನ್ನಡ.
1: ಈಗ ನೀವು ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ, ಆ ಗುರು ಲಘು ಅಯ್ಯಬ್ಬ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕು, ಅದಕ್ಕೆ ಬಾಲ ಕೊಡ್ಕು, ಅದಕ್ಕೆ ದೀರ್ಘ ಕೊಡ್ಕು, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಅವ್ರು ಸೀದೆ ಬರ್ಕೋ ಹಾಪದಲ್ಲ ಬಿಡಿ.
0: ಎಷ್ಟೇ ಹೇಳಿ ನೀವು ಆಡದನ್ನ ಬರೋಕೆ ಆಪದ ಕನ್ನಡದ ಮಾತ್ರ
1: ಅಲ್ಲ,
0: ನೀವು ಆಡದನ್ನ ಇಂಗ್ಲೀಷಿಗೆ ಆಡದನ್ನ ಇಂಗ್ಲೀಷ್ ಬರೋಕೆ ಆತಿಲ್ಲ, ಯಾವ ಭಾಷೆ ಆಡದನ್ನೆಲ್ಲ ಬರೋಕ್ ಆಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನು ಕನ್ನಡದ ಬರ್ಕೊಡ್ತೀನಿ. ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದ್ರ ಒಂದು ಆಕ್ಸೆಂಟ್ ಅಂತ ಇರುತ್ತೆ,
1: ಕರೆಕ್ಟ್.
0: ಆಡದಂಗೆ ಆಡದಂಗೆ ಮಾತಾಡೋದಿದ್ರೆ ಕನ್ನಡದ ಮಾತ್ರ
1: ಕರೆಕ್ಟ್.
0: ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದ ಕಲಿಕಂದೇಳಿ ಏನಿಲ್ಲ. ಹೀಗೆ ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಪದ್ಯ ಇಲ್ಲದ
1: ಒಳ್ಳೆ
0: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕೊ ಈ ಕಣಿ, ವ್ಯಾಕರಣ ದೊಡ್ಡ ಸಂಗತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ
1: ಬಂತ,
0: ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು, ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡೋಕ್ ಆತಿಲ್ಲ. ಇದು ದೀರ್ಘ ಆದ್ರೆ
1: ಅದು ಹ್ರಸ್ವ,
0: ಈಗ ಕಾರ ಹ್ರಸ್ವ ಬಂದ್ ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ, ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಅದು ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರೋ ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
1: ಅದ್ರಲ್ಲೇ ನಾನು ನಿಮ್ಗೆ ಕೇಮ್ಕಿದ್ದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತೆ ಉದಾಹರಣೆಗೆ,
0: ಮಾತಿಗೂ ಯೋಗೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು, ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು ಹಾಲುಗೀಲು ಹಣ್ಣುಗಿಲ್ಲು, ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
1: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ,
0: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
1: ಹೇಳಿ.
0: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ದು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು,
1: ಇಲ್ಲ ಅದಕ್ಕೆ ಅರ್ಥ ಇಲ್ಲ,
0: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ ಮರ್ತೇ ಬಿಟ್ಟಿದ್ದ ಮರ ಹೆಕ್ಕತಿಮ್ಮನ್ ಓದು ಗೀದುದಲ್ಲ ಆ ಗೀದು ಅಂದ್ರೆ ಅಂತ, ಉಂಬದ ಗಿಂಬದ ಕೇಳ್ಬೇಡಿ, ಸಮಾನ ಬೇಡದಿದ್ದಲ್ಲ ಬರ್ಗರ್ ತಿಂತ, ಉಂಬದ ಗಿಂಬದ ಎಂತದ್ದು ಆ ಗಿಂಬದ ಅನ್ನೋದಕ್ಕೆಲ್ಲ ಸಮಾ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆ ಅದಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಬಗ.
1: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು,
0: ಯಾವ ಜೋಡು ಪದ, ಎರಡೆರಡು ಪದಗಳು ಬರುದ. ಈಗ ಹೊನ್ನು ಹಂಪಲು ರೋಗ ರುಜಿನ ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ
1: ಆಯ್ತು. ನಮ್ ಕುಂದಾಪುರ ಕನ್ನಡದಲ್ಲ
0: ಕುಂದಾಪುರ ಕನ್ನಡದಂಗೆ ಜೋಡು ಪದ ಅಂದ್ರೆ ಅದು ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದಂಗ ಅಂತ ಹೇಳಿ ಏನಂತದ್ದು
1: ಆತರದ
0: ಏನಿಲ್ಲ.
1: ಗ್ರಾಂತಿಕ ಕನ್ನಡದ ನಾವು ಹೊಣ್ಣಂಪಲು
0: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾಮ್ ಬೇರೆ ಅದನ್ನೇ ಬಳಸ್ತೆ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗೆ ಒಳ್ಳೆ ನಿಮ್ಗೆ ಅಗಲ ಏನಿಲ್ಲತ್ತೆ, ದಿನ ನೀವು ಉಟ್ಕೊಂಡು ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತ
1: ಕರೆಕ್ಟ್.
0: ಈಗ ನೀವು ಮದಿಗೂ ಹರ್ಕೊಳ್ಳಿ ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಅಭ್ಯಾಸ ಹಾಕಂದೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯ ಉಡೋ ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ, ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯಿ, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ಹೋಗ್ತದೆ, ಅದು ಸಣ್ಣದು ಮಾಡ್ಕೋದು ಅನಿವಾರ್ಯ.
1: ಓಕೆ,
0: ಈಗ ನಾನೊಂದು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಾಂಗೆ ಕರಿತೆ ಕಂಡು ಪೂರೈಸುತ್ತ, ಕಡೆಗೆ ಒಂದೊಂದೇ ಹೋತು ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಹತ್ತು, ಕಡೆ ಬಾಲಕೃಷ್ಣ ಹೋಯ್ ಕಡೆ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು, ಕಡೆ ಬಾಲ ಹತ್ತು, ಕಡೆಗೆ ಹೋಯ್ ಹತ್ತು, ಯಾಪದೆ ಯಾಕಂದ್ರೆ ಅದೇ ಸಣದಾಯ ಯಾಯಿ ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡುತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಯಾಕೆ ಅದೆಲ್ಲ ಭಾಷೆಯಲ್ಲಿ
1: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್
0: ಯಾವ್ದೇ
1: ಸರ್ ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ ಸರ್ ಇದ್ದದ್ದು
0: ಸರ್ ಇದ್ ಮೊದಲು ಶಣದಿತ್ತು ಶಣದಿದ್ರೆ ಶಣ ಮಾಡೋಕೆ ನಾವು ಹತ್ತಿಲ್ಲ ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
1: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡುದೆ ಹೆಂಗಂದ್ರೆ ಹಾಯ್
0: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಆಗ್ತಂದೇಳಿ ನಮ್ಮಲ್ಲಿ ಒಂದು ನಂಬಿಕೆ.
1: ಹೌದು
0: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕನ್ನಡ ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ ಏಳು ಹೆಚ್ಚಂದು.
1: ಹೌದು
0: ಏಳು ಹೆಚ್ಚಂದು.
1: ಹೌದು
0: ಏಳು ಹೆಚ್ಚು ಒಂಬತ್ತು. ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು. ನನ್ನಮ್ಮ ಗಂಜಿ ಅಂತಿಲ್ಲ ಮಂಚ ಅಂತಿಲ್ಲ ಅವಳು ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ ಪ್ರಶಾಂತ ಇದ್ರೆ ಪಶು ಒಂದು ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಕ್ರಮವೇ ಇಲ್ಲ ಗಂಡನ ಹೆಸರಾರು ತಪ್ಪೇ ಹೇಳಕ್ಕ ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೇ ಇಲ್ಲ ನಮ್ಮ ಬಾವಣ್ಣ ಹೆಸರು ಹೇಳುಕೇ ಇಲ್ಲ ಮುಟ್ಟುಕೂ ಇಲ್ಲ ಬಾವಣ್ಣನ ಎಂಜಲನ ತಮ್ಮನ ಹೆಂಡತಿ ತೆಗೋಕಿಲ್ಲ
1: ಯಾಕೆ
0: ಅದು ಅಷ್ಟು ನಿಷಿದ್ಧ ಅಷ್ಟು ಪವಿತ್ರ ಗಂಡನ ಅಣ್ಣ
1: ಎಂಜಲ್ ಕೂಡ ತೆಗೋಕಿಲ್ಲ
0: ಎಂಜಲ್ ಕೂಡ ತೆಗೋಕಿಲ್ಲ ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ ಅದೇ ಬಟ್ಲ ತೆಗೀನಿ
1: ಹಿರಿಯಪ್ಪ
0: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂದೇಳಿ ಅಂದ್ರೆ ತೆಗೆಯೋದು ಅದಕ್ಕೆ ಎಂಜಲ್ ತೆಗೆಯೋದು ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ ಈಗೆಲ್ಲ ಗಂಡನ ಎಂಜಲ್ ಅಲ್ಲ ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋತಾರೆ ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
1: ಅದಂಗೊಂದು ನೆನಪಾಯ್ತು ಅದು ಯಾರೋ ಗಂಡನ ಹೆಸರು ಶಂಕರಮ್ರ ಅವ್ರ ಹೋಟ್ಲಿಗೆ ಹಾರಮ್ರ ಅಲ್ಲಿ ಶಂಕರಪಳ್ಳಿಯಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ ಶಂಕರಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ ಅದು ಗಂಡನ ಹೆಸರು ಹೇಳುಕ್ಕಾಗಲ್ಲ ನಂಗೆ ಅವ್ರ ಪಳಿ ಕೊಡಿ ಅವ್ರ ಪಳಿ ಕೊಡಿ ಅಂತ ಹೇಳ್ತಿದ್ರು ಅದು ಯಾರು ಪಳಿ ಮರ ಅಂದ್ರೆ ಅವ್ರ ಪಳಿ ಅವ್ರ ಪಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ ನನ್ನ ಅಜ್ಜಿಯಲ್ಲಿ ಕಂಡಿದ್ರೆ ನನ್ನ ಅತ್ತೆ ನನ್ನ ಮಾಯ್ದಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ ನೀವು ಹೇಳ್ದಂಗೆ ಮಾವನ ಹೆಸರು ಮಾಯಿ ಹೆಸರು ಭಾವನ ಹೆಸರು ಗಂಡನ ಹೆಸರು ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ ನೀವು ಹೇಳ್ದಂಗೆ ಏಳೆಚ್ಚು
0: ಏಳೆಚ್ಚು. ಮತ್ತೆ ಈ ಮೂರು ಗಂಡು ಹುಟ್ಟು ಮತ್ತೊಂದು ಹೆಣ್ಣು ಹುಟ್ಟರೆ ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತೇಳಿ ಅಲ್ಲ
1: ಸರ್ ನಾನು ಮೂರು ಗಂಡು ಆದ್ಮೇಲೆ ಒಂದೇ
0: ಹೇಳಿ ಅದಕ್ಕೆ ಅಕ್ಕು ಅಂತೇಳಿ ಹೆಸರು ಅಕ್ಕು ಅಕ್ಕಮ್ಮ ಅಂತೇಳಿ ಹಿಂಗೆ ದೇವ್ರ ಹೆಸರು ಇಟ್ಟು ಅದೇ ಅಂತ ಇಲ್ಲ ರಾಮಾಯಣ ಬಂದ್ರು ಕೂಡಲೆ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೆ ಒಂದು ನಂಬಿಕೆ ಅಷ್ಟೇ ಅವಳಿಗೆ ಒಂದು ಅಕ್ಕಮ್ಮ ಅಂತೇಳಿ ಇಡುದು ಅಂದ್ರೆ ಅದು ಅಕ್ಕು ಅಂತೇಳಿ ಕರೋದು ಯಾಕಂದ್ರೆ ನಾಲ್ಕನೇ ಮಗು ಆರು ಕೂಡಲೆ ಅಕ್ಕು ಅಂತ ಕರೋದು ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರು ಹುಟ್ಟರು ಕೂಡಲೆ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು
1: ಸಾಕು. ಹೌದು ಹೌದು
0: ಸಾಕು ಇನ್ನು ಹುಟ್ಟುತ್ತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಹಿಂಗೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
1: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ ಹೆಂಡತಿನ ಸಂಬೋಧನೆ ಮಾಡುದು ಗಂಡನ ಸಂಬೋಧನೆ ಕುಂದಾಪುರ ಕನ್ನಡ
0: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ
1: ಹೆಂಡತಿ ಗಂಡನ
0: ಹೆಂಡತಿನ ಹೇಳ್ತಿ ಹಾಯ್ ಎಂಬುದ ನೀವು ಮಾತಾಡೋ ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡಿ
1: ಒಂಚೂರು ಹೇಳಿ
0: ಹಾಯ್ ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ ಆ ಹಾ ಬೇರೆ
1: ಅಹಂಕಾರ
0: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮಾರ್ರೆ
1: ರಿಕ್ವೆಸ್ಟ್
0: ಆ ಹಾಯ್ ಬೇರೆ ಇನ್ನೊಂದು ಹಾ ಅಪ್ಪಿದ್ದಗಡೆ ಒಂದು ಕರೆದು ಕೇಮ್ ಆ ಹಾ ಬೇರೆ
1: ಕರೆಕ್ಟ್
0: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು ಒಂದೊಂದು ಟೋನಿಗೂ ಒಂದೊಂದು ಅರ್ಥ ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ ಅವ್ಳು ಮೊದಲೇ ಇನ್ನು ಹಾಯ್ ನಿಮ್ಗೆ ಸುಖ ನಿಮ್ ಕಲ್ಕಣಿ ಆ ಫಾರೆಸ್ಟ್ 5 ಗಂಟೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ವಾಪಸ್ ಅಂದ್ರೆ ಆ ರಸ್ವ ಹಾಯ್ ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ ಮಗಳು ಜಲ್ಜನ್ ಮಗಳು ಸುಮಿತ್ರ ವಾದಳು ಬರಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ತ ಹಾಯ್ ಹೊಲ್ತಾಡೋರು ಮಳಿಗೆ ನೈಟ್ ಒಂದು ತಕೊಂಡ್ರೆ ಮೂರು ಎತ್ತಿ ಕೊಡ್ತಾರೆ ಮಾರ್ರೆ ನಾವು ತಕೋಬೋಪ್ಪಿ ಅಂದ್ರೆ ಮೂರನೇ ಹಾಯ್ ಇವನ್ ಕಿಸಿ ಬಿತ್ತು ಅಂತ ಹೇಳಿ ಎರಡನೇ ಹಾಯಲ್ಲ ನೆರಮನೇರ್ ಸುದ್ದಿ ಹೇಳ್ತಾಳೆ ಮೂರನೇ ಹಾಯಲ್ಲಿ ಬೈತಾಳೆ ಲೆಕ್ಕ ಈ ಹಾಯಲ್ಲೇ ದೀರ್ಘ ರಸ್ವ ಮತ್ತು ದೀರ್ಘ ಮಾಡಿಕೊಳ್ಳಿ ಹಿಂಗೆಲ್ಲ ಬೇರೆ ಬೇರೆ ಆಗ್ತ ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದು ಈಗ ನೀವು ಗಂಡನ ಹೆಸರಿಗೆ ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು ಹೆಂಡತಿ ಹೆಸರು ಹೇಳೋಕಿಲ್ಲ ಹೆಂಡತಿ ಹೆಸರು ಹೇಳೋದಿಲ್ಲ ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ
1: ನೀವು
0: ನಾವು ಹೇಳೋದು ಎಲ್ಲ ಹೇಳುತ್ತೆ ಇಲ್ವಾ ಅಂತ ನಮ್ಮ ಕಾಲ
1: ಗಂಡ ನನ್ನ ಹೆಸರು ಹೇಳುದಿಲ್ಲ
0: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ ಈಗ ಈಗಿನ ಹುಡುಗಾಟಿಕೆ ಕಾಲದಾಗೆ
1: ಅಲ್ಲ ನನ್ನ ಗಂಡ ಈಗಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ
0: ಓ ಹಂಗಾರು ಸಂಪ್ರದಾಯ ಇತ್ತಂಗ.
1: ನನ್ನ ಹೆಸರು ಹೇಳುದೇ ಇಲ್ಲ.
0: ನೀವು ಏನ್ ಹೇಳಕ್ಕ ಈಗ ನಿಮ್ಮನಿಗೆ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ ಅನ್ಕ ಹೋಜ ಅಂದ್ರೆ ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಮಕ್ಕಳ ಕೈಲಿ ಹೇಳುದು ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳಕ್ ಆಗ್ತಿಲ್ಲಲ್ಲ. ಮತ್ತೆ ಇಲ್ದಿದ್ರೆ ಅವರೇ ಸ್ವಲ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ ಒಂದ್ಸೂರು ಕಾಂಬ ಎಂತದ ಒಂದು ನಾಲ್ಕು ಹುಡುಗಿ ಎದ್ದಿ ಕೊಡ್ತಾರೆ ಬರಲಿ ತಕಂಬ ಅಂದೇಳಿ ಆ ಹೋಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
1: ಗೌರವಪೂರ್ವಕ
0: ರಾಜ್ಯದಲ್ಲಿ ಗಂಡಿಗೆ ಬೆಲಿ ಕೊಡುವಂತ ಕ್ರಮ.
1: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್?
0: ನಮ್ಮನೇ ಹಾಯ್ ಎಂದು ಕರೆದು ಅವಳು ಹೆಸರು ಹೇಳುದಿಲ್ಲ
1: ಅದು
0: ಹಾಯ್ ಇದ್ದದ. ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತು ಅಂದ್ರೆ ನಮ್ಮ ಕಾಲ ಹಾಯ್ ಇದ್ದದ್ದು.
1: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ, ಅದ್ರಲ್ಲಿ ನಾವು ಬಳಸುವ ಧ್ವನಿ ಅದು ಎಷ್ಟೆಷ್ಟು ಅರ್ಥ ಕೊಡುತ್ತೆ.
0: ಚಂದ ಐತೆ ಈ ಕಣಿಗ. ಈಗ ಕಣಿಗ ನಮ್ ಗೋಸರ ಅಂತ ಆ ಗೋಸರಂ ಶಬ್ದಕ್ಕೆ ಎಷ್ಟು ಅರ್ಥವ್ಯಾಪ್ತಿ ಇತ್ತು ಕಣಿ.
1: ಎಷ್ಟು
0: ಈಗ ಗೋಸರ ಅಂದ್ರೆ ಕೆಸರಲ್ಲ, ನೀರು ರಾಡಿ ಅಲ್ಲ, ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ, ದನದ ಗೋಮಯ ಹೋಯಿ, ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು. ನಾವು ಗೋಸರ ಮೇಲೆ ನೋಡದೆ ಹೊರತು ಕೆಸರ ಮೇಲೆ ನೋಡುವುದಲ್ಲ.
1: ಕರೆಕ್ಟ್.
0: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತರ ಎಷ್ಟೊಂದು ಕಲ್ಪನೆ ಇತ್ಕಣಿ, ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಜಾಗ ಅಂತ ಅರ್ಥ. ಅದು ಕೆಸರಿ ಎಲ್ಲೂ ಅರ್ಥ. ಈಗ ನೀವು ರೋಡ್ ನೀರು ನಿಂತರೂ ಕೆಸರು ಹತ್ತು, ಗೋಸರ ಹತ್ತಿಲ್ಲ ಅದು. ಈ ಕಡೆ ಹೊಟ್ಟೆ ತಿಪ್ಪುದು, ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ ಅವನಿಗೆ ನಮ್ಮನ್ನು ಕಂಡುಕೊಳ್ಳಿ ಸ್ವಲ್ಪ ಹೊಟ್ಟೆ ತಿಪ್ಪತ್ತು ಮಾರ್ರೆ. ಇನ್ನು ಇನ್ನು ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ? ಗಜಮೈಕ ಬಾ ಗಜಮೈ ನಮ್ಮ ನಿಮ್ದಲ್ಲಿ ಒಂದು ಮೈಕಾರೆ ಮೂರು ಮೈಕ್ ಇತ್ತು. ಗಜಮೈಕ, ಹರ್ಮೈಕ, ಕಣ್ಮೈಕ, ಮೂರು ಮೈಕ್ ಇತ್ತು ನಮ್ಗೆ. ಒಂದು ಮೈಕ್ ನಿಮ್ದಲ್ಲಿ ಒಂದೊಂದಾರೆ. ನಮ್ದು ಗಜಮೈಕು ಇತ್ತು. ಗಜಮೈಕ ಅಂತ ಹೇಳ್ರೆ ಕಣ್ಣು ಮೈಕ ಮಾಡೋಳು ಅಂದ್ರೆ ಗಜಮೈಕ ಅಂದ್ರೆ ಮೈಕ ಮಾಡೋದಿರುತ್ತೆ ಎಲ್ಲ ಸಾಮಾನ್ಯ ಚೂರು ಪಡ್ಬ ತಪ್ಪು ಮಾಡೋದು ಮೈಕ ಮಾಡ್ತಾಳೆ ಅಂದೇಳಿ. ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂದೇಳಿ. ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ. ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ದು ಕಾಡಿಗಿನ ಹಾಸ್ಕೊ ಹೋಗ್ತಾಳೆ ಕೆಲವು ಸರಿ. ಹಾಗೆ ನಾವು ಈ ಕಣ್ಮೈಕ ಮಾಡ್ತಾರೆ. ಹಾಗೆ ಮೂರು ಮೈಕ ಅಂತೇಳಿ
1: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು? ಈ ಮೂರು ಪದಗಳು ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ, ಗಜಮೈಕ ಮಾಡ್ತಾಳ, ಕಣ್ಮೈಕ ಮಾಡ್ತಾಳ, ಹರ್ಮೈಕ ಮಾಡ್ತಾಳ. ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳಿದ್ರಲ್ಲೇ ಬರ್ತೆ ಅಂತ
0: ಮಾಡುದವ್ರೆ.
1: ಐ ಆಬ್ಜೆಕ್ಟ್ ಯುವರ್ ಆನರ್.
0: ಅಲ್ಲ ಒಂದು ಯಾಕೋಯ್ತ ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು. ಅದೇ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ. ಅವ್ರ ಹುಟ್ಟುಕೊಳ್ಳಿದವ ಮಡಿಸಿ ಹತ್ತು ಬಿಡಿ ಮದಿ ಮಾಡ್ಕೋದ್ ಅವಳಿಗೆ ಗಜಮೇಕ ಮಾಡ್ಬೇಡ ಹೇಳ. ಗಜಮೇಕ ಮಾಡ್ಬೇಡ ಗಂಡು ಮಾಡುವುದಿಲ್ಲ, ಗಂಡು ಮಾಡುದಿಲ್ಲ. ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಮಾಡೋ ಅಗತ್ಯ ಇಲ್ಲ. ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ದೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತಾವ. ಇವಳಾದ್ರೆ ಸ್ವಲ್ಪ ಕಣ್ಮೈಕ ಗಜಮೈಕ ಮಾಡ್ಕತ್ತಪ್ಪ ಇವಳೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ್ಕೆ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜಮೈಕ ಮಾಡ್ತಾಳಲ್ಲ. ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ ಮೂರನ್ನ ಮೈಕ್ ಆಗ್ಲಿಕ್ಕೆ ಕಾರಣ. ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್. ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹೋಗ್ತೇ ಅಂತ ನಾವು ಹೋಗ್ತೇವೆ ಅಂತ ಅಮ್ಮನ ಕತ್ಕೊಂಡು ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದ್ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋಗ್ತೇವೆ ಅಂತ. ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ, ನಿಮ್ಗೆ ಕೆಲವು ಸರಿ ಹೆಣ್ಮಕ್ಕಳಿಗೆ ನಿಮ್ಗಂದೇಳಿ ಎಲ್ಲ ನಾ
1: ಹೇಳಿ ಗೊತ್ತಾಯ್ತು.
0: ಸಮುದಾಯಕ್ಕ ಒಂದು ಅಗತ್ಯ ಇರೋದ್ರಿಂದ ಗಜಮೈಕ ಕಣ್ಮೈಕ ಹರ್ಮೈಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ.
1: ಗಂಡ್ಮಕ್ಳಿಗೆ ಹಂಗಾರ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸೋ?
0: ಕೊರಜಿ, ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನ್ನ
1: ಕಣ್ ಕೊರಜಿ
0: ಹಸಿ ಕೊರಜಿ ಅವನ್
1: ಹಸಿ ಕೊರಜಿ
0: ಹಸಿ ಕೊರಜಿ ಅಂದ್ರೆ ಅವ್ನು ಕೊರಜಿ ಅವ ನಮಗ್ ಒಂದ್ ಹೆಜ್ಜೆ ಒಂದ್ ಹೆಜ್ಜೆ ನಮಗೆ ಕೇಳಿ ಅದ್ರ ಹೆಣ್ಣಿ ನಾವು ಕೊರಜಿ ಅಂತಿಲ್ಲ. ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂದೇಳಿ ಬೈದಿಲ್ಲ. ಕೊರಜಿ ಕಣ ಮಾಡ್ಬೇಡಿ ಅಂತೇಳಿ ಗಂಡಿ ಮಾತ್ರ ಬೈದ ಕ್ರಮ. ನೀವು ಇನ್ನೂ ಕೇತವರ್ ನಂಗೊಂದು ಇನ್ನು ಆಳು ಕೇಳಿದ್ರೆ ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
1: ಅದೇ ಅದೇ ಈಗ ಒಂದು ಕೊರಜಿ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಗಂಡ್ ಮಕ್ಕಳಿಗೆ ಬಳಸುವ?
0: ಮಕ್ಕಳಿಗೆ ಬೈಯುದ
1: ಬೈಯುದು
0: ಇನ್ನೆಲ್ಲ ಈ ಪೋಂಕ್ ಅಂದೇಳಿ ನಾವೊಂದು ರೂಢಿಯಲ್ಲಿ ಹೇಳುದು. ಈ ಪೋಂಕ್ ಬೇರೆ ಪೊಕ್ಕು ಬೇರೆ.
1: ಅದು ಹೆಂಗೆ?
0: ಈ ಪೋಂಕ್ ಅಂದ ಹೇಳ್ರೆ ಪೋಂಕ್ ಅಂದ್ರೆ ಬೈಗುಳ ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
1: ಓಕೆ.
0: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತತ್ತು.
1: ಅಂಡಿ ಪಿರ್ಕಿ
0: ಅಂಡಿ ಅಂತತ್ತು, ಬರೀ ಅಂಡಿ ಅವ. ಕೆಲವು ಸರಿ ಪಿರ್ಕಿ ಅಂತತ್ತು, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ. ಇನ್ನೊಂದು ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ, ಬರೀ ಅಂಡಿ ಪಿರ್ಕಿ ಮಾರ್ರೆ. ನೀ ಹ್ಯಾಂಗ ಬಂದಿರ್ಕಂದ್ರೆ ಲೆಕ್ಕ ಹಾಕೋ ನಾನು ಅನತಿ ಮಾಡುವುದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತೇಳಿ ಹೇಳ್ತಾರೆ. ಅದಕ್ಕೆ
1: ಎಂಟು
0: ಕಡ್ಡಿ ಸೇರು ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲರ್ ಇಡೀ ಕೊಡಿಯ ಗಳು ಬಳಿ ಕಳಚಿ ಹತ್ತು.
1: ಕರೆಕ್ಟ್.
0: ಇಡೀ ಕೊಡಿಯ ಗಳು ಕೊಳನ್ನ ಆ ಪಿರ್ಕಿ ತೆಗೆದು ಕೊಡಿನ ಕಾಣಿ ನೀವು. ಅಂಡಿ ಅಂತ ಹೇಳಿದ್ರೆ ಈ ಮೇಲ್ ಚೂಪಿಲಿ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತಿ.
1: ಹೌದು ಹೌದು ಹೌದು,
0: ಅಂಡಿ ಅಂಡಿ ಇಲ್ಲಿ ಕೊಡಿ ನೀವು ಕಾಣಿ ಹಾಗಿರುತ್ತೆ ಕಾಣಿ. ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತದೆ ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
1: ಈ ಎಕ್ಸ್ಪ್ಲನೇಷನ್ ಒಳ್ಳೆದು ಆಕ್ಚುಲಿ.
0: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ ಪಿರ್ಕಿ ಟೈಟ್ ಇತ್ತು ಪಿರ್ಕಿ ಸಡ್ಲಾರ್ ಕೂಡ ಪಿರ್ಕಿ ಅಂತ ಹೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
1: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ,
0: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದಡಿಯ ಕಂದಡಿ ಅಂತ ಬೈದಿರುತ್ತ ಅದೊಡ ಕಂದಡಿ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯಿಡು.
1: ಹಂಗಂದ್ರೆ
0: ತಳಮುಯಿಡು ಅಂತ ಹೇಳ್ರಿ ಈ ಮುಯಿಡು ಮೀನ್ ಅಂತಿತ್ತಲ್ಲ ಮುಯಿಡು ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು, ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡು ಹಿಂಗೆಲ್ಲ ಇದೆಲ್ಲ ಇದ್ದು ಮುಯಿಡ್ ಅಂತ ಹೇಳಿದ್ರೆ ಮೀನಂಗೆ ಸ್ವಲ್ಪ ತೆಗೆದಿಟ್ಟು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ. ಅದಕ್ಕೆ ನೀರು ನೀರಿಲ್ದಿರು ಬದುಕತ್ತೆ, ನೀರಿದ್ರಂತೂ ಲಾಯ್ಕ್ ಪಡಿ ಬದುಕತ್ತೆ. ಮುಯಿಡ ಮೇಲೆ ಬದುಕಂತವು
1: ಕಪ್ಪು ಕಪ್ಪಿದೆ ಬಣ್ಣ,
0: ಕಪ್ಪು ಮೀಸಿ ಇರೋದು ಮೀನು ಘನ ಮೀನು ಅಂತೇಳಿ ಅಲ್ಲ, ಬಾಳಿ ಬಾಳ ಸುಕ್ಕಿ ಮೀನು.
1: ಸುಕ್ಕಿ
0: ಸುಕ್ಕಿ ಅಂದ್ರೆ ಬಹಳ ಬೆತ್ತಗಿನ ಮೀನು ಅದು. ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳು ಮುಯಿಡು ಇದ್ರು ಕೂಡ ಕೆಸರು ಮಾಡುದು ಈ ಇದಕ್ಕೆ ಬಾಮೆ ಮುಯಿಡ್ ಹಾಕೋದಿಲ್ಲ ಯಾರು. ಮುಯಿಡ ನೀವು ಅಲ್ಲ ಹತ್ತೋಡುದು ಇತ್ತೋಡುದು ಹತ್ತೋಡು ಇಡೀ ಬಾಮೆ ನೀರು ರಾಡಿ ಮಾಡುದು ಮುಯಿಡ. ಈ ಮನೆ ಕೆಲವರು ತಳು ಮುಯಿಡು ಇರ್ತಾರೆ, ಆ ಮುಯಿಡ ಮೇಲ್ ಬತ್ತಿಲ್ಲ ಒಲ್ಲು ಒಡೀ ಐಕಂಡು ಈ ಕೆಲಸ ಮಾಡುದು ನೀರನ್ನ ಕಳ್ಕೆ ಮಾಡ್ತಾ ಇಕ್ಕಂಬದು. ಆದ್ರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂಬ್ದು ಹತ್ತೋಬ್ದು ಇತ್ತೋಬ್ದು ಒಂದೊಳಗೆ ಸುಮ್ಮನೆ ಕುಕ್ಕಂತಿಲ್ಲ. ಈ ಬಾಳಿ ಎಲ್ಲ ಐತೆ ಬಾಳಿ, ನೀವು ಬಾಮಿಗೆಲ್ಲ ಉಯಿರ್ ಬಿಡ್ತೀರಿ ಕಾಣಿ ಉಯಿರ್ ಮೀನು ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲೆ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲ ಹಾಳೆ, ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ ಈಗ ಐರ್ ಬಿಡ್ತಾರೆ. ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಗಿದ್ರಿ ಅಂತ ತೊಂದರೆ ಆತಿಲ್ಲ. ಈ ಮುಯಿಡ ಬಂದ್ರು ಹೋಯ್ತು
1: ತಳಮುಯಿಡ,
0: ತಳಮುಯಿಡ ಅಂದ್ರೆ ಬುಡದಚ್ಚ ಅವ ಬೇರ್ ಕತ್ತರಿಸದೆ ಗೊತ್ತು ಮೇಲೆ ಕೈಟದ್ದೇ ಗೊತ್ತಂತ. ಹ್ಯಾಂಗ್ ಕತ್ತರಿಸ ಗೊತ್ತಿಲ್ಲ, ಮೇಲೆ ಕೈಟ್ರ ಮೇಲೆ ಗೊತ್ತಾಗ ಓ ಇದ್ ಹ್ಯಾಂಗ್ ಕೈಟಿ ಹೋಯ್ತು ಅಂತ ಹೇಳಿ ಅವ್ ಬುಡದರ್ಚಿ ಕತ್ತರಿಸಿರ್ತ ಮೋಸ ಮಾಡೋದು. ಹಂಜುಮೇರ
1: ಹಂಜುಮೇರ ಅಂದ್ರೆ
0: ಹಂಜುಮೇರ ಅಂದ್ರೆ ಮೋಸ ಮಾಡೋದು ಅವನು ದೊಡ್ಡ ಹಂಜುಮೇರ ಮಾರ್ರೆ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
1: ಇದು ಪೋರ್ಚುಗೀಸ್ ಕಾರಣದಿಂದ ಬಂದ ಪದವಾ?
0: ಹಂಜಮೇರ ಪೋರ್ಚುಗೀಸ್ ಬಂದದ್ದಲ್ಲ, ಪೋರ್ಚುಗೀಸ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
1: ಹೆಂಗಿಂದಲ್ಲ
0: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಈ ಸುಮಾರು ಶಬ್ದಗಳ ಹರ್ಕತ್ ಬಂತು.
1: ನಂಗೆ ಹರ್ಕತ್ ಇಲ್ಲ,
0: ಹರ್ಕತ್ ಇಲ್ಲ ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ ಅದು. ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣ ಈಗ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್, ಯಾಕಂದ್ರೆ ಲಾಂಗ್ ಚೈನ್ ಅದು. ಈ ಮದುವೆ ದಿನಗಳು ಲಾಂಗ್ ಕುಂದಾಪುರದ ಹತ್ರ ಕೇಳಿದ್ರೆ ಲಾಂಗ್ ಚೈನ್ ಅಂತ ಹೇಳಿ ಲಾನ್ ಹಂಗೆ ತಗೊಂಡ್ ಹೆಚ್ಚು ಕಡಿಮೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರಿ ಕುಂದಾಪುರದಂಗೆ.
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಏನು ವ್ಯಾಪ್ತಿ ಇಲ್ಲ. ನಿಮ್ಮ ಮನೆಗೆ ನಾ ಬೈದಾರ ನಿಮ್ ಕಾಣಿ ಒಂದು ಕೋಳಿ ಕೋಳಿ ಸಾಂಕು ಮರ್ಯಾದೆ ಬಿಟ್ಟರು, ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿ ಅಲ್ಲಿ ಬಾಚುದು ಯಾರು ಹೆಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡೆ ಅವ್ರ ಮನೆಗೆ ಏನು ಲೆಕ್ಕಚಾರ ಇಲ್ಲ ಕೋಳಿ ಸಾಕುದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳುವುದು ಇಲ್ಲಿ ಮಕ್ಕಳ ಕೈ ಉಳಿಸೋದು ಯೋ ದೇವ್ರೆ ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ ಒಂದು ರಾಶಿ ಒಂದೊಂದು ಹೇಳಿ ಮರಿಯಕ್ಕೊಂದು ಮರ ಕಿಚ್ಚಿಡಿದ್ರೆ ಅಕ್ಕ ಯಾಕ ಅಲ್ಲಿ ಹಿರಿಗಿಟ್ಟರೆ ಮರಿ ಓಡಿಸೋದು ಹೇಳ ಲೆಕ್ಕಚಾರ ಇಲ್ಲ ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಡ ಅಕ್ಕ ಯಾಕ ಒಂದು ಇಟ್ಟಿ ಇಟ್ಟು ಚಾವಡಿದ್ರು ಕೊಡ್ತೀನಿ ಮರಿ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕ ಒಂದು ಸ್ವಲ್ಪ ಚಾ ಕುಡಿದ್ರು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟೂ ವಾಚಾಮಗೋಚರ ಬೈತರಲ್ಲ ಅದನ್ನ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನ್ ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಂಬದಿರಿ ತಾಂಗುದೇ ಇಲ್ಲ ಬೈಗಳನ್ನ ಅದಕ್ಕೆ ಹೆಟ್ಟಿ ಹೆಟ್ಟಿ ಬೈದ.
1: ಮತ್ತೆ ನೀವು ಕೆಲವೊಂದು ಪದಗಳೀಗ ನಾವು ಅದನ್ನು ಹೇಳಿರೋದ್ಯೋ ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಆದ್ರೆ ಅರ್ಥ ಹುಡ್ಕೊಂಡು ಹೋರ ಆತರ ಅರ್ಥ ಅಲ್ಲ. ಅದ್ರ
0: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನು
1: ಹೇಳಿ
0: ನಾವು ಹೊಗಳಿ ಬೈಕ ನೀವು ದೊಡ್ಡ ಗಾಂಧಿ ದೊಡ್ಡ ಹರಿಶ್ಚಂದ್ರ ನೀವು ದೊಡ್ಡ ಶ್ರೀರಾಮಚಂದ್ರ ನೀವು ನಾನು ಒಂದಾರು ಬೈದೇನೆ ಅದ್ರಾಗೆ
1: ಇಲ್ಲ ಹೊಗಳ
0: ಅಲ್ಲ ನಿಮ್ಮನ್ನು ಅಲ್ಲ ನಿಮ್ಮನ್ನು ಹೊಗಳಿ ಬೈದು ಈಗ ನೀವು ಶ್ರೀರಾಮಚಂದ್ರ ನೀ ದೊಡ್ಡ ಹರಿಶ್ಚಂದ್ರ ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದೇಳು ಇನ್ನು ಬೈದುಗುಳಕ ಬೈದುಗುಳಕ್ಕೂ ನಮಗೆ ಗೊತ್ತಿದೆ.
1: ಹೇಗೆ
0: ಬೈದಿಗ ನಿಮ್ಮ ಬೈದರ್ಗ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲ್ಯನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ನನ್ನ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕೆಂಡು ಕೊಂಗಟ ಮಾಡೋದು ಅದು
1: ಪ್ರೀತಿ
0: ಪ್ರೀತಿ ಅದೇ ಅದನ್ನ ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳು ಶಬ್ದ ಆದ್ರೆ ಅವನ ಪಟಿಂಗ್ ಅನ್ನೋದೇ ಒಂದು ಹೊಗಳಿಕೆ ಶಬ್ದ ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ
1: ಎಷ್ಟು ಲೈಕ್ ಇತ್ತು ಸರ್ ನಿಜವಾಗ್ಲು ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸೋದೇ ಬೇಡ ಅಂತ ಅನ್ಸುತ್ತೆ ಸರ್ ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತವ್ರು ಮಾಡಿದ್ಯಾ
0: ಪರಲ್ಲೂ ಬರೋದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತೇಳಿ ನಾವು ಅಲ್ಲೇ ಕೈ
1: ಮಾಡ್ಕೊಬೇಕು
0: ಅಲ್ಲ ನಾ ಅಂತ ಶಬ್ದಗಳಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
1: ಹೌದು
0: ಇವ್ರು ಕೆಮ್ಮಿ ಮೇಲೆ ಬಿದ್ದರೂ ಸಾಕು ಈಗ ಕೆಪ್ಪಿ ಬಾಯಿಗೆ ನೀರು ಕುಡುದಿಲ್ಲ ಮೇಡಮ್ ಚರ್ಮದಂಗೆ ನೀರು ಕುಡುದು ಅದೇ ಅದಕ್ಕೆ ನೀರು ಅದ್ರೊಳಗೆ ಹೊತ್ತು ಬೇಕಾದಷ್ಟು ಈ ಮಕ್ಕಳಿಗೆ ಅವು ಕೆಮ್ಮಿ ಕೊಟ್ಟು ಕೇಂತ್ರ ಅಂತೇಳಿ ಅಲ್ಲ ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ್ತದೆ
1: ಕೆಮ್ಮಿ ಮೇಲೆ ಬಿದ್ದದ್ದು ನೆನಪು
0: ಅದಕ್ಕೊಂದು ನೆನಪಾಗ್ತು ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್ ಅದು ಉಳಿಸೋದು ಯಾರಿಗೂ ಐತೆ ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀ ಕಾಣಿ ಎಂತೆಂತಾರೆ ಕಾಣಿ ನೀವು ಮಾರ್ಕೆಟಿಗೆ ಕಾಣಿ ತುಳಿನಾರು ಹೇಳ್ತಾರಲ್ಲ ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದಾಪುರ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ ಮೀನು ನಿಮ್ಗೆ ಈ ಭಾಷೆನ ಕಲಿಕಾರ ಅಲ್ಲಿಗೆ ಹೋಗಿ ಕೊರತು ನೀವು ಈ ಕುಂದಾಪುರ ಮಂಡಕಾರ BMJT ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆತಿಲ್ಲ ಅಲ್ಲಿ ಕಲಿಕ್ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವ್ದು ಹಿಡ್ಕೊಂಡದ್ ಮಾತ್ರ ಸತ್ತದೆ ತುಳಿನಗಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತ ಉಂಡು ಜೀವದ ಜೀವದ ಅಂತಾರೆ ಕಡೆಗೆಲ್ಲ ಕಂಡ್ರೆ ಮೂರು ದಿನ ಹಿಂದಿದ್ರು ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ ಇವತ್ತು ಕಣಿ ಸಂತೆಂಗೆ ಭಾಷೆ ಇತ್ತು ನಮ್ಮದು ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು
1: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದ ಭಾಷೆ ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್ ಅದು ಕುಂದಾಪುರ ಕನ್ನಡ ಬಾಯಿ ತುಂಬಾ ಒಂದಿಷ್ಟು ಎಲಿ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರ ನಮ್ಮನೆ ಯಾರು ಕಾಂತರು ಅಂತ ಹೇಳೋದು ಏನಿಲ್ಲ ಅವರಿಗೆ ನಮ್ಮಲ್ಲಿ ನಾವಲ್ಲಿ ಮಾಡಿ ಆಚೀಚಿ ಮಾತಾಡೋದು ಜಾಗೃತಿ ಮಾತಾಡೋದು ಅದಕ್ಕೆ ಸ್ವರಂ ಸ್ವಟ್ಟಂ ಗೋಡೆ ಮೇಲೆ ಇಟ್ಟಂ ಅಂದೇಳಿ ಒಂದು ಗಾದಿ ಇತ್ತು ಈ ಈ ಹಳ್ಳಿಯರಲ್ಲಿ ಏನು ಗೊತ್ತಾ ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿನ ತೆಗೆದ್ರೆ ಟಾವೆಲ್ ತಗೊಂಡು ಮಾಡಿ ಮತ್ತೆ ಮನೆ ಕಿಶಿಗೆ ಐಕ ಮನೆಗೆ ಹೊತ್ತು ನಾವು
1: ಕರೆಕ್ಟ್
0: ಅವ್ರು ಹಂಗಲ್ಲ ಸೂರ್ಯ ಬಂತ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಂ ಅಂತ ಅದನ್ನಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋಕೆ ಅಂತ ಇಲ್ಲ ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಲಿ ಆ ಮಕ್ಕಳು ಒತ್ತಿಯಾದ ಸಿಂಬಳ ತೆಗೆದು ಕಡೆ ಅದೇ ಸಿಂಬಳ ಅವ್ರ ಕೈ ತೊಳ್ಕೊಂಡೆ ತಮ್ಮ ಸೀರೆ ಸೆರ್ಗ ಒರೆಸ್ಕೊಂಡು ಇರ್ತಾರೆ ಅವರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ ಅದ್ರ ಗೊಬ್ಬರದ ಅದು ವಾಸನೆ ಬತ್ತೆ ಅದು ಅದೇ ಕೈಂಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ
1: ಹೌದು
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ ಮತ್ತು ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ
0: ಆರೋಗ್ಯವಾಗಿ ಇರ್ತಾರೆ
1: ಹ್ಞೂ ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ
0: ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ನಾವು ತಗೊಂಡು ಸೋಪಾಗಿ ಕೆಮಿಕಲ್ ಒಂದಿಷ್ಟು ನಾವು ತಗೊಂಡು ನಾವು ಅದೇ BMJT ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತು ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತು ನಾವು
1: ಕುಡಿಯುತ್ತೆ ಕರೆಕ್ಟ್
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾಕೆಂದ್ರೆ ಅಬ್ಬಿದಿಕ್ಕಳು ಅಬ್ಬಿದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದನ್ನ ಭಾಷೆನ ಕೊಲ್ಲೋದಿಲ್ಲ ಇಂಗ್ಲೀಷ್ ಕಲೀನಿ ಬದನೆಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು ಅರ್ಥ ಆಯ್ತಾ ನಿಮಗೆ ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲ್ ಅಲ್ಲ ಹಾಪ್ಕೊಂಡ ದಾರಿ ಅಷ್ಟೇ
1: ಅಷ್ಟೇ
0: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿ ಅದೇ ಗೋಲ್ ಅಂದೇಳಿ ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ ಒಂದು ಕನ್ನಡದಂಗೂ ಹೋಯ್ಲಕ್ಕೆ ನೀವು ಇಂಗ್ಲೀಷಂಗೂ ಹೋಯಲು ಮುಟ್ಕೊಳ್ಳಕ್ಕೆ ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕೆ ಅದರೂ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಮಾನ ಬರ್ತದೆ
1: ನಿಜ
0: ನಮ್ಮ ಭಾಷೆ ವ್ಯವಹಾರ ನಮ್ಮ ಕತೆ ಮುಗಿದೇ ಹೋಯ್ತು
1: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ರು ಸರ್ ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕ
0: ಭಾಷಾ
1: ಒಂದ್ ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್
0: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ತಿಗೋದ್ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ ನಾನು ಒಳ್ಳೆ ರೀತಿ ಹಂಗೆ ಇದಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೂ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ
0: ಈಗ ಹೊಟ್ಟೆ ಅಪ್ತಿಗೆ ಅಲ್ಲಿ ಹೋಯಿ ಇಷ್ಟು ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆಗೆ ಅದೊಂದು ಸೇರಿ ಹೋಯ ಹೊತ್ತದೆ ಯಾಕಂದ್ರೆ ಅನ್ನ ಕೊಟ್ಟು ಜಾಗ ಅದು ಅಲ್ಲಿದ್ದು ಬಿಟ್ಟು ಪೂರ ಬಪ್ಕಾತಿಲ್ಲ ನೀವೀಗ ಒಂದು 30 ವರ್ಷ ನಮ್ಮ ಊರಂಗಿದ್ದರೆ ನೀವು ಈ ಊರಂಗಿದ್ದರೆ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ
1: ನೀವು
0: ಎಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿದ್ದರೆ ಕೂಡಲೇ ಮಾತಾಡ್ತೀಯ
1: ಹೌದು ಹೌದು ಹೌದು
0: ಅದೇ ಈ ಭಾಷೆ ಕಣಿ ಇದನ್ನ ರುಚಿ ಐಕರೆ ನೀವು ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣ್ಣು ಇಲ್ಲಾದರೂ ನೀವು ದುಬೈ ಗಂಡ ನಿಮ್ಮ ಗಂಡ ಇವೆಲ್ಲ ಫಾರಿನಾಗ ಇದ್ದೀನಿ ಇವಲ್ಲಿ ಹೋಗಿ ಕೇಳಿ ಅಲ್ಲೊಬ್ಬ ಹಾಯ್ ಅಂತ ಹೇಳ್ರಿ ಸರ್, ಇಷ್ಟು ಖುಷಿ ಆಯ್ತು,
1: ತುಂಬ ಖುಷಿ ಆಯ್ತು,
0: ತುಂಬ ಖುಷಿ ಆಯ್ತಂದ ಹೇಳಿದ್ರೆ ಭಾಷೆ ಖುಷಿಯಾಗೋದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಒಬ್ಬ ಯಾರು ಕುಂದಾಪುರ ಹಾಯ್ ಏನು ಹುಷಾರಿದ್ದರೆ ಕೇಳ್ರೆ ಬೆಂಗಳೂರಂಗೆ ಅವ ಯಾವನೇ ಇಲ್ಲಿ ಈಗ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲದೆ ರೊಡ್ಡಿಲ್ಲ, ನಮ್ಮ ಪೈಕೇರಿ ಅಲ್ಲದೆ ರೊಡ್ಡಿಲ್ಲ, ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ
1: ಕನೆಕ್ಟ್ ಆಗಿಬಿಡ್ತೀವಿ,
0: ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದ್ರು ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು ಗಜನಿ ಮಹಮ್ಮದ್ ಬಂದ, ಬಂದನೆ ಅಂತ ಮಾಡ್ದ, ಇಡೀ ಆ ಸೋಮನಾಥ ಟೆಂಪಲ್ ಮಾಡ್ದ, ಸೋಮನಾಥ 16 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆ ಪಾಠ ಮಾಡ್ದ, ನಮ್ಗೆ ಸರಿ ಗೊತ್ತೂ ಗೊತ್ತಿಲ್ಲ, ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
1: ಹೌದು,
0: ಮೂರ್ತಿ ನೋಡ್ದಾಕ್ರೆ ಅಂತ ಸಿಕ್ಕತ್ತೆ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳಾಗ್ತಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ, ಇಲ್ಲಿ ಸಂಸ್ಕೃತಿನ ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತಂದೇಳಿ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು, ನಿಮ್ಮ ಈಗ ಒಂದೊಂದು ಮದಿ ಒಂದೊಂದು ಥರ.
1: ಹೌದು ಸರ್,
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಅದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು, ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
1: ನಾವು ಹೋಪ ಅಂದ್ರೆ ಹೋಪ
0: ಹೋಪ ಅಂತ
1: ಒಪ್ಪಿಗೆ
0: ಇದ್ದೇ ಇತ್ತದ, ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇತ್ತದ
1: ಅಲ್ದ. ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡದ
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದ ನಾವು ಮಾಡೋದು ಭಾಷೆನೆಲ್ಲ ಕೆಮ್ಮಿಲ್ ಬೀಳತ್ತೆ, ಏನು ದೊಡ್ಡ ಲಾಭ ಇದ್ದೀರು ಒಂದು ಭಾಷೆ ಉಳಿಸೋಕೆ ಒಂದು ಸಣ್ಣ ಪ್ರಯತ್ನ ಆಗಿದ್ದು. ಈ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿ ನಿಮಗೆ
1: ಗೊತ್ತಿತ್ತು, ಗೊತ್ತು
0: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ ಬಿನ್ನ ನೆಲಕ್ಕೆ ತಾಂಗಿಸಿ ಹೊಟ್ಟಿನ ಮೇಲ್ ಮಾಡಿ ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲ ಅವ್ರು ಹಾಗೆ ಅಲ್ಲ. ಅದಕ್ಕೆ ಅವನೊಬ್ಬ ಗಟ್ಟಿಗೆ ಕೇಳಿದವ್ರು ಏ ಹಕ್ಕಿ ಎಲ್ಲ ಪ್ರಪಂಚದಾಗೆಲ್ಲ ಹೊಟ್ಟಿನ ನೆಲಕ್ಕೆ ತಾಂಗಿಸಿ ಮಲ್ಕೊಂಡ್ರೆ ನೀನೊಂದು ಬೆನ್ನನ್ ಮೇಲ್ ಮಾಡಿ ಮನ್ಕೊಂಡಿದ್ದಿಲ್ಲ, ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು ಇಲ್ಲಾದ್ರೂ ಆಕಾಶ ಬಿದ್ದದ್ದು ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಕಣಗೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲರೂ ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂಥ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಅದರಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀವಿ ಅಂತೇಳಿ ಹೊರ ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡಕ್ಕೆ ಅಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗ ಆತಿತ್ತು, ಬಹುಶಃ ನಮ್ಮ ಕೇಳೋರಿಗೂ ಹಂಗೆ ಆತಿತ್ತೇನೋ. ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು,
0: ಗಂಟೆ
1: ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗು ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಅನ್ನೋದು ಪುಕ್ಕಿದ್ದಿತ್ತು
1: ಒಳಗೆ
0: ಪುಕ್ಕಲ್ಲ ಹೋಯ್ತಾ. ಅಯ್ಯೋ ನಾವು ಒಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಹತ್ತಿಗೆ ನಾನು ಕಂಡೆ ಹಾಕಿಕೊಂಡಾನ, ಅದು ತುಳು ಬತ್ತೋ ಅಥವಾ ಮತ್ತೆ ಇಂಗ್ಲೀಷ್ ಬತ್ತೋ ಅಥವಾ ಶುದ್ಧ ಕನ್ನಡ ಬತ್ತೋ ಅಂತ ಹೇಳುವಂಥ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ, ನಾನು ಉತ್ತರ ಕೊಡದಿದ್ದರೂ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ, ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ಯ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೇ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದೆಲ್ಲ ಗೆರ್ಚ್ಕೊಂಡು ಹಬ್ಬ ಬದಲಾವಣೆ ಅಂತ ಬಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ
1: ಇದ್ದೆ. ಎಷ್ಟು ಚಂದದ ಪದ ಬಳಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ತುಂಬ ಖುಷಿ ಆಯಿತು, ಎಂದಕ್ಕಂದರೆ ಈ ಪದಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡೋದು ಅಜ್ಜಿ ಮಾತಾಡೋದು ಅಂಥ ಸನ್ನಿವೇಶ ಅಥವಾ ಮನೆ ಬದಗಿ ಪದಗಿ ಚಂದಕ್ಕ ಬಿಂದು ಅಕ್ಕ ಅಕ್ಕು ಅಕ್ಕ ಚಣ್ಕು ಅಕ್ಕ ಇವರ ಬಾಯಲ್ಲೆಲ್ಲ ಕೇಂಬಂಥ ಪದಗಳು. ಹಿಂಗೆ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯಿತಾ. ಇಂಥದೆಲ್ಲ ಕೇಂಬು ಸಿಕ್ಕು ತುಂಬ ಅಪರೂಪ, ಕೇಂದ್ರ ಕೂಡಲೇ ಅದೆಷ್ಟು ಖುಷಿ ಆಯ್ತು ಗೊತ್ತಾ. ನೀವೀಗ ಗೆರ್ಚ್ಕೊಂಡು ಹಾಪದಂದ್ರಲ್ಲ ಇದೆಲ್ಲ ಬಳಕೆ ಇಲ್ಲ ಈಗ, ಅಂದರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲದೆ ಇಲ್ಲ.
0: ಗೆರ್ಚುದು ಕಣಿ ಅದೆಲ್ಲ ಬಿದ್ದ ಗಳಿಕೆ ಗೆರ್ಚ್ಕೊಂಡು ಹೋಯ್ತು ಅಂತ.
1: ಹೌದು,
0: ಅದನ್ನ ಆ ಗೆರ್ಚುದಮ್ಮದಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹಾಪದು,
1: ಅದರ ತೀವ್ರತೆ ಗೊತ್ತಾಯ್ತು.
0: ಆ ತೀವ್ರತೆ ಶಬ್ದವೇ ಹಾಗೆ. ಈಗ ಮುತ್ತಂದೇಳಿ ಹೇಳಿ ಹಿಂಗೆ ಮಾಡಿ ಆ ಬಾಯಿ ಕಳಿ ಹಿಂಗೆ ಅಗಲ ಮಾಡಿ ಮುತ್ಕೊಡೋಕಾತಿಲ್ಲ, ಮುತ್ತನ ಹೊತ್ತಿಗೆ ತುಟಿನ ಅಗಲ ಮಾಡಿ ಮುತ್ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು. ತುಂಬ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಕೇಳುಗ್ರೆ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟು ಇಷ್ಟೋ ತನಕ ನಮ್ಮ ಕುಂದ ಪ್ರಕರಣ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ ಅದರೊಟ್ಟಿಗೆ ಕುಂದ ಪ್ರಕರಣ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡೋಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ ನನಗೂ ಇಲ್ಲ. ಟೈಮ್ ಆಯಿಪ್ಪು ಕೋಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ, ಮಾತನಾಡದೆ ಇರಬೇಡ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಸೂರ್ಯಘರ್
3: ಸಂದೇಶ್ ಶೆಟ್ಟಿ ಆಜ್ರಿ ನಿರ್ದೇಶನದ ಚಿತ್ರ ಗುಮ್ಟಿಯ ಹಾಡು ಹಾಡುವ ಹಕ್ಕೆ, ಹಾಡಿದವರು ಮೆಹಬೂಬ್ ಸಾಬ್, ಸಂಗೀತ ಮತ್ತು ಸಾಹಿತ್ಯ ಮೋಹನ್.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನೂಪ್ ಉರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ, ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ, ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ ವಡ್ಡೋಲಗ, ಸಾಮಾನ್ಯವಾಗಿ ಸುದರ್ಶನ ವಿಜಯ, ಮಹಿಂದ ದ್ವಿವಿಧ ಕಾಳಗ ಇಂತಹ ಅಥವಾ ಬೇರೆ ಕಥೆಗಳ ಯಕ್ಷಗಾನ ಪ್ರದರ್ಶನ ಎಂದಾದರೆ, ಮೊದಲಿನಿಂದ ಮಾಡಿಕೊಂಡು ಬಂದದ್ದು ಕಥೆಯ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗ ಆಗಬೇಕು. ಉದಾಹರಣೆಗೆ ದಕ್ಷಯಜ್ಞ, ಈ ಪ್ರಸಂಗದ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗವೇ ಆಗುವುದು. ಆಗ ದೇವತೆಗಳ ವಡ್ಡೋಲಗ ಆಗುವುದು ಎಲ್ಲ ರಾಜರ ವಡ್ಡೋಲಗ ಮಾಡುವುದಕ್ಕಿಂತ ಇದೇ ಪಾಂಡವರ ವಡ್ಡೋಲಗವನ್ನಿಟ್ಟುಕೊಂಡು ದೇವತೆಗಳ ವಡ್ಡೋಲಗ ಅಂತ ಹೆಸರು ಕೊಟ್ಟುಕೊಂಡು ಮಾಡ್ತಾರೆ. ಇನ್ನು ರಾಮಾಯಣದ ಕಥೆಯಾದರೆ ರಾಮಲಕ್ಷ್ಮಣರ ವಡ್ಡೋಲಗ ಅಂತ ಹೇಳ್ತಾರೆ. ಆ ವಡ್ಡೋಲಗದ ನಡೆ ಸಂಪೂರ್ಣ ಇದರ ಹಾಗೆ, ಆದರೆ ಕೆಲವೊಂದು ಸಾಹಿತ್ಯಗಳು ಮಾತ್ರ ಬೇರೆ ಬೇರೆ ಇದೆ. ಮೊದಲೇ ಹೇಳಿದ ಹಾಗೆ 5 or 6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬಾ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆಗೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡು ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲೆಯನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೋಲಗದ ಸುದ್ದಿ ಕೇಳಿದ ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೋ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೋ ಎನ್ನುವುದನ್ನ ನಿಮಗೆ ಈಗ ಆಡಿಯೋ ಮುಖೇನ ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ಒಡ್ಡೋಲಗ ಹಾಗೂ ಕಿರಾತನ ಒಡ್ಡೋಲಗದ ಕುರಿತಾಗಿ ನನಗೂ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯರನ್ನ ತರಿಸಿದ್ದೇನೆ. ಆರತಿಯನ್ನ ಹಿಡಿದು ಕಳಶ ಕನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಅವಸಕೇತನ ವೃಷಕೇತು ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತಹ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನು ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನು ನಿರೀಕ್ಷಿಸುತ್ತಿರೋಣ.

0: ಕಂಸಕೇತನ
1: ಅರ್ಜುನಯ್ಯ
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ನ ಸ್ಥಿತಿಯನ್ನು ನೋಡಿದ್ದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತ ಈತ ಹೇಳಿಯಂತೆ ಬಂದು ತಲೆಬಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದು ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದಂತೂ ಸ್ಪಷ್ಟ.

ಓ ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಅಶ್ವದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಅಶ್ವವನ್ನ ಕಟ್ಟಿದೆ. ಆದರೆ ನಮ್ಮ ತಾಯಿಯ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆಯ ಮಗನೇ ಎಂಬುದಾಗಿ ತಾಯಿಯಾಗಿರುವಂತಹ ಚಿತ್ರಾಂಗದಾ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ, ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದೇ ಸಂಭಾವ್ಯತೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ದೇವೇಂದ್ರ ಜಾತ, ಒಬ್ಬರು ವಾಹನನ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸವನೆ ಮಗವನ್ನು ತಿರುಗುತ್ತಾ ಇದ್ದೀರಿ. ಆದ್ರೆ ಅವನು ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸು ವರ್ಣಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ
1: ಸ್ವಾಮಿ,
2: ಬಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತಹ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತಹ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನು ಆಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತು ಅಂತ ಆದ್ರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆಂದು ತನ್ನ ಅಪರಾಧ ಪ್ರಜ್ಞೆಯನ್ನ ಇಲ್ಲಿ ತೋಡಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿ

ಅರ್ಥ ಮಾಡಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತಹ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನು ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೇ ಇದ್ರೆ ಒಬ್ಬ ಅಚ್ಚಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನ ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಗುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನನ್ನ

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹವಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಎಂದು ಕೂಡಿದ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ. ಹೊರತು ಈ ಹೇಳಿಯನ್ನ ಈ

yanma bozul alır bonda vane. Sola gelen kula. ಈ ಸುಡರ ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂಡ ತೊಲಗು ಜನನಿಗಿಕ್ಕಿನ ಬಲಗೆ ಸೈರಿಸಿದೆ ನೊಮ್ಮೆ ನಿರ್ಣಯ ತಲೆಯ ಕೊಂಬೆನು ತೃಣಕ್ಕೆ ಬಲ

ಹೇಳಿ, ನನ್ನನ್ನು ನಿಂದಿಸಿದೆಯೋ ಹೇಳಿ ಎಂಬುದಾಗಿ ದೂರೀಕರಿಸಿದೆಯೋ? ಬೇಸರ ಇರಲಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದಿ. ಆದ್ರೆ ನೀನು ಆಡಿರುವ ಮಾತೇನು, ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ, ಅವಳಿಗೆ ಅಪಮಾನವನ್ನು ಮಾಡಿದೆಯೋ? ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನ ತುಳಿದಿದ್ದೀನಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲಿಯೇ ಕಾಣಲಿಕ್ಕಿದ್ದೀನಿ. ನಡೆಯುವಂತಹ ಯುದ್ಧದಲ್ಲಿ ನೀನು ತಲೆಯನ್ನು ಚೆಂಡಾಡದೇ ಇದ್ರೆ ಚಿತ್ರಾಂಗಣ ಮೈದಾನ

0: ಮಗು ವೃಷಕ್ಕೆ ಇದ್ದ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ ಮಗನೇ.

0: ಮಗು
1: ಜನಕ
0: ಕ್ಷಣ ಕಾಲವೂ ತಡ ಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
1: ಓಹೋ,
0: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿಯೇ ತಿಳಿಯುತ್ತದೆ, ಈ ಯುದ್ಧದಲ್ಲಿ ನಾವು ಜಯವನ್ನು ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸಿ ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ಋಷಿಕೇತು
1: ಜನಕ
0: ಕೇವಲ ನನ್ನ ಮಾನಸಿಕವಾದಂತಹ ವೈದಾಟವನ್ನ ಅನಿಸಿಕೆಯನ್ನು ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನ ಪಡೆದ ಭಾಗ್ಯವಂತರಾಗಿ ಬದುಕಿದ್ದರು. ಸತ್ತ ಮೇಲೆ ತಿರೋದಕವನ್ನ ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನು ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂತಹ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನ ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಹನ್ನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋದಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ.

ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆಯಾಗಿರುವಂತಹ ಚಿತ್ರಾಂಗದ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ, ಅಮ್ಮ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ ಹಿಡಿದಿರುವಂತಹ ಖಡ್ಗದಿಂದ ನನ್ನ ಶಿರವನ್ನ ಅರಿದು ಬಿಡು.
1: ಅಮ್ಮ, ಏನು ಕೈಗುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೂಪೀಸ್ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನ ನಿಯಂತ್ರಿಸಬಲ್ಲಂತಹ ವ್ಯಕ್ತಿಯ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ಮಾತೃ. ನಮೋ ನಮಃ.
2: ಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಲ್ಲ, ಪರಿಣಾಮವೇನಾಗಿದೆ?
0: ಇದೇ ಪರಿಣಾಮ. ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸುತ್ತೇನೆ. ಇದೋ ಪರೀಕ್ಷೆ.
3: ಅರ್ಜುನ, ನಮಸ್ಕರಿಸಿಕೊಳ್ತಾ ಇದ್ದೇನೆ.
2: ಏನಯ್ಯ ಏನು?
3: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
2: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ. ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕಡಿಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ ಇನ್ನೇನ ಸುರನಡಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ಯೋಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ ಈ ಬಬ್ರುವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು ಸೇರುವವನಿದ್ದೆ.
0: ನನ್ನ ತಪ್ಪನ್ನ ಮನ್ನಿಸಬೇಕು.
4: ಪ್ರಿಯ ಚಿತ್ರರಂಗಾದೇ
0: ಸ್ವಾಮಿ,
4: ಬಾ, ಹೀಗೆ ಬಾ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.